ರೇಡಿಯೋ ನಿನಾದ 90.4 ಎಫ್ಎಂ ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ ಮುಂಜಾನೆಯ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ನಮ್ಮೆಲ್ಲ ಕೇಳುಗ ಮಿತ್ರರಿಗೆ ವಿಕೆ ಕಡಬ ಮಾಡುವ ನಮಸ್ಕಾರಗಳು.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

ಮುಂಜಾನೆಯ ಹೊಸ್ತಿಲಲ್ಲಿ ಹಕ್ಕಿಗಳ ಇಂಚರ, ರೇಡಿಯೋ ನಿನಾದದಲ್ಲಿ ಭಕ್ತಿ ಗೀತೆಗಳ ಇಂಚರ, ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.

0: ಭಕ್ತಿಯ ಸುದ್ದಿಯಲ್ಲಿ ಆಧ್ಯಾತ್ಮದ ಅಲೆಯಲ್ಲಿ ರೇಡಿಯೋ ನಿನಾದ 90.4 FM ಭಕ್ತಿ ನಿನಾದ.
1: ರೇಡಿಯೋ ನಿನಾದ 90.4 FM ನಲ್ಲಿ ನಿಮ್ಮ ಇಷ್ಟದ ಹಾಡು ಪ್ರಸಾರವಾಗಬೇಕೇ?
2: ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಡೆಡಿಕೇಟ್ ಮಾಡಬೇಕು.

ಇದ್ರೆ ನಮ್ಮ ಫೋನ್ ಸಂಖ್ಯೆ 7760133904 ಸಂಖ್ಯೆಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಇಲ್ಲವೇ ಕಾಲ್ ಮಾಡಿ. ನಿಮ್ಮ ಇಷ್ಟದ ಹಾಡು ಕನ್ನಡ, ತುಳು, ಕೊಂಕಣಿ, ಬ್ಯಾರಿ, ಯಾವುದೇ ಸ್ಥಳೀಯ ಭಾಷೆಯಲ್ಲಿ ಲಭ್ಯವಿರುವ ಹಾಡುಗಳನ್ನು ನಾವು ಪ್ರಸಾರ ಮಾಡುತ್ತೇವೆ.

0: ಇದಲ್ಲದೆ ನಿಮ್ಮ ಕೋರಿಕೆಯ ಮೇರೆಗೆ ಭಾವಗೀತೆ, ಜನಪದ ಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ನಮ್ಮ ಫೋನ್ ಸಂಖ್ಯೆ ನೆನಪಿದೆಯಲ್ವಾ? ಮತ್ತೊಮ್ಮೆ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಳ್ಳಿ.
1: 7760133904. ಇದು ನಿಮ್ಮ ರೇಡಿಯೋ, ನಿಮ್ಮದೇ ಹಾಡು, ನಿಮ್ಮದೇ ಮಾತು.
0: ಕೇಳ್ತಾ ಇರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಮಾತೇರೆಗಳ ನಮಸ್ಕಾರ. ಯಾನ ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಕೇಳಿಲ್ಲ ಐಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಒಂದೇನು ನಿಗಳು ಮಾತಿರ್ಲ ಕೇಳಲೆ ಖುಷಿ ಪಡೆಯಲೆ.
1: ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
2: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
1: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
2: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
1: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
2: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
1: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
2: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
3: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
4: ಸಂಚಾರಿ ನಿಯಮ ಪಾಲಿಸಿ. ಅಪಘಾತ ತಪ್ಪಿಸಿ. ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
5: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ. ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
2: ಜನಹಿತಕ್ಕಾಗಿ ರೇಡಿಯೋ ನೀನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.

0: ಕೇಳುಗರೆಲ್ಲರಿಗೂ ನಾನು ಆದ್ಯ. ನಾನು ಪ್ರಣವಿ. ಮಾಡುವ ನಮಸ್ಕಾರಗಳು. ಇದೀಗ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಂಗ್ಲ ಮಾಧ್ಯಮ ಶಾಲೆ CBSE ಉಜಿರೆ ಇಲ್ಲಿಯ 3ನೇ ತರಗತಿಯ ವಿದ್ಯಾರ್ಥಿಗಳು ನಡೆಸಿಕೊಡಲಿರುವ ಕಾರ್ಯಕ್ರಮವನ್ನು ತಾವೆಲ್ಲರೂ ಆಲಿಸಲಿದ್ದೀರಿ.
1: ತುಳಸಿ ಅತ್ಯಂತ ಪವಿತ್ರವಾದ ಸಸ್ಯವಾಗಿದೆ. ಪ್ರತಿಯೊಂದು ಮನೆಯ ಅಂಗಳದಲ್ಲೂ ತುಳಸಿ ಗಿಡವನ್ನು ಬೆಳೆಸುವ ಸಂಪ್ರದಾಯವಿದೆ. ಹೌದು, ಕಾರ್ಯಕ್ರಮದ ಆರಂಭದಲ್ಲಿ ದೇವರ ನಾಮವನ್ನು ಕೇಳೋಣ.

0: ಸುಂದರವಾದ ಭಕ್ತಿ ಗೀತೆ, ಬಹಳ ಸುಂದರವಾಗಿ ಹಾಡಿ ನಮ್ಮೆಲ್ಲರ ಮನಸ್ಸನ್ನು ಗೆದ್ದಿದ್ದಾರೆ.
1: ಪ್ರಿಯ ಸ್ನೇಹಿತರೆ, ಒಂದು ಮನೆ ಒಂದು ತುಳಸಿ ಗಿಡ ಎಂಬ ಸಂಕಲ್ಪ ಮಾಡೋಣ. ತುಳಸಿಯನ್ನು ಬೆಳೆಸಿ ಆರೋಗ್ಯ ಮತ್ತು ಪರಿಸರವನ್ನು ಕಾಪಾಡೋಣ. ಬನ್ನಿ ಸುಂದರವಾದ ಕವನವನ್ನು ಆಲಿಸೋಣ.
2: ಕವನದ ಶೀರ್ಷಿಕೆ ತುಳಸಿ. ತುಳಸಿ ಗಿಡವು ಪವಿತ್ರ ಗಿಡ, ಮನದಂಗಳದ ಸುಂದರ ಗಿಡ. ತುಳಸಿ ಗಿಡವು ಪವಿತ್ರ ಗಿಡ, ಮನದಂಗಳದ ಸುಂದರ ಗಿಡ. ಹಸಿರೆ ಎಲೆಗಳ ಸೊಬಗು ತುಂಬಿ ಆರೋಗ್ಯ ಕೊಡುವುದ ಅಮೃತ ತುಂಬಿ. ಹಸಿರೆ ಎಲೆಗಳ ಸೊಬಗು ತುಂಬಿ ಆರೋಗ್ಯ ಕೊಡುವುದ ಅಮೃತ ತುಂಬಿ. ಕೆಮ್ಮು ಜ್ವರಕ್ಕೆ ಔಷಧಿಯಾಗಿ ಎಲ್ಲರ ಮನದ ನೆಚ್ಚಿನ ಗಿಡವೇ. ಕೆಮ್ಮು ಜ್ವರಕ್ಕೆ ಔಷಧಿಯಾಗಿ ಎಲ್ಲರ ಮನದ ನೆಚ್ಚಿನ ಗಿಡವೇ. ತುಳಸಿಯನ್ನು ನಾವು ಬೆಳೆಸೋಣ, ಪರಿಸರವನ್ನು ಹಸಿರಾಗಿಸೋಣ. ತುಳಸಿಯನ್ನು ನಾವು ಬೆಳೆಸೋಣ, ಪರಿಸರವನ್ನು ಹಸಿರಾಗಿಸೋಣ.
0: ಎಷ್ಟು ಅರ್ಥಪೂರ್ಣವಾದ ಕವನ ಅಲ್ಲವೇ. ಈ ಕವನದಲ್ಲಿ ತುಳಸಿಯ ಪಾವಿತ್ರ್ಯ, ಔಷಧೀಯ ಗುಣಗಳು ಮತ್ತು ನಮ್ಮ ಜೀವನದಲ್ಲಿನ ಮಹತ್ವವನ್ನು ಬಹಳ ಸುಂದರವಾಗಿ ವಿವರಿಸಲಾಗಿತ್ತು.
1: ಹೌದು, ಈಗ ತುಳಸಿ ಗಿಡದ ಪ್ರಾಮುಖ್ಯತೆ ಕುರಿತು ನಮ್ಮ ಸ್ನೇಹಿತರು ಸಂಭಾಷಣೆ ನಡೆಸಿಕೊಡಲಿದ್ದಾರೆ.
3: ನಮಸ್ತೆ ಧೀಮಹಿ.
4: ನಮಸ್ತೆ ಅರ್ಜುನ್.
3: ಇಂದು ನಾವು ತುಳಸಿ ಗಿಡದ ಪ್ರಾಮುಖ್ಯತೆಯ ಬಗ್ಗೆ ತಿಳಿದುಕೊಳ್ಳೋಣವೇ.
4: ಹೌದು, ತುಳಸಿ ಗಿಡವು ನಮ್ಮ ಸಂಸ್ಕೃತಿಯಲ್ಲಿ ವಿಶೇಷ ಸ್ಥಾನವನ್ನು ಪಡೆದಿದೆ. ಇದನ್ನು ಪವಿತ್ರ ಗಿಡವೆಂದು ಕರೆಯುತ್ತಾರೆ.
3: ತುಳಸಿ ಗಿಡವು ಔಷಧಿ ಗುಣ ಹೊಂದಿದೆ.
4: ತುಳಸಿ ಎಲೆಯು ಕೆಮ್ಮು ಜ್ವರ ಮತ್ತು ಶೀತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಕೊರೋನಾ ಸಮಯದಲ್ಲಿ ಬೇರೆ ಔಷಧಿ ಎಲೆಗಳ ಜೊತೆ ತುಳಸಿ ಎಲೆ ಉಪಯೋಗಿಸುತ್ತಿದ್ದರು.
3: ಹಾಗಿದ್ದರೆ ತುಳಸಿ ಗಿಡ ನಮ್ಮ ಪರಿಸರಕ್ಕೆ ಸಹಾಯ ಮಾಡಬಹುದಲ್ಲವೇ?
4: ತುಳಸಿ ಗಿಡವು ಗಾಳಿಯನ್ನು ಶುದ್ಧಗೊಳಿಸಿ ಸುತ್ತಮುತ್ತಲಿನ ವಾತಾವರಣವನ್ನು ಆರೋಗ್ಯವಾಗಿರಿಸುತ್ತಿದೆ.
3: ಧಾರ್ಮಿಕವಾಗಿ ಕೂಡ ತುಳಸಿಗೆ ಮಹತ್ವವಿದೆ ಅಲ್ಲವೇ?
4: ಹೌದು, ನಮ್ಮ ಸಂಪ್ರದಾಯದಲ್ಲಿ ತುಳಸಿಯನ್ನು ದೇವಿಯ ರೂಪವೆಂದು ಪೂಜಿಸಲಾಗುತ್ತದೆ. ಕಾರ್ತಿಕ ಮಾಸದಲ್ಲಿ ತುಳಸಿ ಪೂಜೆಗೆ ವಿಶೇಷ ಮಹತ್ವವಿದೆ.
3: ಹಾಗಿದ್ದರೆ ನಾವು ನಮ್ಮ ಮನೆ ಅಂಗಳದಲ್ಲಿ ತುಳಸಿ ಗಿಡ ಬೆಳೆಸೋಣ.
0: ತುಳಸಿಯ ಪೌರಾಣಿಕ ಹಿನ್ನೆಲೆ ಹಾಗೂ ಶ್ರೀಕೃಷ್ಣ ಮತ್ತು ಸತ್ಯಭಾಮೆಯ ಕಥೆಯನ್ನು ಕೇಳೋಣ.
5: ಒಮ್ಮೆ ಸತ್ಯಭಾಮ ಅವರಿಗೆ ತಮ್ಮ ಸಂಪತ್ತಿನ ಬಗ್ಗೆ ಬಹಳ ಹೆಮ್ಮೆ ಇತ್ತು. ಒಂದು ದಿನ ಅವರು ಕೃಷ್ಣನನ್ನು ಚಿನ್ನ ಮತ್ತು ಆಭರಣಗಳಿಂದ ತೂಗಲು ಪ್ರಯತ್ನಿಸಿದರು. ಎಷ್ಟೇ ಚಿನ್ನ ಇಟ್ಟರೂ ತಕ್ಕಡಿ ಸಮವಾಗಲಿಲ್ಲ. ಆಗ ರುಕ್ಮಿಣಿ ಅಲ್ಲಿಗೆ ಬಂದರು. ಅವರು ಭಕ್ತಿಯಿಂದ ಒಂದು ಚಿಕ್ಕ ತುಳಸಿ ಎಲೆಯನ್ನು ಕೃಷ್ಣನ ಪಕ್ಕದಲ್ಲಿಟ್ಟರು. ಆಶ್ಚರ್ಯವೆಂದರೆ ತಕ್ಷಣ ತಕ್ಕಡಿ ಸಮವಾಯಿತು. ಎಲ್ಲರೂ ಅಚ್ಚರಿಗೊಂಡರು.
6: ಆಗ ಕೃಷ್ಣನು ನಿಜವಾದ ಭಕ್ತಿ ಮತ್ತು ಪ್ರೀತಿ ಯಾವುದೇ ಸಂಪತ್ತಿಗಿಂತ ಶ್ರೇಷ್ಠ ಎಂದು ಹೇಳಿದರು. ಅಂದಿನಿಂದ ತುಳಸಿ ಎಲೆಗೆ ವಿಶೇಷ ಮಹತ್ವ ದೊರೆಯಿತು ಮತ್ತು ದೇವರ ಪೂಜೆಯಲ್ಲಿ ತುಳಸಿ ಎಲೆಯನ್ನು ಬಳಸುವ ಸಂಪ್ರದಾಯ ಹೆಚ್ಚಿತ್ತು.
1: ಸತ್ಯಭಾಮಿಯು ಶ್ರೀ ಕೃಷ್ಣನನ್ನು ಚಿನ್ನ ಮತ್ತು ಆಭರಣಗಳಿಂದ ತೋಗಲು ಪ್ರಯತ್ನಿಸಿದಳು. ಆದರೆ ರುಕ್ಮಿಣಿಯು ಭಕ್ತಿಯಿಂದ ಅರ್ಪಿಸಿದ ಒಂದೇ ಒಂದು ತುಳಸಿ ದಳವು ತಕ್ಕಡಿಯನ್ನು ಸಮಗೊಳಿಸಿತು.
0: ಹೌದು, ಕಥೆಯು ಭಕ್ತಿಯ ಮಹತ್ವವನ್ನು ತಿಳಿಸುತ್ತದೆ. ದೇವರಿಗೆ ಸಂಪತ್ತಿಗಿಂತ ಭಕ್ತಿ ಮತ್ತು ಪ್ರೀತಿಯೇ ಮುಖ್ಯ ಎಂಬ ಸಂದೇಶವನ್ನು ಇದು ನೀಡುತ್ತದೆ.
1: ನಾವು ಕೇಳಿರುವ ಹಾಗೆ ದೀಪಾವಳಿ ಸಮಯದಲ್ಲಿ ತುಳಸಿ ಪೂಜೆಗೆ ವಿಶೇಷವಾದ ಮಹತ್ವವಿದೆ. ದೀಪಾವಳಿಯ ನಂತರ ಬರುವ ತುಳಸಿ ವಿವಾಹವನ್ನು ಅನೇಕ ಮನೆಗಳಲ್ಲಿ ಭಕ್ತಿಯಿಂದ ಆಚರಿಸಲಾಗುತ್ತದೆ.
0: ಕಾರ್ತಿಕ ಶುಕ್ಲ ದ್ವಾದಶಿ ಅಥವಾ ಏಕಾದಶಿಯಂದು ಆಚರಿಸುವ ತುಳಸಿ ವಿವಾಹವು ಅತ್ಯಂತ ಪವಿತ್ರ ಆಚರಣೆಗಳಲ್ಲಿ ಒಂದಾಗಿದೆ.
1: ಬನ್ನಿ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ತುಳಸಿ ವಿವಾಹದ ಆಚರಣೆ ಏಕೆ ಬಂತು ಎಂದು ನಮ್ಮ ಸ್ನೇಹಿತರು ನೀಡುವ ಇನ್ನಷ್ಟು ಮಾಹಿತಿಯನ್ನು ಕೇಳೋಣ.
7: ಪುರಾಣಗಳ ಪ್ರಕಾರ ವೃಂದ ಎಂಬ ಮಹಾಪತಿವೃತೆ ಇದ್ದರು. ಆಕೆಯ ಪತಿ ಜಲಂಧರ ಎಂಬ ಅಸುರನಾಗಿದ್ದ. ವೃಂದೆಯ ಪಾವಿತ್ರ್ಯದ ಶಕ್ತಿಯಿಂದ ಜಲಂಧರನ್ನು ದೇವತೆಗಳು ಸೋಲಿಸಲು ಸಾಧ್ಯವಾಗಲಿಲ್ಲ. ದೇವತೆಗಳ ಪ್ರಾರ್ಥನೆಯ ಮೇರೆಗೆ ಶ್ರೀ ಮಹಾವಿಷ್ಣು ಜಲಂಧರನ ರೂಪದಲ್ಲಿ ವೃಂದೇ ಮುಂದೆ ಬಂದರು. ಇದರಿಂದ ವೃಂದೆಯ ಪತಿವ್ರತಿಯ ಭಂಗವಾಯಿತು. ಆಗ ದೇವತೆಗಳು ಜಲಂಧರನ್ನು ಸಂಹರಿಸಿದರು. ಸತ್ಯ ತಿಳಿದ ವೃಂದೆಯು ವಿಷ್ಣುವಿಗೆ ಶಾಪ ನೀಡಿ

0: ದ್ವಾದಶಿಯಂದು ನಿನ್ನ ಮತ್ತು ನನ್ನ ವಿವಾಹವನ್ನು ಜನರು ಆಚರಿಸುತ್ತಾರೆ ಎಂದು ಆಶೀರ್ವದಿಸಿದರು. ತುಳಸಿದೇವಿಯು ಶ್ರೀ ಮಹಾವಿಷ್ಣುವಿನ ಪ್ರಿಯಾಳಾದ ಕಾರಣ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ತುಳಸಿ ಮತ್ತು ಶ್ರೀ ಮಹಾವಿಷ್ಣುವಿನ ವಿವಾಹವನ್ನು ಭಕ್ತಿಯಿಂದ ಆಚರಿಸುತ್ತಾರೆ. ಇದನ್ನು ತುಳಸಿ ವಿವಾಹ ಎಂದು ಕರೆಯುತ್ತಾರೆ.
1: ಪ್ರಿಯ ಶ್ರೋತೃಗಳೇ, ತುಳಸಿ ವಿವಾಹದ ಆಚರಣೆ, ವಿಶೇಷತೆ ಮತ್ತು ಅದರ ಮಹತ್ವದ ಬಗ್ಗೆ ತಿಳಿದೆವು. ಇವಾಗ ತುಳಸಿಯ ಮಹಿಮೆ ಮತ್ತು ಭಕ್ತಿಯ ಮಹತ್ವವನ್ನು ತಿಳಿಸುವ ಭಕ್ತಿಗೀತೆ

ಹೌದು ಸ್ನೇಹಿತರೇ, ತುಳಸಿಯು ವಿಷ್ಣುವಿನ ಪ್ರಿಯಳಾಗಿದ್ದು ಭಕ್ತಿ, ಪ್ರೀತಿ ಮತ್ತು ಪಾವಿತ್ರ್ಯದ ಸಂಕೇತವಾಗಿದೆ. ತುಳಸಿ ಪೂಜೆಯ ಮೂಲಕ ನಾವು ದೇವರ ಕೃಪೆಯನ್ನು ಪಡೆಯೋಣ, ಮನೆಗಳಲ್ಲಿ ಸುಖ ಶಾಂತಿ. ಮತ್ತು ಈವರೆಗೆ ನಮ್ಮ ಇಂದಿನ ವಿಶೇಷ ಕಾರ್ಯಕ್ರಮವನ್ನು ಆಲಿಸಿದ ಎಲ್ಲರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮದ ಸಂಯೋಜನೆ ಶ್ರೀಮತಿ ಭಾಗ್ಯಲಕ್ಷ್ಮಿ ಅವರದು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳು ಯುವಿಕಾ, ಸಂಚಿತ, ಸುದೇಶ್ರೀ, ಅಭಿಜ್ಞ, ಧೀಮಹಿ, ಅಭಿಜ್ಞ, ಪ್ರಣವಿ, ಅಥರ್ವ, ಅರ್ಜುನ್, ಪೃಥ್ವಿಕ್, ಅಂಶಿ, ಶರ್ಮದ, ಸ್ಕಂದ, ಶರದಿ ಮತ್ತು ಆದ್ಯ.

ಆತೆ ರೆಗ್ಲಾ ಸೋಲ್ಮೇಲು ಯಾನ್ ಡಿ ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ ಎಸ್ಡಿಎಂ ಎಜುಕೇಶನ್ ಸಂಸ್ಥೆ ಮುಖ್ಯ ಕಾರ್ಯದರ್ಶಿ ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿದ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೋಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮ ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ, ಬ್ಯಾರೆ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕೇರೊಂದಿಪ್ಪುಲೆ ರೇಡಿಯೋ ನಿನಾದ 90.4.

0: ಮಾತ್ರ ನಮಸ್ಕಾರ, ಏನ್ ಜಗದೀಶ್ ನಾಯ್ಕ ಕನ್ಯಾಡಿ ಉಜಿರೆ ಧರ್ಮಸ್ಥಳ ನಡುಟು ನೀರಸಿನ ಅಲ್ಪ ಅಂಗಡಿ ಉಂಟು, ಬೊಂಡದ ಅಂಗಡಿ. ಏನೇಳು ವರ್ಷ ದುಮ್ಮ ಪಂಡಿತ ಬೇರೆ ಮಿತ್ರದು ತಿರ್ತು ಬೋದು ಬೇರೆ ಮೂಲ ಕಟ್ಟಾದು ಎತ್ತಿನ ಅಲ್ಪನಿದ್ದೆ ಅಂಚ ದೇಶ ಮಂತ್ರ ಮಾತೇರ್ಲ ಬರ್ಲಿ ಬೊಂಡ ಬರ್ಲಿ ಬೇಡ ನೀನಾದ ಏನ ಹೇಳಿಲ್ಲ ನಿಖಿಲ್ಲ ಕೇಳಲಿ.
1: ಮಾತೆರೆಗಳ ನಮಸ್ಕಾರ, ಯಾನ ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಕೇಳಿಲ್ಲ ಐಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಒಂದೇ ನಿಗಳು ಮಾತೆರ್ಲ ಕೇಳಲೆ ಖುಷಿ ಪಡೆಯಲೆ.
0: ನಮಸ್ಕಾರ, ಏನ್ ಜಗದೀಶ್ ನಾಯ್ಕ ಕನ್ಯಾಡಿ ಉಜಿರೆ ಧರ್ಮಸ್ಥಳ ನಡುಟು ನೀರಸಿನ ಅಲ್ಪ ಅಂಗಡಿ ಉಂಟು, ಬೊಂಡದ ಅಂಗಡಿ. ಏನ್ 17 ವರ್ಷ ದುಮ್ಮ ಪಂಡಿತ ಬೇರೆ ಮಿತ್ರದು ತಿರ್ತು ಬೋದು ಬೇರೆ ಮೂಲ ಕಟ್ಟಾದು ಎತ್ತಿನ ಅಲ್ಪನಿದ್ದೆ ಅಂತ ದೇಶ ಮಂತ್ರ ಮಾತೇರ್ಲ ಬರ್ಲಿ ಬೊಂಡ ಬರ್ಲಿ ಬೇಡ ನೀನಾದ ಏನ ಹೇಳಿಲ್ಲ ನಿಖಿಲ್ಲ ಕೇಳಲಿ.
2: ನಲ್ಮೆಯ ಕೇಳುಗರಿಗೆ ಆತ್ಮೀಯ ನಮಸ್ಕಾರಗಳು. ನೀವು ಕೇಳ್ತಾ ಇದ್ದೀರಾ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ನಾನು ವಿಕೆ ಕಡಬ ನಿಮ್ಮೊಂದಿಗೆ. ಕೇಳುಗರೆ, ಸಕಲ ಜೀವರಾಶಿಯನ್ನು ಹೊತ್ತಿರುವ ಭೂಮಿಯು ಸಸ್ಯಗಳಿಗೆ ಆಧಾರ ಕೊಡುವುದರ ಜೊತೆಗೆ ಅವುಗಳ ಬೆಳವಣಿಗೆಗೆ ಅವಶ್ಯಕವಿರುವಂತಹ ನೀರು ಮತ್ತು ಎಲ್ಲ ರೀತಿಯಾದಂತಹ ಪೋಷಕಾಂಶಗಳನ್ನು ನೀಡುವಲ್ಲಿ ಮಣ್ಣಿನ ಪಾತ್ರ ಮಹತ್ವದ್ದು. ಮಣ್ಣಿನ ವೈಜ್ಞಾನಿಕ ಪರೀಕ್ಷೆಯಿಂದ ಅದರ ಗುಣಧರ್ಮಗಳನ್ನು ತಿಳಿದುಕೊಳ್ಳುವುದಕ್ಕೆ ನಮಗೆ ಬಹಳ ಸಹಾಯಕ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಇವತ್ತು ನಮ್ಮೊಂದಿಗೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ ಇಲ್ಲಿನ ರಸಾಯನಶಾಸ್ತ್ರ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಣ್ಣು ಪರೀಕ್ಷಾ ಕೇಂದ್ರದ ಮಣ್ಣು ಪರೀಕ್ಷಕರಾಗಿರುವ ರಂಜಿತ್ ಅವರ ಜೊತೆಗೆ ನಾವು ಮಾತನಾಡಲಿದ್ದೇವೆ. ಅವರು ಇವತ್ತು ನಮಗೆ ಮಣ್ಣು ಪರೀಕ್ಷೆಯ ಅಗತ್ಯ ಜೊತೆಗೆ ನೀರಿನ ಪರೀಕ್ಷೆಯ ಕುರಿತಾಗಿ ಅನೇಕ ಮಾಹಿತಿಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕಿದ್ದಾರೆ. ರಂಜಿತ್ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
3: ಧನ್ಯವಾದಗಳು ಸರ್.
2: ನಮ್ಮ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ ಇಲ್ಲಿನ ರಸಾಯನಶಾಸ್ತ್ರ ವಿಭಾಗದಲ್ಲಿ ಮಣ್ಣು ಪರೀಕ್ಷಾ ಕೇಂದ್ರ ಕಾರ್ಯನಿರ್ವಹಿಸ್ತಾ ಇದೆ. ಈ ಮಣ್ಣು ಪರೀಕ್ಷಾ ಕೇಂದ್ರದ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿ ಕೊಡಬಹುದಾ?
3: ಸರ್, ಮಣ್ಣು ಪರೀಕ್ಷಾ ಕೇಂದ್ರ ಪೂಜ್ಯ ಕಾವಂದರವರ ಒಂದು ಆಶೀರ್ವಾದದೊಂದಿಗೆ 2017 ಉದ್ಘಾಟನೆಗೊಂಡು ಆರಂಭಗೊಂಡಿದೆ. ಶ್ರೀ ಹರ್ಷೇಂದ್ರ ಕುಮಾರ್ ಸರ್ ಅವರ ಒಂದು ನಿರ್ದೇಶನದಂತೆ ನಮ್ಮ ರಸಾಯನಶಾಸ್ತ್ರ ವಿಭಾಗದಿಂದ ಕಾರ್ಯನಿರ್ವಹಿಸ್ತಾ ಇದೆ ಮಣ್ಣು ಪರೀಕ್ಷಾ ಕೇಂದ್ರ.
2: ಈಗ ಕೃಷಿಕರು ಅಥವಾ ಯಾರೇ ಆಗಲಿ ಈ ಮಣ್ಣು ಪರೀಕ್ಷೆನೆ ಯಾಕೆ ಮಾಡಬೇಕು ಅಂತ ಹೇಳ್ತೀರಾ?
3: ಮಣ್ಣು ಪರೀಕ್ಷೆನೆ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ ಸರ್, ಮಣ್ಣಿನಲ್ಲಿ ಜೀವ ಸತ್ವ ಇದೆ. ಮಣ್ಣು ಪರೀಕ್ಷೆ ಅಂತ ಹೇಳಿದ್ರೆ ಮಣ್ಣಿನಲ್ಲಿ ಭೌತಿಕ ಅಥವಾ ರಾಸಾಯನಿಕ ಜೈವಿಕ ಗುಣಧರ್ಮಗಳನ್ನು ವೈಜ್ಞಾನಿಕ ರೀತಿಯಲ್ಲಿ ನಾವು ವಿಶ್ಲೇಷಣೆ ಮಾಡಿ ಅದರ ಆರೋಗ್ಯವನ್ನ ತಿಳ್ಕೊಳ್ಳುವಂತದ್ದು. ಅದನ್ನ ನಾವು ಪರೀಕ್ಷೆ ಮಾಡಿದಾಗ ಅದರಲ್ಲಿ ಬೇರೆ ಬೇರೆ ಪೋಷಕಾಂಶಗಳಿರ್ತವೆ. ಅಂದ್ರೆ ಮೇಜರ್ ನ್ಯೂಟ್ರಿಯಂಟ್ಗಳು ಅಂತ ಹೇಳಿದ್ರೆ ಮುಖ್ಯ ಪೋಷಕಾಂಶಗಳು ಅಂತ ಹೇಳಿ ನೈಟ್ರೋಜನ್ ಇದ್ದಾವೆ, ಅಂದ್ರೆ ಸಾರಜನಕ, ರಂಜಕ, ಪೊಟ್ಯಾಸಿಯಂ. ಈ ತರದ ಪೋಷಕಾಂಶಗಳು ನಮ್ಗೆ ಯಾವ ಪ್ರಮಾಣದಲ್ಲಿ ಆ ಮಣ್ಣಿನಲ್ಲಿ ಇದೆ ಅನ್ನುವಂಥದ್ದನ್ನು ನಮ್ಗೆ ತಿಳ್ಕೊಬಹುದು.
2: ಈಗ ಮಣ್ಣು ಪರೀಕ್ಷೆಯಿಂದ ಯಾವ ರೀತಿಯಾದಂತಹ ಲಾಭಗಳಾಗುತ್ತೆ ನಮ್ಮ ಕೃಷಿಕರಿಗೆ?
3: ಲಾಭಗಳು ಅಂತ ಹೇಳಿದ್ರೆ ಸರ್, ಈಗ ಬೆಳೆಯಲ್ಲಿ ನಾವು ಒಂದು ಒಳ್ಳೆಯ ಇಳುವರಿಯನ್ನ ಪಡಿಬೇಕು ಅಂತ ಹೇಳಿದ್ರೆ ಆ ಮಣ್ಣನ್ನು ಪರೀಕ್ಷೆ ಮಾಡಿದಾಗ ಅದರಲ್ಲಿ ಪೋಷಕಾಂಶಗಳ ಪ್ರಮಾಣ ನಮಗೆ ಗೊತ್ತಾಗ್ತದೆ. ಹಾಗೆ ರಸಸಾರ ಅನ್ನುವಂಥದ್ದಿದೆ. ಅಂದ್ರೆ ರಸಸಾರ ಅನ್ನುವಂಥದ್ದು ನೀವೀಗ ಒಂದು ರಕ್ತ ಪರೀಕ್ಷೆಯನ್ನು ಮಾಡಿದ್ರೆ ಆ ರಕ್ತದಲ್ಲಿ ರಸಸಾರ ಇರ್ತದೆ, ನೀವು ಗಮನಿಸಿರ್ಬೋದು ರಿಪೋರ್ಟ್ ನೋಡಿದಾಗ. ಹಾಗೆ ನಮ್ಮ ದೇಹದಲ್ಲಿ ಮಾತ್ರ ಅಲ್ಲ, ಬೇರೆ ನೀರಿನಲ್ಲಿ ಕೂಡ ರಸಸಾರ ಅನ್ನುವಂಥದ್ದು ಇದೆ, ಮಣ್ಣಿನಲ್ಲಿ ಕೂಡ ಇದೆ. ರಸಸಾರ ಅಂತ ಹೇಳಿದ್ರೆ ಅದು ಹುಳಿ ಇದೆಯಾ ಅಥವಾ ಕ್ಷಾರ ಗುಣವನ್ನು ಹೊಂದಿದ್ಯಾ ಅಂತ ಹೇಳುವಂತದನ್ನ ನಾವು ತಿಳ್ಕೊಳ್ಳುವಂಥದ್ದು.
2: ಹೌದು,
3: ಈಗ ಮಣ್ಣು ಒಂದು ವೇಳೆ ಹುಳಿ ಇದೆ ಅಂತ ಹೇಳಿ ಇಟ್ಕೊಳ್ಳಿ, ಆಗ ಕೃಷಿ ಒಂದು ಮಣ್ಣಿಗೆ ಸಂಬಂಧಪಟ್ಟ ಹಾಗೆ ನಾವು ಯಾವ ಕೃಷಿಯನ್ನು ನಾವು ಬೆಳಿಬಹುದು ಅನ್ನುವಂಥದ್ದನ್ನು ನಿರ್ಧರಿಸಬಹುದು. ಹಾಗೆ ಕ್ಷಾರವಾಗಿದ್ರೆ ನಾವು ಆ ಮಣ್ಣಿಗೆ ಸಂಬಂಧಪಟ್ಟ ಹಾಗೆ ಯಾವ ಕೃಷಿಯನ್ನು ಬೆಳಿಬಹುದು ಅನ್ನುವಂತ ಒಂದು ನಿರ್ಧಾರ ಮಾಡಬಹುದು.
2: ಈಗ ತುಂಬಾ ಕೃಷಿಕರು ಏನಂತ ಹೇಳಿದ್ರೆ ಯಾವುದೇ ಒಂದು ಕೃಷಿ ಮಾಡುವಾಗ ನಮಗೆ ಸರಿಯಾದ ಫಸಲು ಬರಲಿಲ್ಲ ಅಥವಾ ನಿರೀಕ್ಷಿತ ಮಟ್ಟದಲ್ಲಿ ನಮಗೆ ಆದಾಯ ಬರಲಿಲ್ಲ ಅನ್ನುವಂಥದ್ದನ್ನ ತುಂಬಾ ಕೃಷಿಕರು ಹೇಳ್ತಾ ಇದ್ದಾರೆ. ಬಹುಶಃ ಅಂತವರಿಗೆ ಈ ಮಣ್ಣಿನ ಪರೀಕ್ಷೆ ಬಹಳ ಅಗತ್ಯ ಅಂತ ಅನಿಸುತ್ತೆ. ಸರಿಗ, ಮಣ್ಣು ಪರೀಕ್ಷಾ ಕೇಂದ್ರದಲ್ಲಿ ಮಣ್ಣಿನ ಪರೀಕ್ಷೆಯನ್ನು ಮಾಡಬೇಕು ಅಂತ ಜನ ಇಚ್ಛೆ ಪಡ್ತಾರೆ. ಈಗ ಈ ಮಣ್ಣಿನ ಮಾದರಿಯನ್ನು ಸಂಗ್ರಹ ಮಾಡುವುದು ಹೇಗೆ, ಅದಕ್ಕೆ ಯಾವ ರೀತಿಯ ಏನಾದರೂ ವಿಧಾನಗಳು ಇದೆಯಾ?
3: ನಾವು ಮಣ್ಣು ಪರೀಕ್ಷೆ ಮಾಡಬೇಕು ಅಂತ ಹೇಳಿದರೆ ಅದರ ಮಾದರಿ ತೆಗೆಯುವಂಥದ್ರಲ್ಲೇ ಒಂದು ದೊಡ್ಡ ವಿಷಯ ಇರುವಂಥದ್ದು ಸರ್. ಅಂದರೆ ನಾವು ಸುಮ್ಮನೆ ಒಂದು ಕಾಲು ಕೆ ಜಿ ಅಥವಾ ಅರ್ಧ ಕೆ ಜಿಯಷ್ಟು ಮಣ್ಣನ್ನು ತಂದು ಲ್ಯಾಬ್ಗೆ ಕೊಟ್ಟು ಟೆಸ್ಟ್ ಮಾಡಿಕೊಡಿ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ. ಒಂದೊಂದು ಕೃಷಿಗೆ ಅದರದ್ದೇ ಆದಂತಹ ಅದರ ಬೇರು ಎಷ್ಟು ಆಳ ಹೋಗ್ತದೆ ಅದರ ಮೇಲೆ ಡಿಪೆಂಡ್ ಆಗ್ತದೆ ನಾವು ಎಷ್ಟು ಯಾವ ರೀತಿ ಮಣ್ಣು ತೆಗಿಬೇಕು ಅನ್ನುವಂಥದ್ದು. ಈಗ ನಾವು ಉದಾಹರಣೆಗೆ ಹೇಳೋದಾದರೆ ಅಡಿಕೆ ಕೃಷಿಗೆ ಈಗ ಒಂದು ಎಕರೆ ಜಾಗ ಇದೆ ಅಂತ ಹೇಳಿದರೆ ಆ ಜಾಗದಲ್ಲಿ 3-4 ಕಡೆಗಳಲ್ಲಿ ಮಣ್ಣಿನ ಮಾದರಿಯನ್ನು ನಾವು ತೆಗಿಬೇಕಾಗ್ತದೆ. ಒಂದು ಕಡೆ ತೆಗೆಯುವಾಗ 2 ಮರದ ನಡುವೆ ಸಮತಟ್ಟು ಜಾಗ ಇರ್ತದಲ್ಲ, ಆ ಜಾಗದಲ್ಲಿ ಒಂದು ಮೇಲ್ಮೈಯಲ್ಲಿರುವಂತಹ ಹುಲ್ಲು ಅಥವಾ ಕಸಕಡ್ಡಿ ಇವೆಲ್ಲವನ್ನು ತೆಗಿಬೇಕು. ತೆಗೆದು ಆ ಜಾಗದಲ್ಲಿ ನಾವು ಒಂದು ವಿ ಶೇಪ್ ಮಾದರಿ ಅಥವಾ ನಾವು ಕಂಬ ನೆಡಲಿಕ್ಕೆ ಯಾವ ಥರ ಒಂದು ಆಳ ಮಾಡ್ತೇವೋ ಅದೇ ಥರ ಆಳ ಮಾಡಬೇಕು, ಒಂದು 1.5 ಫೀಟ್ ಅಷ್ಟು. ಅದು ಯಾಕೆ ಅಷ್ಟು ಮಾಡಬೇಕು ಅಂತ ಹೇಳಿದರೆ ಅದರ ಬೇರು ಅಷ್ಟು ಆಳ ಹೋಗ್ತದೆ.
4: ಹೌದು,
3: ಆ ಒಂದು ಅಡಿಕೆ ಮರದ್ದು ಅಷ್ಟು ಆಳ ಮಾಡಿ ಅಲ್ಲಿರುವಂತಹ ಎಲ್ಲ ಮಣ್ಣನ್ನು ತೆಗೆದು ಹೊರಗೆ ಹಾಕಬೇಕು. ನಂತರ ಅದರ ಒಂದು ಪಾರ್ಶ್ವದಿಂದ ಮೇಲಿನಿಂದ ತಳ್ಳದವರೆಗೆ ಎಲ್ಲ ಮಣ್ಣನ್ನು ಕೆರೆಸಿ ತೆಗಿಬೇಕು, ಅಥವಾ ಒಂದು ಸ್ಲೈಸ್ ಮಾದರಿಯ ಮಣ್ಣನ್ನು ತೆಗೆದರೂ ಆಗ್ತದೆ. ಅಂದರೆ ಮೇಲ್ಪದರ ಇರುತ್ತೆ, ಅಲ್ಲಿ ಮಧ್ಯಪದರ ಇರ್ತದೆ, ತಳಪದರ ಇರ್ತದೆ, ಈ ಎಲ್ಲ ಪದರದ ಮಣ್ಣು ಕೂಡ ಬರಬೇಕು. ಇದೇ ರೀತಿ 3-4 ಕಡೆಗಳಲ್ಲಿ ಮಾಡಬೇಕು. ಮಾಡಿ ಎಲ್ಲ ಮಣ್ಣನ್ನು ಒಂದು ಮಿಶ್ರಣ ಮಾಡಿ ಒಂದು ಕ್ಲೀನ್ ಆಗಿರುವಂತಹ ಪ್ಲಾಸ್ಟಿಕ್ ಚಾದರದ ಮೇಲೆ ಹಾಕಬೇಕು, ಅಥವಾ ಒಂದು ಪೇಪರ್ಗಳ ಇದರ ಮೇಲೆ ಕೂಡ ಹಾಕಿದ್ರು ಆಗ್ಬೋದು. ಹಾಕಿ ಅದನ್ನು ಮಿಕ್ಸ್ ಮಾಡಬೇಕು. ಸರಿಯಾಗಿ ಮಿಕ್ಸ್ ಮಾಡಿದ ಮೇಲೆ ಅದರಲ್ಲಿ ಒಂದು 4 ಭಾಗಗಳನ್ನು ಮಾಡಬೇಕು. ಆ 4 ಭಾಗಗಳಲ್ಲಿ 2 ಭಾಗಗಳನ್ನು ತೆಗೆದು ಬಿಸಾಡಬೇಕಾಗ್ತದೆ. ನಂತರ ಉಳಿದ 2 ಭಾಗಗಳನ್ನು ನಾವು ತಗೋಬೇಕು. ಅದರಲ್ಲಿ ಒಂದು 200-250 ಗ್ರಾಮ್ ಬರುವವರೆಗೆ ನಾವು ಅದೇ ಸೇಮ್ ಪ್ರೊಸೀಜರನ್ನು ನಾವು ಕಂಟಿನ್ಯೂ ಮಾಡಬೇಕಾಗ್ತದೆ. ಅದರಲ್ಲಿ ಒಂದು 200-250 ಗ್ರಾಮ್ ಮಣ್ಣನ್ನು ತೆಗೆದುಕೊಂಡು ಅದನ್ನು ನಾವು ಟೆಸ್ಟ್ಗೆ ಕೊಡಬಹುದು. ಬೇರೆ ಬೇರೆ ಕೃಷಿ ಇರ್ತದೆ. ಈಗ ನಾನು ಅಡಿಕೆ ಕೃಷಿಗೆ ಹೇಳಿದೆ, ಅದೇ ಥರ ಭತ್ತ ಬೇಸಾಯ ಮಾಡುವವರಿಗೆ ಗದ್ದೆಗೆ ಅದರಲ್ಲಿ ಅದರದ್ದೇ ಆದಂಥ ಒಂದು ಪ್ರೊಸೀಜರನ್ನು ನಾವು ಫಾಲೋ ಮಾಡಬೇಕಾಗ್ತದೆ. ಅಂದರೆ ಈಗ ಪೈರಿನ ಬೇರು ಒಂದು 10-15 ಸೆಂಟಿಮೀಟರ್ ಅಷ್ಟು ಆಳ ಹೋಗ್ತದೆ.
4: ಸರಿ,
3: ಹಾಗೆ ನಾವು ಆ ಆಳದಲ್ಲಿ ಆ ಮಣ್ಣಿನ ಮಾದರಿಯನ್ನು ನಾವು ಮಾಡಬೇಕಾಗ್ತದೆ. ಹಾಗೆ ಯಾವುದೇ ಕೃಷಿಯನ್ನು ನಾವು ಬೆಳೆದ್ರು ಕೂಡ ಅದರ ಬೇರು ಎಷ್ಟು ಆಳ ಹೋಗ್ತದೆ ಅನ್ನೋದರ ಮೇಲೆ ನಾವು ಸ್ಯಾಂಪ್ಲಿಂಗ್ ಮಾಡಬೇಕಾಗ್ತದೆ.
4: ಈಗ ನೀವು ಮಣ್ಣಿನ ಮಾದರಿಯನ್ನು ಸಂಗ್ರಹ ಮಾಡುವುದು ಹೇಗೆ ಎನ್ನುವುದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಈಗ ಈ ಮಣ್ಣಿನ ಮಾದರಿಯ ಜೊತೆಗೆ ಈಗ ಮಣ್ಣು ಪರೀಕ್ಷಾ ಕೇಂದ್ರಕ್ಕೆ ಬರುವವರು ಏನಾದರೂ ದಾಖಲೆಗಳನ್ನು ತರಬೇಕಾಗುತ್ತಾ?
3: ದಾಖಲೆ ಪತ್ರಗಳು ಅಂತೇನು ಅಂತ ಬೇಕಾಗಿಲ್ಲ ಸರ್. ಅಂದರೆ ಈಗ ಅವರು ಈಗ ಯಾವ ಕೃಷಿಯನ್ನು ಬೆಳೀತಾರೆ ಅನ್ನುವಂಥದ್ದು ಗೊತ್ತಾಗಬೇಕಾಗ್ತದೆ. ಯಾವ ಕೃಷಿಯನ್ನು ಬೆಳೀತಾರೆ ಅನ್ನುವಂಥದ್ದನ್ನು ನಾವು ಅವರು ಬರೆದು ಕೊಡಬೇಕು. ಮತ್ತು ಸರ್ವೆ ನಂಬರ್ ಯಾಕೆ ಬರಿಬೇಕು ಅಂತ ಹೇಳಿದರೆ ಅವರು ಯಾವ ಜಾಗದ ಮಣ್ಣನ್ನು ತೆಗೆದುಕೊಂಡು ಬಂದು ಕೊಟ್ಟಿದ್ದಾರೆ ಅನ್ನುವಂಥದ್ದು ಅವರಿಗೆ ಆ ರಿಸಲ್ಟ್ ನಾವು ಕೊಡುವಾಗ ಅದರಲ್ಲಿ ಮೆನ್ಷನ್ ಮಾಡಿದರೆ ಅದರಲ್ಲಿ ಅವರಿಗೆ ಸರಿಯಾಗಿ ಗೊತ್ತಾಗ್ತದೆ. ಅಂದರೆ ಕೆಲವೊಬ್ಬರು ಏನು ಮಾಡ್ತಾರೆ, ಒಂದು 4-5 ಮಣ್ಣಿನ ಮಾದರಿಯನ್ನು ತಗೊಂಡು ಬಂದು ಕೊಡ್ತಾರೆ. ಆಗ ಅವರಿಗೆ ಯಾವ ಜಾಗದ ಮಣ್ಣು ಅದು ಯಾವ ಕೃಷಿಯ ಮಣ್ಣು ಅಂತೇಳಿ ಅವರಿಗೆ ಗೊತ್ತಾಗಬೇಕು ಅಂತ ಹೇಳಿದರೆ ಆ ಒಂದು ಈ ವಿಷಯ ಮಾಹಿತಿಯನ್ನು ಅವರದ್ರಲ್ಲಿ ಬರೆದು ಕೊಟ್ಟರೆ ಒಳ್ಳೇದಾಗ್ತದೆ.
4: ಈಗ ಈ ಮಣ್ಣು ಪರೀಕ್ಷೆ ಮಾಡುವುದರಿಂದ ಅಥವಾ ಮಣ್ಣು ಪರೀಕ್ಷೆ ಮಾಡಿದರೆ ಸರ್ಕಾರದ ಸವಲತ್ತುಗಳನ್ನು ಪಡೆಯೋದಕ್ಕೆ ಏನಾದರೂ ಅನುಕೂಲ ಆಗ್ತದ?
3: ಅನುಕೂಲ ಇದೆ ಸರ್. ಅಂದರೆ ಈಗ ತೋಟಗಾರಿಕೆ ಮತ್ತು ಕೃಷಿ ಕೇಂದ್ರದಲ್ಲಿ ಅಲ್ಲಿ ಮಣ್ಣು ಪರೀಕ್ಷೆಯನ್ನು ಮಾಡಿ ಅದರ ಒಂದು ವರದಿಯನ್ನು ಕೆಲವೊಂದು ದಾಖಲೆಗಳ ಜೊತೆಗೆ ಕೊಟ್ಟರೆ ಅಲ್ಲಿ ಹೊಸದಾಗಿ ಜಾಗ ಮಾಡಿದವರಿಗೆ ಅಥವಾ ಮೊದಲೇ ಕೃಷಿ ಮಾಡ್ತಾ ಇರುವವರಿಗೂ ಕೂಡ ಪೈಪ್ ಲೈನ್ ಏನಾದರೂ ಮಾಡಬೇಕು ಅಂತ ಹೇಳಿದರೆ ಅಲ್ಲಿ ಅದಕ್ಕೆ ಸಬ್ಸಿಡಿ ಕೊಡ್ತಾರೆ. ಸುಮಾರು 70% ಅಷ್ಟು ಕೂಡ ಸಬ್ಸಿಡಿಯನ್ನು ಕೊಡ್ತಾರೆ.
4: ಉಜಿರೆ SDM ಕಾಲೇಜಿನಲ್ಲಿರುವಂತಹ ಮಣ್ಣು ಪರೀಕ್ಷಾ ಕೇಂದ್ರದಲ್ಲಿ ಈ ಮಣ್ಣಿನ ಮಾದರಿಗಳನ್ನು ಪರೀಕ್ಷೆ ಮಾಡಿದರೆ ಅದಕ್ಕೆ ತಗಲುವಂತಹ ಶುಲ್ಕದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡುವುದಾದ್ರೆ?
3: ಮಣ್ಣಿನ ಪರೀಕ್ಷೆಗೆ ಅಂತೇಳಿ ಅಂದರೆ ಒಂದು 118 ರೂಪಾಯಿ ಅಷ್ಟು ನಾವು ಚಾರ್ಜ್ ಮಾಡ್ತೇವೆ. ಅದು ಕಡಿಮೆ ದರ. ಪ್ರತಿ ಮಾದರಿ ಒಂದು ಮಾದರಿಗೆ ಒಂದು 59 ರೂಪಾಯಿ ಅಷ್ಟೇ ವೆಚ್ಚ ತಗೊಳ್ತದೆ. ಮತ್ತೆ ನೀರಿನ ಮಾದರಿಗೆ ನಾವು 59 ರೂಪಾಯಿಯನ್ನು ಮಾತ್ರ ತಗೊಳ್ತೇವೆ ಅಷ್ಟೇ.
4: ಈಗ ನಾವು ಸಾಮಾನ್ಯವಾಗಿ ನೋಡ್ತಾ ಇದ್ದೇವೆ ನಮ್ಮ ದಿನನಿತ್ಯ ಸಾಕಷ್ಟು ಈ ಬೆಳೆಗಳಿಗೆ ರಾಸಾಯನಿಕಗಳನ್ನ ಸಿಂಪಡಣೆ ಮಾಡ್ತಾರೆ ಅಥವಾ ಬೇರೆ ಬೇರೆ ರೀತಿಯಾದಂತಹ ಅಭಿವೃದ್ಧಿ ಕಾರ್ಯಗಳಿಗೆ ಮರಗಳನ್ನ ತೆರವು ಮಾಡುವಂತಹ ಕಾರ್ಯಗಳೆಲ್ಲ ಆಗ್ತದೆ. ಮಣ್ಣಿನ ಒಂದು ಸಂರಕ್ಷಣೆಯನ್ನ ಮಾಡುವಲ್ಲಿ ಜನಸಾಮಾನ್ಯರಾದ ನಮ್ಮ ಒಂದು ಪಾತ್ರ ಕೂಡ ಮಹತ್ವ ಇರ್ತದೆ. ಈ ಹಿನ್ನೆಲೆಯಲ್ಲಿ ನಾವು ಮಣ್ಣಿನ ಆರೋಗ್ಯವನ್ನು ಹಾಳಾಗದ ಹಾಗೆ ನಾವು ಹೇಗೆ ಕಾಪಾಡಬೇಕು ಮತ್ತೆ ಯಾವ ಯಾವ ವಿಚಾರಗಳಿಗೆ ಈ ಮಣ್ಣು ಹಾಳಾಗುತ್ತೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ.
3: ಹೌದು ಸರ್. ಈಗ ಅದೇ ಮಣ್ಣು ಹಾಳಾಗೋದಕ್ಕೆ ಮುಖ್ಯ ಒಂದು ಕಾರಣವೇ ಮಣ್ಣಿನ ಸವಕಳಿ. ಅಂದರೆ ನಾವು ತುಂಬ ಜನರು ಮರಗಳನ್ನ ಕಡಿತಾರೆ ಮತ್ತೆ ಮರ ಬೆಳೆಸೋದ್ರ ಬಗ್ಗೆ ಒಂದು ಆಲೋಚನೆ ಮಾಡೋದಿಲ್ಲ. ಆಗ ಮರದ ಬೇರುಗಳೆಲ್ಲ ಕೂಡ ಕಿತ್ತು ಹೋಗ್ತದೆ. ಆಗ ಏನಾಗ್ತದೆ ಅಂತ ಹೇಳಿದ್ರೆ ಮಣ್ಣಿನ ಸವಕಳಿ ಉಂಟಾಗ್ತದೆ. ಅತಿಯಾದ ಮಳೆ ಬಂದು ಪ್ರವಾಹ ಬರೋದ್ರಿಂದ ಕೂಡ ಒಂದು ಮಣ್ಣಿನ ಸವಕಳಿ ಆಗ್ತದೆ. ಹಾಗೆ ನಾವು ಮಣ್ಣು ಇದು ಮಣ್ಣು ಉಳಿಬೇಕಂತ ಹೇಳಿದ್ರೆ ನಾವು ಒಂದೇ ಏಕದಳ ಧಾನ್ಯಗಳ ಒಂದು ಕೃಷಿಯನ್ನ ಮಾಡಿದಾಗ ನಿರಂತರ ಬೆಳೆಯೋದ್ರಿಂದ ಕೂಡ ಮಣ್ಣಿನ ಆರೋಗ್ಯ ಒಂದು ಕಡಿಮೆ ಆಗ್ತದೆ. ನಾವು ಒಂದು ಬಾರಿ ಏಕದಳದ ಒಂದು ಕೃಷಿಯನ್ನ ಮಾಡಿದ್ರೆ ಇನ್ನೊಂದು ಬಾರಿ ದ್ವಿದಳದ ಧಾನ್ಯದ ಒಂದು ಕೃಷಿಯನ್ನ ಮಾಡಿದಾಗ ಅಲ್ಲಿ ಮಣ್ಣಿನ ಫಲವತ್ತತೆ ಕೂಡ ಹೆಚ್ಚಾಗ್ತದೆ. ಹಾಗೆ ಮತ್ತೆ ಜೈವಿಕ ಗೊಬ್ಬರಗಳನ್ನ ನಾವು ಬಳಸಿದ್ರೆ ಕೂಡ ಅದರಲ್ಲಿ ಮಣ್ಣಿನ ಒಂದು ಆರೋಗ್ಯವನ್ನು ನಾವು ಕಾಪಾಡ್ಕೋಬಹುದು. ನಾವು ಅವಶ್ಯಕತೆಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ರಾಸಾಯನಿಕ ಗೊಬ್ಬರಗಳನ್ನು ಬಳಕೆ ಮಾಡೋದ್ರಿಂದ ಹಾಗೆ ಕೀಟನಾಶಕಗಳನ್ನು ಕೂಡ ಬಳಸೋದ್ರಿಂದ ಮಣ್ಣಿನ ಒಂದು ಆರೋಗ್ಯ ಹಾಳಾಗ್ತದೆ. ಮತ್ತೆ ಬೆಳೆಗಳಿಗೆ ಅವಶ್ಯಕತೆಗಿಂತ ಹೆಚ್ಚಿನ ರೀತಿಯಲ್ಲಿ ನೀರನ್ನು ಒದಗಿಸೋದು ಕೂಡ ಒಂದು ಮಣ್ಣಿನ ಆರೋಗ್ಯ ಹಾಳಾಗೋದಕ್ಕೆ ಕಾರಣ ಆಗ್ತದೆ. ನಾವು ಎಷ್ಟು ನೀರಿನ ಅಂಶ ಬೇಕಾಗ್ತದೆ ಆ ಮಣ್ಣಿಗೆ ಅಥವಾ ನಾವು ಬೆಳೆಯುವಂತಹ ಕೃಷಿಗೆ ಅಷ್ಟು ನೀರನ್ನು ಮಾತ್ರ ನಾವು ಪೂರೈಸಬೇಕು. ಸಾವಯವ ಪದಾರ್ಥಗಳಾಗಿರುವಂತಹ ಒಂದು ಕೃಷಿ ತ್ಯಾಜ್ಯ ವಸ್ತುಗಳಿಂದ ಹಾಗೂ ಪ್ರಾಣಿಜನ್ಯ ವಸ್ತುಗಳಿಂದ ದೊರಕುವಂತಹ ತಿಪ್ಪೆ ಗೊಬ್ಬರ ಇರಬಹುದು, ಎರೆಹುಳ ಗೊಬ್ಬರ, ಕುರಿ ಗೊಬ್ಬರ, ಹೀಗೆ ಮುಂತಾದ ಸಾವಯವ ವಸ್ತುಗಳ ನಿರ್ಲಕ್ಷ್ಯತೆಯಿಂದ ಮಣ್ಣಿನ ಆರೋಗ್ಯದ ಗುಣಮಟ್ಟ ಕಡಿಮೆ ಆಗೋದಕ್ಕೆ ಬೆಳೆಗಳ ಇಳುವರಿಯಲ್ಲಿ ಕೂಡ ಕುಂಠಿತವಾಗ್ತಾ ಇದೆ. ಹಾಗೆ ನಾವು ಎಷ್ಟು ಆಗ್ತದೆ ಅಷ್ಟು ಜೈವಿಕ ಒಂದು ಗೊಬ್ಬರವನ್ನು ನಾವು ಬಳಸುವಂತಹದ್ದು ಒಳ್ಳೆಯದು.
4: ಈಗ ಈ ಕಾರ್ಯಕ್ರಮವನ್ನು ಕೇಳಿ ಅಥವಾ ಈ ಮಾಹಿತಿಯನ್ನು ಕೇಳಿ ಮಣ್ಣು ಪರೀಕ್ಷಾ ಕೇಂದ್ರಕ್ಕೆ ಬಂದು ಮಣ್ಣಿನ ಮಾದರಿಗಳನ್ನು ಪರೀಕ್ಷೆ ಮಾಡಬೇಕು ಅಂತ ಅನಿಸಿದವರಿಗೆ ಅಥವಾ ಈ ಮಣ್ಣು ಪರೀಕ್ಷೆ ಮಾಡಬೇಕು ಅಂತ ಒಂದು ಆಸಕ್ತಿ ಇರುವವರಿಗೆ ನಿಮ್ಮನ್ನು ಯಾವ ರೀತಿ ಸಂಪರ್ಕ ಮಾಡಬೇಕು?
3: ನಮ್ಮನ್ನು ದೂರವಾಣಿ ಮುಖಾಂತರ ಸಂಪರ್ಕ ಮಾಡಬಹುದು ಸರ್. ನನ್ನ ಮೊಬೈಲ್ ನಂಬರ್ ನಾನು ಕೊಡ್ತೇನೆ, 9731940886.
4: ಮತ್ತೊಮ್ಮೆ
3: 9731940886. ಈ ನಂಬರ್ಗೆ ಕರೆ ಮಾಡಿದ್ರೆ ನಾವು ಅವರಿಗೆ ಅದರ ಮಣ್ಣಿನ ಪರೀಕ್ಷೆ ಮಾಡಬೇಕಾದ ಅಂದ್ರೆ ಅದರ ಮಾದರಿ ತೆಗಿಬೇಕಂತ ಹೇಳಿದ್ರು ಕೂಡ ಅದಕ್ಕೆ ಮಾಹಿತಿಯನ್ನು ಕೊಡ್ತೇವೆ. ಒಂದು ವೇಳೆ ಕರೆ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಬಂದು ಕೇಳ್ತೇವೆ, ನೋಡ್ತೇವೆ ಲ್ಯಾಬೊರೇಟರಿಯನ್ನು ಅಂತ ಹೇಳಿದ್ರೆ ಅವರಿಗೆ ಬಂದು ಕೂಡ ಮಾತಾಡಬಹುದು, ಮಾಹಿತಿಯನ್ನು ಪಡ್ಕೋಬಹುದು. ನಮ್ಮ ಮಣ್ಣು ಪರೀಕ್ಷಾ ಕೇಂದ್ರ ಎಲ್ಲಿದೆ ಅಂತ ಹೇಳಿದ್ರೆ ಉಜ್ಜರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಒಳಗಡೆ ಕ್ಯಾಂಪಸ್ ಒಳಗಡೆ ಒಂದು ಪೋಸ್ಟ್ ಆಫೀಸ್ ಇದೆ, ಸಣ್ಣ ಪೋಸ್ಟ್ ಆಫೀಸ್, ಅದರ ಪಕ್ಕದಲ್ಲೇ ಇರುವಂತಹದ್ದು ಮಣ್ಣು ಪರೀಕ್ಷಾ ಕೇಂದ್ರ.
4: ಅತ್ಯುತ್ತಮವಾದಂತಹ ಮಾಹಿತಿಗಳನ್ನ ನೀಡಿದಿರಿ. ಮಣ್ಣಿನ ಪರೀಕ್ಷೆಯನ್ನ ಯಾಕೆ ಮಾಡಬೇಕು, ಇದರಿಂದ ಯಾವ ರೀತಿಯಾದಂತಹ ಒಂದು ಪ್ರಯೋಜನಗಳಿದೆ, ಮತ್ತೆ ಮಣ್ಣಿನ ಮಾದರಿಯನ್ನ ಸಂಗ್ರಹ ಮಾಡುವುದು ಹೇಗೆ, ಹೀಗೆ ಅನೇಕ ಉಪಯುಕ್ತ ಮಾಹಿತಿಗಳನ್ನು ನಮ್ಮ ಕೆಲವರಿಗೆ ನೀಡಿದಿರಿ. ನಮ್ಮ ರೇಡಿಯೋ ನಿನಾದ ಬಳಗದಿಂದ ನಿಮಗೆ ಧನ್ಯವಾದಗಳು ಸರ್.
3: ಧನ್ಯವಾದಗಳು ಸರ್.
5: ಬಿಬಿಜಿ ರಾಮ್ಜಿ ದುಡಿಮೆಗೆ ಗ್ಯಾರಂಟಿ, ಬದುಕಿಗೆ ನೆಮ್ಮದಿ.
6: ಆತ್ಮೀಯ ಗ್ರಾಮಸ್ಥರೇ, ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ.
7: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ, ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ.
6: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ.
7: ಕೆರೆ, ರಸ್ತೆ, ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
6: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
5: ವಿಬಿಜಿ ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ.
7: ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.

0: ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ.

ಕಸ ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತ್ನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತ್ನಿಂದ ಈ

ನಾವಿವತ್ತು ಸಿನಿರಾಗ ಸಂಚಿಕೆಯ ಭಾಗವಾಗಿ ಆಯೋಜಿತವಾಗಿರುವಂತಹ SDM ಸಂವಾದ ವಿಶೇಷ ಕಾರ್ಯಕ್ರಮದಲ್ಲಿದ್ದೇವೆ. ಈ ಕಾರ್ಯಕ್ರಮದಲ್ಲಿ SDM ಪತ್ರಿಕೋದ್ಯಮ ಸಮೂಹ ಸಂವಹನ ವಿಭಾಗದ ಎಲೆಕ್ಟಿವ್ ತರಗತಿಯ ವಿದ್ಯಾರ್ಥಿಗಳು ಮತ್ತು ತಜ್ಞರು ಇದ್ದಾರೆ. ಈ ವಿಶೇಷ ಸಂವಾದ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಆಶಯ ಏನಂದ್ರೆ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನ ಪಡೆದಿರುವಂತಹ ಕನ್ನಡದ ಬಹಳ ಮುಖ್ಯವಾದ ನಟ ಅನಂತನಾಗ್ ಅವರು, ಅವರ ಪ್ರತಿಭಾನ್ವಿತ ಐಡೆಂಟಿಟಿ, ಅವರನ್ನ ಯಾಕೆ ನಾವು ವರ್ತಮಾನದಲ್ಲಿ ನೆನಪಿಸಿಕೊಂಡು ಅವರ ಕಾಂಟ್ರಿಬ್ಯೂಷನ್ಸ್ ಅನ್ನ ವಿಸ್ತೃತವಾಗಿ ಚರ್ಚೆ ಮಾಡಬೇಕು ಅನ್ನುವ ಕೇಂದ್ರ ಆಶಯವನ್ನ ದೃಷ್ಟಿಯಲ್ಲಿರಿಸಿಕೊಂಡು ಈ ಕಾರ್ಯಕ್ರಮವನ್ನು

ಕಾರ್ಯಕ್ರಮದಲ್ಲಿ ನಮ್ಮ ವಿದ್ಯಾರ್ಥಿಗಳು ತಮ್ಮ ವಿಚಾರಗಳನ್ನು ಪ್ರಸ್ತುತಪಡಿಸ್ತಾ ಕೆಲವು ಪ್ರಶ್ನೆಗಳನ್ನು ಕೇಳ್ತಾ ಅದರ ಆಧಾರದ ಮೇಲೆ ನಮ್ಮ ಚರ್ಚೆ ಮುಂದುವರಿಯಲಿದೆ. ಅನಂತನಾಗ್ ಅಂದ ತಕ್ಷಣನೇ ನನಗೆ ಮುಖ್ಯ ಆಗೋದು ಏನು ಅಂದ್ರೆ, ಅವರು ಹೊಸ ಅಲೆಯ ಮತ್ತು ಕಮರ್ಷಿಯಲ್ ಸಿನಿಮಾಗಳನ್ನ ಬ್ಲೆಂಡ್ ಮಾಡಿ ಒಂದು ಹೊಸದಾದ ಅಭಿನಯ ಸಂವೇದನೆಯನ್ನ ದಾಟಿಸುವಲ್ಲಿ ಯಶಸ್ವಿಯಾದ ನಟ ಅಂತ ನನಗೆ ನೆನಪಾಗುತ್ತೆ. ಬಹಳ ಸಂದರ್ಭಗಳಲ್ಲಿ ಏನಾಗುತ್ತೆ, ಕನ್ನಡವೂ ಸೇರದಂತೆ ಭಾರತದ ದೊಡ್ಡ ದೊಡ್ಡ ಸ್ಟಾರ್ ನಟರುಗಳಿದಾರಲ್ಲ, ಅವರೆಲ್ಲರೂ ತಮ್ಮ ವೃತ್ತಿಯಾನವನ್ನ ಶುರು ಮಾಡಿದ್ದು ಹೊಸ ಅಲೆಯ ಸಿನಿಮಾಗಳಿಂದಲೇ. ಹೊಸ ಅಲೆಯ ಸಿನಿಮಾಗಳ ಮುಖಾಂತರ ತಮ್ಮ ವೃತ್ತಿಯಾನ ಶುರು ಮಾಡಿ ನಂತರದಲ್ಲಿ ಕಮರ್ಷಿಯಲ್ ಅಂದ್ರೆ ನೀವೇನು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಅಂತ ಏನ್ ಕರೀತಿರಲ್ಲ, ಅಲ್ಲಿ ತುಂಬಾ ಭಿನ್ನವಾಗಿರುವಂತಹ ಸಿನಿಮಾಗಳಲ್ಲಿ ಅಭಿನಯಿಸಿ ಜನಮನವನ್ನ ಗೆದ್ದಿದ್ದಾರೆ. ಅದರಲ್ಲಿ ಆ ವಲಯದಲ್ಲಿ ನನಗೆ ಅನಂತನಾಗ್ ಪ್ರಮುಖವಾದ ಹೆಸರು ಅಂತ ಅನ್ಸುತ್ತೆ. ಅವರ ಜರ್ನಿ ಶುರುವಾಗಿದ್ದು ಹೊಸಾಲಯ ಸಿನಿಮಾಗಳ ಮುಖಾಂತರ ಅಂತ ನಾನು ಈಗಾಗಲೇ ಹೇಳಿದೆ. ಹೊಸಾಲಯ ಸಿನಿಮಾ ಅಂತಂದ್ರೆ ಹಿಂದಿಯಲ್ಲಿ ಅಂಕುರ್ ಅಂತ ಒಂದು ಸಿನಿಮಾ ಇದೆ, ಅವರು ಶ್ಯಾಮ್ ಬೆನಗಲ್ ಡೈರೆಕ್ಟ್ ಮಾಡಿದಂತ ಸಿನಿಮಾ. ಆ ಸಿನಿಮಾ ಏನ್ ಹೇಳುತ್ತಂತಂದ್ರೆ, ಇಡೀ ಅಸಮಾನತೆಯ ಜಗತ್ತನ್ನು ಕಂಡರಿಸಿ ಸಮಾನತೆಯ ಕಡೆಗೆ ಇಡೀ ಸಮಾಜ ಮುಂದುವರಿಬೇಕು ಅನ್ನುವಂತ ತತ್ವವನ್ನ ಆ ಸಿನಿಮಾ ಕಾಣಿಸುವಲ್ಲಿ ಯಶಸ್ವಿ ಆಯ್ತು. ಆ ತರದ ಅನೇಕ ಸಿನಿಮಾಗಳಲ್ಲಿ ಅವರು ಅಭಿನಯಿಸಿದ್ರು. ಅದರ ಜೊತೆಗೆ ನನಗೆ ಇಲ್ಲಿ ಪ್ರಸ್ತಾಪ ಮಾಡಬಹುದಾದಂತ ಆರಂಭಿಕ ಪ್ರಯೋಗದ ಹೆಸರು ಸಂಕಲ್ಪ, ನಂಜರಾಜ ಅರಸು ಅವರು ನಿರ್ದೇಶನ ಮಾಡಿದ ಸಿನಿಮಾ. ಅವರು ಅಂದ್ರೆ ನಂಬಿಕೆ ಮತ್ತು ವೈಚಾರಿಕ ಜಗತ್ತನ್ನ ಮೊದಲ ಬಾರಿಗೆ ಕನ್ನಡದಲ್ಲಿ ಅಥೆಂಟಿಕ್ ಆಗಿ ಪ್ರೆಸೆಂಟ್ ಮಾಡಿದಂತ ಸಿನಿಮಾ ಅದು. ಇವತ್ತಿಗೂ ಕೂಡ ಅದಿದೆ, ಅಂದ್ರೆ ದೇವರನ್ನ ನಂಬಬೇಕಾ ಬೇಡವಾ, ನಂಬಿಕೆ ಜೊತೆ ಇರಬೇಕಾ ಬೇಡವಾ, ವೈಚಾರಿಕತೆ ಇಂಪಾರ್ಟೆಂಟ್ ಯಾವ್ದು ಇಂಪಾರ್ಟೆಂಟ್ ಅನ್ನೋದೊಂದು ಇವತ್ತಿಗೂ ಇರೋದ್ರಿಂದ ನನಗೆ ಅವರ ಸಂಕಲ್ಪ ಸಿನಿಮಾ ತುಂಬಾ ಮುಖ್ಯ ಅಂತ ಅನ್ಸುತ್ತೆ. ನನಗೆ ತರಾಸು ಅವರ ಕಾದಂಬರಿ ಆಧರಿಸಿದ ಹಂಸಗೀತೆ ಸಿನಿಮಾ ವಿಶೇಷವಾದ ಪ್ರಭಾವವನ್ನ ಮೂಡಿಸಿತ್ತು ಕನ್ನಡದಲ್ಲಿ. ಅದು ಕನ್ನಡದ ಬಹಳ ಪ್ರಮುಖವಾದ ಸಂಗೀತಾತ್ಮಕ ಚಿತ್ರ ಅಂತ ನಾನು ಕರಿತೀನಿ, ಯಾಕಂದ್ರೆ ಬಾಲ ಮುರುಳಿ ಕೃಷ್ಣ ಅವರು ಆ ಸಿನಿಮಾಕ್ಕೆ ಸಂಗೀತ ನೀಡಿದ್ರು. ತುಂಬಾ ಮಹತ್ವ, ನಾವು ಬಹಳ ಸಲ ಬಾಲಿವುಡ್ ಸಿನಿಮಾಗಳನ್ನೇ ರೆಫರ್ ಮಾಡ್ತೀವಿ, ಅಂದ್ರೆ ಹೆಚ್ಚು ಗೀತೆಗಳನ್ನು ಒಳಗೊಂಡಂತ ಸಿನಿಮಾ ಯಾವ್ದು ಅಂತಂದ್ರೆ ಹಮ್ ಆಫ್ ಕೆ ಹೈ ಕೌನ್ ಅಂತ ಹೇಳ್ತೀವಿ, ಮೈನೆ ಪ್ಯಾರ್ ಕೆ ಅಂತ ಒಂದು ಹಿಂದಿ ಸಿನಿಮಾನ ರೆಫರ್ ಮಾಡ್ತೀವಿ. ಕನ್ನಡದಲ್ಲಿ ಯಾವ್ದು ಅಂದ್ರೆ ಪ್ರೇಮಲೋಕ ಅಂತ ಹೇಳ್ತೀವಿ, ರಣಧೀರ ಅಂತ ಹೇಳ್ತೀವಿ. ಹಂಗಲ್ಲ ಅಂದ್ರೆ ನೀವು ಹಂಸಗೀತೆ ಅನ್ನುವಂತ ಹೊಸ ಅಲೆಯ ಸಿನಿಮಾವನ್ನು ನಿರ್ದೇಶಿಸಿದವರು ಜಿ ವಿ ಅಯ್ಯರ್ ಅವರು. ಆ ಜಿ ವಿ ಅಯ್ಯರ್ ಅವರ ನಿರ್ದೇಶನದ ಆ ಸಿನಿಮಾದಲ್ಲೇ ತುಂಬಾ ಹತ್ತಕ್ಕಿಂತಲೂ ಹೆಚ್ಚು ಹಾಡುಗಳಿದ್ವು. ಆ ಸಂಗೀತವನ್ನು ನೀಡಿದ್ದು ಬಾಲಮುರಳಿ ಕೃಷ್ಣ ಅವರು, ಸ್ವತಃ ಅವರು ಬಾಲಮುರಳಿ ಕೃಷ್ಣ ಅವರು ಅದರಲ್ಲಿ ಹಾಡಿದ್ದಾರೆ.

ಮತ್ತೆ ಅಲ್ಲಿ ಬಿ ಕೆ ಸುಮಿತ್ರ ಅನ್ನುವಂಥವ್ರು ಕೂಡ ಆ ಕಾಲದ ಹೊಸ ಪ್ರತಿಭೆ ಅದು. ನಂತರದಲ್ಲಿ ಭಾವಗೀತೆ ಪ್ರಪಂಚದಲ್ಲಿ ತುಂಬಾ ಹೆಸರು ಮಾಡಿದವರು ಅವರು. ಅವರ ಹಾಡುಗಳು ತುಂಬಾ ಮಹತ್ವದ್ದು ಅಂತ ಅನ್ಸುತ್ತೆ. ಅನಂತನಾಗ್ ಸಿನಿಮಾದಲ್ಲಿ ಸಂಗೀತಾತ್ಮಕ ಅಪ್ಪಟ ಶಾಸ್ತ್ರೀಯ ಅಂತ ಕರೆಯಬಹುದಾದಂತ ಗೀತೆಗಳು ಆ ಸಿನಿಮಾದಲ್ಲಿ ಮೂಡಿ ಬಂದವು. ಮುಖ್ಯವಾಗಿ ನಾನು ಹೇಳೋದು ಏನಂತಂದ್ರೆ, ಒಂದು ಸಂಗೀತಾತ್ಮಕ ಚಿತ್ರಗಳ ಪರಂಪರೆ ಕನ್ನಡದಲ್ಲಿ ಮುಂದುವರಿತು. ನಮಗೆ ಮಲಯ ಮಾರುತ ಅಂತ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಆಕ್ಟ್ ಮಾಡ್ತಾರೆ, ಕೆ ಎಸ್ ಎಲ್ ರವಿ ಅವರು ಅದನ್ನ ನಿರ್ದೇಶನ ಮಾಡ್ತಾರೆ. ತುಂಬಾ ಮಹತ್ವದ ಕಾಣಿಕೆಯಾಗಿ ಆ ಸಿನಿಮಾ ನಾವು ನೋಡಬಹುದು. ಇಲ್ಲಿ ಹಂಸಗೀತೆ ಅನಂತನಾಗ್ ಅವರ ತುಂಬಾ ಮಹತ್ವದ ಪ್ರತಿಭೆಯನ್ನ ಬಿಂಬಿಸಿದಂತ ಸಿನಿಮಾ ಆಗಿ ನಾವು ನೋಡೋದಕ್ಕೆ ಸಾಧ್ಯ ಇದೆ. ನನಗೆ ಅಂದ್ರೆ ಶಾಸ್ತ್ರೀಯ ಸಂಗೀತ ಕಲಾವಿದರು ಸಿನಿಮಾಕ್ಕೆ ಬಂದಿದ್ದು ಒಂದು ವಿಶೇಷ ಸಂಗತಿ. ಆ ದೃಷ್ಟಿಯಿಂದ ಈ ಸಿನಿಮಾ ಶಾಸ್ತ್ರೀಯವಾಗಿಯೂ ಇಂಪಾರ್ಟೆಂಟ್, ಜನಪ್ರಿಯ ನೆಲೆಗಟ್ಟಿನಲ್ಲಿ ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ನಾವು ಅದನ್ನ ಪರಿಗಣಿಸಬಹುದು. ಇದನ್ನು ಮುಂದುವರಿಸಿ ಹೇಳೋದಾದ್ರೆ, ಶಂಕರ್ ನಾಗ್ ಅವರು ಅಂದ್ರೆ ಅನಂತನಾಗ್ ಅವರ ತಮ್ಮ, ಇದಕ್ಕಿಂತ ಮುಂಚಿತವಾಗಿ ಹಂಸಗೀತೆ ಸಿನಿಮಾದ ಒಂದು ವಿಶೇಷ ಏನಂತಂದ್ರೆ, ಟೈಟಲ್ಸ್ ಗಳು ಅಪಿಯರ್ ಆಗುವ ಕಾಲಕ್ಕೆನೆ, ಟೈಟಲ್ ಕಾರ್ಡ್ ಅಪಿಯರ್ ಆಗುವ ಕಾಲಕ್ಕೆನೆ ಆಲಾಪದ ಒಂದು ಗೀತೆ ಬರುತ್ತೆ. ಅದು ಆಲಾಪದ ಒಂದು ಫ್ರೇಮ್ ಹೆಂಗಿದೆ ಅಂತಂದ್ರೆ, ಅನಂತನಾಗ್ ಅವರ ವೃತ್ತಿ ಅನ್ನೋದ ಮುನ್ನುಡಿಯಾಗಿ ನೀವು ಗಮನಿಸಬಹುದು. ನೀವು ಯೂಟ್ಯೂಬ್ ಅಲ್ಲಿ ಗಮನಿಸಿದ್ರೆ ಗೊತ್ತಾಗುತ್ತೆ. ಅದನ್ನಂದ್ರೆ ಅನಂತ ಶಕ್ತಿ ಇರುವಂತವರು ಸಾಧನೆಯ ಯಾನವನ್ನ ತುಂಬಾ ಸುದೀರ್ಘವಾಗಿ ಮುಂದುವರಿಸಿಕೊಂಡು ಒಂದು ಮಹತ್ವದ ಕಾಣಿಕೆಗಳನ್ನು ನೀಡಬಹುದಾದ ಒಂದು ಸಾಧ್ಯತೆಯನ್ನ ಆ ಸಂಗೀತ ಕಾಣಿಸುತ್ತೆ ನನಗೆ. ಇವತ್ತಿಗೂ ಕೂಡ ಅದು ತುಂಬಾ ವಿಶೇಷ ಅಂತ ಅನ್ಸುತ್ತೆ. ಹಾಗಾಗಿ ಶಾಸ್ತ್ರೀಯ ಸಂಗೀತ ಕಲಾವಿದರು ಕನ್ನಡ ಸಿನಿಮಾಕ್ಕೆ ಬಂದಿದ್ದು ಅದರ ಸಾಕ್ಷಿಯಾಗಿ ಬಾಲಮುರಳಿ ಕೃಷ್ಣ ನನಗೆ ವಿಶೇಷವಾಗಿ ಕಾಣೋದು. ಆ ಪ್ರತಿಭಾನ್ವಿತ ಐಡೆಂಟಿಟಿಯನ್ನ ಕಾಣಿಸುವ ಹೊಣೆಗಾರಿಕೆಯನ್ನ ಅನಂತನಾಗ್.

ಶಂಕರ್ನಾಗ್ ನಂತರದ ದಿನಗಳಲ್ಲಿ ನೋಡಿ ಸ್ವಾಮಿ ನಾವಿರೋದು ಹೀಗೆ ಅಂತ ಒಂದು ಸಿನಿಮಾ ಮಾಡ್ತಾರೆ. ಆ ಸಿನಿಮಾದಲ್ಲಿ ಮತ್ತೆ ಭೀಮಸೇನ್ ಜೋಶಿ, ಆ ಕಾಲದ ದೊಡ್ಡ ಶಾಸ್ತ್ರೀಯ ಸಂಗೀತ ಕಲಾವಿದರು, ಅವರು ಹಾಡ್ತಾರೆ ಇವರಿಗಾಗಿ, ಅನಂತನಾಗಿ ಹಾಡ್ತಾರೆ. ಇವತ್ತಿಗೂ ಕೂಡ ಅದು ಯೂಟ್ಯೂಬ್ ಅಲ್ಲಿ ಕೇಳಲ್ಪಡ್ತದೆ, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅದು ಇವತ್ತಿಗೂ ಜನಜನಿತ ಅಂತ ಅಂದ್ರೆ ಸಿನಿಮಾದ ಹಾಡಿನ ಮುಖಾಂತರ ಆ ಕಾಲಕ್ಕೆ ಜನಪ್ರಿಯವಾಗಿ ಇವತ್ತಿಗೂ ಕೂಡ ಅದು ಮತ್ತೆ ಗುಣಗಲ್ಪಡ್ತದೆ, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅನಂತನಾಗ್ ಅಲ್ಲಿ ಆ ಸಿನಿಮಾದಲ್ಲಿ ಆ ಸಿನಿಮಾದ ಹಾಡಿನಲ್ಲಿ ಕಾಣಿಸಿಕೊಳ್ತಾರೆ. ನನಗದು ಅನಂತನಾಗ್ ವಿಶೇಷತೆಯನ್ನ ಕುರಿತು ಮಾತನಾಡುವ ಕಾಲಕ್ಕೆಲ್ಲ ಚರ್ಚಿಸಲೇಬೇಕಾಗಿರುವಂತಹ ಗೀತೆಗಳು ಸಿನಿಮಾಗಳಿವು ಅಂತ ನನಗನ್ಸುತ್ತೆ.

ಮತ್ತೆ ಅವರ ಬೆಳದಿಂಗಳ ಬಾಲೆ, ನಾನು ಹೇಳಲೇಬೇಕಾಗಿರುವಂತ ಒಂದು ಸಿನಿಮಾದ ಹೆಸರು ಏನಂತಂದ್ರೆ ನೀವು ಗಮನಿಸಿರ್ಬೋದು, ಬೆಳದಿಂಗಳ ಬಾಲೆ ಅಂದ್ರೆ ಒಂದು ಮೌನದಲ್ಲಿ ಚಿತ್ರಕಥೆಯನ್ನ ಹೇಳಬಹುದು ಅನ್ನೋದನ್ನ ಕಮಲ್ ಹಾಸನ್ ಕನ್ನಡದಲ್ಲಿ ಆಕ್ಟ್ ಮಾಡಿ ತೋರಿಸಿದ್ದಾರೆ, ಅದರದೊಂದು ಪರಂಪರೆ ಇದೆ ನಮ್ಮಲ್ಲಿ. ಆಮೇಲೆ ನಾಯಕಿಯನ್ನು ಡಿಸಪಿಯರ್ ಮಾಡಿ ನಾಯಕ ತೊಡಲಾಡುವಂತಹ ಒಂದು ಪಾತ್ರದ ಮೊದಲ ಪ್ರಯೋಗವಾಗಿ ನನಗೆ ಬೆಳದಿಂಗಳ ಬಾಲೆ ಸಿನಿಮಾ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ನೀಯಾರೋ ನಾ ಅರಿಯನು ಅನ್ನುವಂತ ಹಾಡು ಬರುತ್ತೆ, ಅದು ಇವತ್ತಿಗೂ ಕೂಡ ತುಂಬಾ ಐಕಾನಿಕ್ ಹಾಡು ಅಂತ ನಾನು ಅದನ್ನು ಇಂಟರ್ಪ್ರಿಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಆ ಗೀತೆಯನ್ನ ಗುಣಸಿಂಗ್, ಆ ಸಿನಿಮಾಕ್ಕೆ ಗುಣಸಿಂಗ್ ಅವರು ಸಂಗೀತ ನೀಡಿದ್ರು, ಎಸ್ ಪಿ ಬಿ ಅವರು ಹಾಡಿದ್ರು, ಲಿರಿಕ್ಸ್ ಶ್ಯಾಮ್ ಸುಂದರ್ ಕುಲಕರ್ಣಿ ಅವರು ಬರೆದಿದ್ದಾರೆ.

ಇವೆಲ್ಲ ಸಿನಿಮಾಗಳು ಮತ್ತೆ ಬಹಳ ಮುಖ್ಯವಾಗಿ ಏನಂದ್ರೆ ಅನಂತನಾಗ್ ಅವರ ವಿಶೇಷತೆ ಏನಂತಂದ್ರೆ ಮಧ್ಯಮ ವರ್ಗವನ್ನ ರೆಪ್ರೆಸೆಂಟ್ ಮಾಡಿ ಮಧ್ಯಮ ವರ್ಗದ ತೊಳಲಾಟಗಳನ್ನ ಕಾಣಿಸಿದಂತ ವಿಶೇಷ ಪ್ರತಿಭೆಯಾಗಿ ಅವರು ಮುಖ್ಯ ಆಗ್ತಾರೆ. ಇವತ್ತೇನ್ ನೀವು ಜನ್ಜಿ ಅಂತ ಏನ್ ನೀವು ಕರಿತೀರಲ್ಲ ಅಂದ್ರೆ ನಿರುದ್ಯೋಗದ ಸಮಸ್ಯೆ ಬೇರೆ ಬೇರೆ ಸಮಸ್ಯೆಗಳ ಮಧ್ಯೆ ಹೊಸ ಕಾಲದ ಘಟ್ಟದ ಯುವಕರು ನಲುಗ್ತಾ ಇದ್ದಾರೆ ಅಂತ ಬಂದಾಗ ಆ ಕಾಲದಲ್ಲಿನೇ ಮಧ್ಯಮ ವರ್ಗದ ತೊಳಲಾಟಗಳನ್ನ ಮಧ್ಯಮ ವರ್ಗದ ಸಮಸ್ಯೆಗಳನ್ನ ಅವರ ಸಿನಿಮಾಗಳು ತುಂಬಾ ಅಥೆಂಟಿಕ್ ಆಗಿ ಮುಂದಿಟ್ಟು ಅಂತ ಅನ್ಸುತ್ತೆ. ನಾನು ಈಗ ಪ್ರಸ್ತಾಪ ಮಾಡಿದ ನೋಡಿ ಸ್ವಾಮಿ ನಾವಿರೋದು ಹೀಗೆ ಕೂಡ ಮಧ್ಯಮ ವರ್ಗದ ತೊಳಲಾಟದ ಒಂದು ಕಥನ.

ಅವರ ಹಾಸ್ಯದ ಕಥನದ ಸಿನಿಮಾಗಳು ಕೂಡ ಹಾಗೇನೆ. ಗೌರಿ ಗಣೇಶ ಆಗಿರಬಹುದು, ಗಣೇಶನ ಮದುವೆ ಆಗಿರಬಹುದು, ಅವೆಲ್ಲ ಸಿನಿಮಾಗಳು ಹಾಸ್ಯವನ್ನಷ್ಟೇ ಕಟ್ಟಿಕೊಡಲಿಲ್ಲ, ಹಾಸ್ಯದ ಹಿಂದೆ ಇರುವಂತ ಕಟು ವಾಸ್ತವಗಳನ್ನು ಕೂಡ ತೆರೆದಿಟ್ಟು ಅಂತ ಅನ್ಸುತ್ತೆ. ಅಂದ್ರೆ ಎಲ್ಲ ಇಲ್ಲಗಳ ಮಧ್ಯೆ ನಮ್ಮ ಭಾರತದ ಮಧ್ಯಮ ವರ್ಗ ಖುಷಿ ಖುಷಿಯಾಗಿ ಇರ್ತದೆ ಅನ್ನೋದನ್ನ ಬೇರೆ ರೀತಿಯಲ್ಲಿ ಕಾಣಿಸಿದಂತ ಪ್ರಯೋಗ ಫಣಿ ರಾಮಚಂದ್ರ ಆ ಸಿನಿಮಾದ ನಿರ್ದೇಶಕರಾಗಿ ಗಮನ ಸೆಳೆದ್ರು. ಹಾಗಾಗಿ ನನಗೆ ಹೊಸ ಅಲೆಯ ಸಿನಿಮಾಗಳ ಸಾಮಾಜಿಕ ಸಂವೇದನೆಯನ್ನ ಕಮರ್ಷಿಯಲ್ ಸಿನಿಮಾಗಳ ಮುಖಾಂತರ ಅವರು ದಾಟಿಸಿದ್ರು ಅಂತ ಅನ್ಸುತ್ತೆ. ಅನಂತನಾಗ್ ಅವರ ವಿಶೇಷತೆ ಅದು. ಹಾಗೆ ಇಲ್ಲಿ ಪ್ರಸ್ತಾಪ ಮಾಡಿದ ಹಂಸಗೀತೆ ಆಗಿರ್ಬೋದು, ನೋಡಿ ಸ್ವಾಮಿ ನಾವಿರೋದು ಹೀಗೆ ಸಿನಿಮಾಗಳಾಗಿರಬಹುದು, ಬೆಳದಿಂಗಳ ಬಾಲೆ ಸಿನಿಮಾ ಆಗಿರ್ಬೋದು, ಬಹಳ ಜನಜನಿತ ಆಗಿರುವಂತಹ ಬಯಲುದಾರಿಯ ಸಿನಿಮಾದ ಹಾಡುಗಳಿರ್ಬೋದು, ಅವೆಲ್ಲ ಹಾಡುಗಳು ಆ ಕಾಲದ ಐಡೆಂಟಿಟಿಯನ್ನು ಅಷ್ಟೇ ರಿಫ್ಲೆಕ್ಟ್ ಮಾಡಲ್ಲ, ಅಂದ್ರೆ ಒಂದು ಮಾಧುರ್ಯದ ಒಂದು ಪ್ರೀತಿ ಪ್ರೇಮದ ಮಾಧುರ್ಯದ ಜೊತೆಗೇನೆ ಸಾಮಾಜಿಕ ವಾಸ್ತವಗಳನ್ನು ಬೇರೆ ರೀತಿಯಲ್ಲಿ ಕಾಣಿಸಿದವು ಅಂತ ನನಗೆ ಅನ್ಸುತ್ತೆ. ಒಬ್ಬ ನಟನ ಮುಖಾಂತರ ಆಗಬಹುದಾದಂತ ಮಹತ್ವದ ಕೆಲಸ ಅಂತ ನನಗೆ ಅನ್ಸುತ್ತೆ. ಬಯಲುದಾರಿಯ ಸಿನಿಮಾದ ಒಂದು ವಿಶೇಷತೆ ಏನಂತಂದ್ರೆ ರಾಜನ್ ನಾಗೇಂದ್ರ ಅವರ ಸಂಗೀತದ ಸಿನಿಮಾ ಅದು. ಎಲ್ಲಿರುವೆ ಮನವ ಕಾಡುವ ರೂಪಸಿಯೆ ಅಂತ ಅನ್ನುವಂಥದ್ದು, ಯಾರ್ಯಾರು ಹುಡುಗಿನ ಹುಡುಕ್ತಿರ್ತಾರಲ್ಲ ಆ ಹಾಡು ನೆನಪಾಗತ್ತೆ ಅಂತ ತುಂಬಾ ತಮಾಷೆಯಾಗಿ ಬಹಳ ಸಲ ಬಹುತೇಕರು ಅಂದ್ರೆ ಮಿಲೇನಿಯಲ್ ತಲೆಮಾರು ಕೂಡ ನೆನಪು ಮಾಡಿಕೊಳ್ಳುತ್ತೆ, ನಂತರದ ತಲೆಮಾರು ಕೂಡ ಹಂಗೆ ನೆನಪು ಮಾಡಿಕೊಳ್ಳುತ್ತದೆ. ಆ ಸಿನಿಮಾದ ಒಂದು ವಿಶೇಷತೆ ಏನಂದ್ರೆ ಮೊದಲ ಬಾರಿಗೆ ಹೆಲಿಕಾಪ್ಟರ್ ಬಳಸಿದ್ದು ಕನ್ನಡದ ಸಿನಿಮಾದಲ್ಲಿ. ನೀವು ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ, ಹೆಲಿಕಾಪ್ಟರ್ ಅನ್ನು ಬಳಸಿ ಒಬ್ಬ ನಾಯಕ ಹೆಲಿಕಾಪ್ಟರ್ ನಲ್ಲಿ ಸುತ್ತಾಡಿ ಹಾಡು ಹಾಡುತ್ತಾ, ಉತ್ಸಾಹದಲ್ಲಿ ಹಾಡು ಹಾಡುತ್ತಾ ತನ್ನ ಮನದ ಆಲೋಚನೆಗಳನ್ನ ಮನದ ಉತ್ಸಾಹವನ್ನ ತೋರ್ಪಡಿಸಿಕೊಳ್ಳುವಂತ ಒಂದು ಗೀತೆ ಅದು. ಎಲ್ಲಿರುವೆ ಮನವ ಕಾಡುವ ರೂಪಸಿ.

ಹೇಳ್ತೇನೆ. ನಾವು ಮುಖ್ಯ ಆಗೋದೇನಂತಂದ್ರೆ ಎಕ್ಸ್ಪ್ರೆಷನ್ಸ್ ಅಲ್ಲಿ. ನಿಮಗೆ ಆ ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಫೇಮಸ್ ಆಗಿರ್ತಾರೆ, ವಿಷ್ಣುವರ್ಧನ್ ಜನಪ್ರಿಯತೆಯ ತುತ್ತ ತುದಿಯಲ್ಲಿರ್ತಾರೆ, ಅಂಬರೀಷ್ ಜನಪ್ರಿಯರಾಗಿರ್ತಾರೆ. ಆ ಸ್ಟಾರ್ಡಮ್ ಅಂತ ಕರಿತೀವಿ ನಾವು, ಅಂದ್ರೆ ಹೀರೋಗಳ ಯುಗ ಅದು. ಆ ತರದ ಹೀರೋಗಳ ಫೈಟ್ ಸೀನ್ ಇರಬೇಕು, ಡಾನ್ಸ್ ಮಾಡಬೇಕು, ಆ ತರದ ನಿಯಮಗಳನ್ನೆಲ್ಲ ಸೃಜನಶೀಲವಾಗಿ ಉಲ್ಲಂಘನೆ ಮಾಡಿ ಅನಂತ್ ನಾಗ್ ಮತ್ತು ಶಂಕರ್ ನಾಗ್ ಸಿನಿಮಾಗಳಲ್ಲಿ ಕಾಣಿಸಿಕೊಂಡು ಮಾರುಕಟ್ಟೆಯನ್ನ ಹಿಡಿತಾರೆ ಅಂತ. ಇವತ್ತು ನಾವು ಮಾರುಕಟ್ಟೆಯನ್ನ ತಲುಪಬೇಕಾದ್ರೆ ಹಿಂಸೆ ಇರಬೇಕು, ಒಂದು ನೆಗೆಟಿವಿಟಿಯ ವೈಭವೀಕರಣ ಇರಬೇಕು ಅಂತ ಇವತ್ತು ಮಾತಾಡ್ತಾ ಇದೀವಲ್ಲ. ಸೊ ನೀವು ಅದನ್ನ ಅಲ್ಲಗಳೆಯುವ ಹಾಗೆ ಅನಂತ್ ನಾಗ್ ತುಂಬಾ ಸಾಫ್ಟ್ ಆಗಿ ಗೀತೆಗಳಲ್ಲಿ ಕಾಣಿಸ್ಕೊಳ್ತಾರೆ, ಸಂಭಾಷಣೆಯಲ್ಲಿ ಕಾಣಿಸ್ಕೊಳ್ತಾರೆ. ತಮ್ಮ ಒಂದು ಸಾಫ್ಟ್ ಆಗಿರುವಂತಹ ಅಪಿಯರೆನ್ಸ್ ನ ಮುಖಾಂತರನೇ, ಅಭಿನಯದ ಒಂದು ಶಕ್ತಿಯ ಮುಖಾಂತರನೇ ಕಥೆಯನ್ನ ದಾಟಿಸುವಂತ ಒಂದು ಶ್ರೇಷ್ಠ ಪ್ರತಿಭೆಯಾಗಿ ಅನಂತ್ ನಾಗ್ ಮುಖ್ಯ ಆಗ್ತಾರೆ. ಅಂದ್ರೆ ಎಕ್ಸ್ಪ್ರೆಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಅಂತ. ಅವರು ಕೂಡ ಥಿಯೇಟರ್ ನಿಂದ ಬಂದಿರೋದ್ರಿಂದ ಎಕ್ಸ್ಪ್ರೆಷನ್ಸ್ ಅವ್ರು ನಡೀತಾ, ನೀವು ಬಹುತೇಕ ಅವರ ಸಾಂಗ್ ಗಳನ್ನು ನೀವು ನೋಡಿದ್ರೆ ಆ ಕಡೆಯಿಂದ ಈ ಕಡೆ ಬರ್ತಿರ್ತಾರೆ ಅಷ್ಟೇ. ಹೆಲಿಕಾಪ್ಟರ್ ಈಗ ಎಲ್ಲಿರುವೆ ಮನವ ಕಾಡುವ ರೂಪ ಸಿಎಸೆ ಹಾಡಲ್ಲಿ ಅವರು ಎಕ್ಸ್ಪ್ರೆಷನ್ ಅಲ್ಲೇ ಅವರು ಹಾಡಿನ ಅರ್ಥವನ್ನ ಕಾಣಿಸ್ತಾ ಹೋಗ್ತಾರೆ. ಆಮೇಲೆ ಅವ್ರ ಬಗ್ಗೆ ಅವರ ಹಾಡುಗಳು ಅಂತಂದಾಗ ನನಗೆ ಮತ್ತೆ ನೆನಪಾಗೋದು ಅಂದ್ರೆ ನಿನ್ನ ನಗುವು ಹೂ ಅಂತೆ ಅಂತ ಒಂದು ಸಾಂಗ್ ಇದೆ, ಬೆಂಕಿಯ ಬಲೆ ಸಿನಿಮಾದ ಹಾಡು. ಅದು ಕೂಡ ಹಾಗೇನೆ ಅಂದ್ರೆ ರಾಜನ್ ನಾಗೇಂದ್ರ ಅವರು ತುಂಬಾ ಭಿನ್ನವಾಗಿ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಉದಯಶಂಕರ್ ಅವರು ತುಂಬಾ ಭಿನ್ನವಾದ ಒಂದು ಕವಿತೆಯನ್ನು ಕಟ್ಟಿದ್ದಾರೆ, ಅದರ ಅರ್ಥವನ್ನು ಧ್ವನಿಸುವ ಹಾಗೆ ಅವರು ತಮ್ಮ ಮುಖದ ಚಹರೆಯ ಮುಖಾಂತರನೇ ಅವರು ಅಭಿನಯದ ಮುಖಾಂತರನೇ ಅರ್ಥವನ್ನು ದಾಟಿಸುವಂತ ಕೆಲಸವನ್ನು ಮಾಡ್ತಾರೆ.

ಹಾಗಾಗಿ ನನಗೆ ಇದೇ ಇದೇ ಬೆಂಕಿ ಬರಲಿ ಸಿನಿಮಾದ ಇನ್ನೊಂದು ಹಾಡು ಒಲಿದ ಜೀವ ಜೊತೆಯಲ್ಲಿರಲು ಬಾಳು ಸುಂದರ, ಅದು ಕೂಡ ಅಂದ್ರೆ ಬದುಕನ್ನ ಭಿನ್ನವಾಗಿ ವ್ಯಾಖ್ಯಾನಿಸುವಂತ ಗೀತೆ. ಅಲ್ಲೂ ಕೂಡ ಅವರ ಎಕ್ಸ್ಪ್ರೆಷನ್ಸ್ ಮುಖಾಂತರನೇ ಆ ಗೀತೆಯ ಸತ್ವ ನಮಗೆ ದಾಟಿಕೊಳ್ಳುತ್ತದೆ. ಮತ್ತೆ ನಾನು ಹೆಸರಿಸಬಹುದಾದಂತ ಮತ್ತೊಂದು ಸಿನಿಮಾದ ಗೀತೆ ಅರುಣರಾಗ, ಎಂ ರಂಗರಾವ್ ಸಂಗೀತ ನೀಡಿದಂತ ಹಾಡು ಅದು, ನಡೆದಾಡೋ ಕಾಮನವಿಲ್ಲು. ಅದೊಂಥರ ಜೀವನ ಪ್ರೀತಿಯನ್ನ ಹೆಚ್ಚಿಸುವಂತ ಹಾಡು ಆಗಿ ನಾವು ನೋಡಬಹುದು.

ಹಾಗೆ ಅಂದ್ರೆ ಇಷ್ಟು ನಾವು ಇಂಟ್ರೊಡಕ್ಟರಿ ರಿಮಾರ್ಕ್ಸ್ಗಳ ಜೊತೆಗೆ ಅನಂತ್ ನಾಗ್ ಅವರನ್ನ ನಾವು ವಿಮರ್ಶೆ ಮಾಡಬಹುದು. ಯಾಕೆ ಅನಂತ್ ನಾಗ್ ಇಂಪಾರ್ಟೆಂಟ್ ಆಗ್ತಾರೆ ಅಂತಂದ್ರೆ, ಬಹಳ ಮಹತ್ವದ ಆಲೋಚನಾ ಕ್ರಮಗಳನ್ನ ತಮ್ಮ ಸಿನಿಮಾಗಳ ಮುಖಾಂತರ ದಾಟಿಸಿದ್ದಾರೆ. ಅದಕ್ಕೊಂದು ಕಲ್ಚರಲ್ ಸಿಗ್ನಿಫಿಕೆನ್ಸ್ ಅಂತ ನಾವು ಕರಿತೀವಿ. ಕನ್ನಡ ಸಂಸ್ಕೃತಿಯ ಕಥನದ ಶ್ರೇಷ್ಠತೆಯನ್ನ ಅವರು ತಮ್ಮದೇ ಆದ ಅಭಿನಯದ ಮುಖಾಂತರ ದಾಟಿಸಿದ್ರು. ಬಹಳ ಮುಖ್ಯವಾಗಿ ಅವರ ಧಾರಾವಾಹಿಗಳು ಕೂಡ ಈಗೇನು ಮೆಗಾ ಸೀರಿಯಲ್ಗಳ ಟ್ರೆಂಡ್ ಬಂದಾಗ ಅಲ್ಲೂ ಕೂಡ ಅವ್ರು ಗೆದ್ರು ಅಂತ, ಪ್ರೀತಿ ಇಲ್ಲದ ಮೇಲೆ ಅಂತ ಒಂದು ಹಾಡು, ಅದು ತುಂಬಾ ಮಧ್ಯಮ ವರ್ಗದ ಒಂದು ಶ್ರೇಷ್ಠ ಗೀತೆಯಾಗಿ ಗಮನ ಸೆಳೆದಿತ್ತು. ಗರ್ವ ಅಂತ ಒಂದು ಧಾರಾವಾಹಿ ಬರ್ತಿತ್ತು, ಅಲ್ಲೂ ಕೂಡ ಅವರು ಜನರನ್ನ ಸೆಳೆದ್ರು. ಆಮೇಲೆ ನನಗೆ ತುಂಬಾ ಮುಖ್ಯ ಆಗೋದು ಭಕ್ತ ಪ್ರಹ್ಲಾದ ಸಿನಿಮಾ, ಅದು ತುಂಬಾ ಫೇಮಸ್ ಸಿನಿಮಾ. ಅದರಲ್ಲಿ ನಾರದ ಪಾತ್ರದಲ್ಲಿ ಅವ್ರು ಗಮನ ಸೆಳೆಯುತ್ತಾರೆ. ಅದು ಪೌರಾಣಿಕ ಸಿನಿಮಾ, ಪೌರಾಣಿಕ ಸಿನಿಮಾಗಳಲ್ಲೂ ಕೂಡ ಅವರು ವಿಜೃಂಭಿಸ್ತಾರೆ ಅಂತ ಅಂದ್ರೆ ತುಂಬಾ ಸಾಫ್ಟ್ ಪಾತ್ರವಾಗಿ ಅವರು ಗಮನ ಸೆಳೆ.

ಕಲ್ಪನಾಗ್, ಅವರ ಪ್ರತಿಭಾನ್ವಿತ ಐಡೆಂಟಿಟಿ, ಅವರನ್ನ ಯಾಕೆ ನಾವು ವರ್ತಮಾನದಲ್ಲಿ ನೆನಪಿಸಿಕೊಂಡು ಅವರ ಕಾಂಟ್ರಿಬ್ಯೂಷನ್ಸ್ ಅನ್ನ ವಿಸ್ತೃತವಾಗಿ ಚರ್ಚೆ ಮಾಡಬೇಕು ಅನ್ನುವ ಕೇಂದ್ರ ಆಶಯವನ್ನು

0: ಮಾತೆರೆಗಳ ನಮಸ್ಕಾರ. ಯಾನ ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಕೇಳಿಲ್ಲ ಐಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಒಂದೇನು ನಿಗಳು ಮಾತಿರ್ಲ ಕೇಳಲೆ ಖುಷಿ ಪಡೆಯಲೆ.
1: ರೇಡಿಯೋ ನಿನಾದ 90.4 FM ನಲ್ಲಿ ನಿಮ್ಮ ಇಷ್ಟದ ಹಾಡು ಪ್ರಸಾರವಾಗಬೇಕೇ?
2: ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಡೆಡಿಕೇಟ್ ಮಾಡಬೇಕೇ?
3: ಹಾಗಾದ್ರೆ ನಮ್ಮ ಫೋನ್ ಸಂಖ್ಯೆ 7760133904 ಸಂಖ್ಯೆಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಇಲ್ಲವೇ ಕಾಲ್ ಮಾಡಿ
2: ನಿಮ್ಮ ಇಷ್ಟದ ಹಾಡು ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಯಾವುದೇ ಸ್ಥಳೀಯ ಭಾಷೆಯಲ್ಲಿ ಲಭ್ಯವಿರುವ ಹಾಡುಗಳನ್ನು ನಾವು ಪ್ರಸಾರ ಮಾಡುತ್ತೇವೆ.

0: ಇದಲ್ಲದೆ ನಿಮ್ಮ ಕೋರಿಕೆಯ ಮೇರೆಗೆ ಭಾವಗೀತೆ, ಜನಪದ ಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ನಮ್ಮ ಫೋನ್ ಸಂಖ್ಯೆ ನೆನಪಿದೆ ಅಲ್ವಾ? ಮತ್ತೊಮ್ಮೆ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಳ್ಳಿ.
1: 7760133904. ಇದು ನಿಮ್ಮ ರೇಡಿಯೋ, ನಿಮ್ಮದೇ ಹಾಡು, ನಿಮ್ಮದೇ ಮಾತು.
0: ಕೇಳ್ತಾ ಇರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ನಮಸ್ಕಾರ. ನೀವ್ ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರಾ.

ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿಲ. ಯಾರ ಮನೆಯಲ್ಲಿ ಗಾಡಿಗಳು ಇಲ್ಲ ಹೇಳಿ? ನಾಲ್ಕು ಚಕ್ರದ್ದು ಅಲ್ಲದೆ ಹೋದ್ರು ಎರಡು ಚಕ್ರದ್ದಾದ್ರೂ ಇದ್ದೇ ಇರುತ್ತೆ. ಗಾಡಿ ಇದ್ರೆ ಸಾಕಾಗಲ್ಲ, ಗಾಡಿ ಓಡಿಸೋಕೆ ಬೇಕಾಗೋ ರೂಲ್ಸ್ ಕೂಡ ಗೊತ್ತಿರಬೇಕು. ಕೇವಲ ರೂಲ್ಸ್ ಗೊತ್ತಿದ್ರೆ ಸಾಕಾಗಲ್ಲ, ಅದನ್ನ ಫಾಲೋ ಕೂಡ ಮಾಡಬೇಕು. ನಮ್ಮ ಅಜಾಗರೂಕತೆಯಿಂದ ಇನ್ನೊಬ್ಬರಿಗೆ, ಇನ್ನೊಬ್ಬರಿಂದ ನಮ್ಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಸರ್ಕಾರ ಟ್ರಾಫಿಕ್ ನಿಯಮಗಳನ್ನ ಜಾರಿಗೆ ತಂದಿದೆ. ಆದ್ರೆ ನಮ್ಮ ಜನರು ರೂಲ್ಸ್ ಇರೋದೇ ಬ್ರೇಕ್ ಮಾಡೋಕೆ ಅಂತ ತಿಳ್ಕೊಂಡು ಎರ್ರಾಬಿರಿಯಾಗಿ ರಸ್ತೆಯಲ್ಲೆಲ್ಲ ಮನ ಬಂದಂತೆ ಓಡಾಡ್ತಾರೆ. ಕಳೆದೊಂದು ವರ್ಷದಿಂದ ಭಾರತದಲ್ಲಿ ಸುಮಾರು 500,000 ರಸ್ತೆ ಅಪಘಾತಗಳಾಗ್ತವೆ ಎಂದು ಮೂಲಗಳು ತಿಳಿಸಿವೆ. ಹಾಗಾದ್ರೆ ಈ ರಸ್ತೆ ಅಪಘಾತ ಉಂಟಾಗ್ತಿರೋದಾದ್ರೂ ಹೇಗೆ? ಇದನ್ನ ನಾನಿಲ್ಲಿ ಮಾತಾಡ್ತೀನಿ. ಇನ್ನಷ್ಟು ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.

0: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ, ಇದು ಜನಮನದ ನಾದ ತರಂಗ.
1: ಖುಷಿ ಖಜಾನೆ ವಿತ್ ಆರ್ ಜೆ ಅರ್ಷಿತಾ ಶಿಶಿಲಾ.

ವೆಲ್ಕಮ್ ಬ್ಯಾಕ್ ರೇಡಿಯೋ ನಿನಾದ 90.4 ಎಫ್ಎಂಗೆ. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರ. ಟ್ರಾಫಿಕ್ ರೂಲ್ಸ್ ಉಲ್ಲಂಘನೆಯ ಬಗೆಗಿನ ಕಾರ್ಯಕ್ರಮ ಮುಂದುವರಿಸೋಣ. ವಾಹನ ಚಲಾಯಿಸುವ ಮುನ್ನ ನಾವು ಮೊದಲು ಗಮನಿಸಬೇಕಾದ ವಿಷಯ ಅಂದ್ರೆ ಹೆಲ್ಮೆಟ್ ಮತ್ತು ಸೀಟ್ ಬೆಲ್ಟ್ ಧರಿಸೋದು. ಇವಾಗ ಹೆಲ್ಮೆಟ್ ಮತ್ತೆ ಸೀಟ್ ಬೆಲ್ಟ್ ಕೇವಲ ಪೊಲೀಸರ ಕಣ್ಣು ತಪ್ಪಿಸಲು ಮಾತ್ರ. ಪೊಲೀಸರಿಗೋಸ್ಕರ ಹೆಲ್ಮೆಟ್ ಮತ್ತೆ ಸೀಟ್ ಬೆಲ್ಟ್ ಧರಿಸೋರು ತಿಳ್ಕೊಳ್ಳಬೇಕಾದದ್ದು ಏನು ಅಂದ್ರೆ, ಪ್ರತಿಯೊಂದು ಜೀವವು ಅಮೂಲ್ಯವೇ. ನಮ್ಮ ಜೀವದ ಜೊತೆ ಅಥವಾ ಇನ್ನೊಬ್ಬರ ಜೀವನದ ಜೊತೆ ಆಟವಾಡುವ ಹರಸಾಹಸಕ್ಕೆ ಎಂದೂ ಮುಂದಾಗಬಾರದು. ಹೇರ್ ಫಾಲ್ ಆಗುತ್ತೆ, ಹೇರ್ ಸ್ಟೈಲ್ ಹಾಳಾಗುತ್ತೆ ಅಂತ ಹೆಲ್ಮೆಟ್ ಹಾಕದೆ ಇದ್ರೆ ನಮ್ಮ ಅಮೂಲ್ಯವಾದ ಜೀವನವು ಹಾಳಾಗೋಗುತ್ತೆ. ಇದಕ್ಕೇನಂತೀರಾ? ಇನ್ ಮುಂದೆ ಆದ್ರೂ ಹೆಲ್ಮೆಟ್ ಮತ್ತೆ ಸೀಟ್ ಬೆಲ್ಟ್ ಹಾಕೋದನ್ನ ಮರೀದೆ ಫಾಲೋ ಮಾಡೋಣ. ಇನ್ನು ವೀಲಿಂಗ್ ಬಗ್ಗೆ ಅಂತೂ ಹೇಳ್ತಾ ಹೋದ್ರೆ ಮುಗಿಯೋದೇ ಇಲ್ಲ. ಅದ್ರ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಒಂದು ಪುಟ್ಟ ಬ್ರೇಕ್ ತಗೊಳ್ಳೋಣ. ಅಲ್ಲಿವರೆಗೂ ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶೀಲ.
1: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ. ಇದು ಜನಮನದ ನಾದ ತರ.

0: ಕೃಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶಿಶಿಲಾ.
1: ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ಮಾತಾಡ್ತಿರೋದು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ವೀಲಿಂಗ್ ಪ್ರಿಯರೇ, ಇಲ್ಲೊಮ್ಮೆ ಕೇಳಿ. ವೀಲಿಂಗ್ ಅಂದ್ರೆ ಹುಚ್ಚು ಅಂತ ಅನೇಕರು ಹೇಳ್ತಾರೆ. ಆದ್ರೆ ವೀಲಿಂಗ್ ಬರೀ ಹುಚ್ಚಲ್ಲ, ಅದೊಂದು ಜೀವ ಕಳೆಯುವ ಮೋಜಿನ ಆಟ. ಟೂ ವೀಲರ್ ಹೊಂದಿರೋ ಬಿಸಿ ರಕ್ತದ ಯುವಕರೆಲ್ಲ ಕ್ಷಣಿಕ ಸುಖಕ್ಕಾಗಿ ಸೋಷಿಯಲ್ ಮೀಡಿಯಾದಲ್ಲಿನ ಲೈಕ್ ಶೇರ್ಗಾಗಿ ತಮ್ಮ ಪ್ರಾಣದ ಜೊತೆ ಆಟಕ್ಕಿಳಿತಿದ್ದಾರೆ. ತಮ್ಮ ಮೋಜಿನ ಹುಚ್ಚಿಗೆ ಯುವಕರು ಪ್ರಾಣ ಕಳೆದುಕೊಂಡ್ರೆ ವ್ಯಥೆ ಪಡುವವರು ಮಾತ್ರ ಹೆತ್ತವರು. ಯುವಕರೇ, ವೀಲಿಂಗ್ ಗೋಜಿಗೆ ಹೋಗುವ ಮುನ್ನ ಸ್ವಲ್ಪ ನಿಮ್ಮ ಅಮೂಲ್ಯವಾದ ಜೀವದ ಬಗ್ಗೆ ಯೋಚಿಸಿ. ಕ್ಷಣಿಕ ಶೋಕಿಗೆ ಜೀವನವೇ ಬಲಿಯಾಗದಿರಲಿ. ಇನ್ನು ವೀಲಿಂಗ್ ನಷ್ಟೇ ಭಯಂಕರವಾದದ್ದು ಓವರ್ಟೇಕ್. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಮುಂದೆ ಕೊಡ್ತೀನಿ. ಅಲ್ಲಿವರೆಗೂ ನಿಮ್ಗೋಸ್ಕರ ಒಂದು ಬ್ಯೂಟಿಫುಲ್ ಸಾಂಗ್ ಬರ್ತಾ ಇದೆ, ಎಂಜಾಯ್ ಮಾಡಿ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಮತ್ತೊಮ್ಮೆ ಸ್ವಾಗತ. ಇದು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿಲ. ವಾಹನ ಚಾಲಕರ ಇನ್ನೊಂದು ಅತಿದೊಡ್ಡ ಸಮಸ್ಯೆ ಅಂದ್ರೆ ಅದು ಓವರ್ಟೇಕ್ ಮಾಡೋದು. ಈ ಓವರ್ಟೇಕ್ ಗೋಜಿನಿಂದ ಪ್ರತಿದಿನವೂ ಒಬ್ರಲ್ಲ ಒಬ್ರು ಬಲಿಯಾಗ್ತಾನೆ ಇದ್ದಾರೆ. ಓವರ್ಟೇಕ್ ಮಾಡೋ ಭರದಲ್ಲಿ ಸ್ಪೀಡ್ ಹೆಚ್ಚಿಸಿ ತೀವ್ರ ಅಪಘಾತಕ್ಕೆ ಒಳಗಾಗ್ತಾರೆ. ಓವರ್ಟೇಕ್ ಮಾಡುವ ಮುನ್ನ ಒಮ್ಮೆ ಯೋಚಿಸಿ. ಒಂದು 5-10 ನಿಮಿಷ ತಡವಾದ್ರೆ ಏನೂ ಆಗೋದಿಲ್ಲ, ಆದ್ರೆ ಅತಿಯಾದ ವೇಗದಿಂದ ಏನ್ ಬೇಕಾದ್ರೂ ಸಂಭವಿಸಬಹುದು. ಈ ಅಪಾಯಕಾರಿ ಓವರ್ಟೇಕ್ ನಿಂದಾಗಿ ಅದೆಷ್ಟೋ ಸಾವು ನೋವುಗಳಾಗಿವೆ. ಆದ್ರೂ ಜನರಿಗೆ ಇದರ ಬಗ್ಗೆ ಪರಿಜ್ಞಾನವೇ ಇಲ್ಲ. ಮೂಲಗಳ ಪ್ರಕಾರ ಕಳೆದ ವರ್ಷ 9,000 ಅಧಿಕ ಅಪಘಾತಗಳು ಓವರ್ಟೇಕ್ ನಿಂದಾಗಿ ನಡೆದಿದೆ. ಇನ್ನಾದ್ರೂ ಜನ ಎಚ್ಚೆತ್ಕೊಳ್ಬೇಕು. ಇನ್ ಕೊನೆಯದಾಗಿ ಒಂದ್ ವಿಷಯದ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ಒಂದು ಸಾಂಗ್ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ. ಇದು ಜನಮನದ ನಾದ ತರಂಗ.
2: ಖುಷಿ ಖಜಾನೆ ವಿತ್ ಆರ್ ಜೆ ಹರ್ಷಿತಾ ಶಿಶಿಲ.

ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಿಮ್ಮೊಂದಿಗೆ ಮಾತಾಡ್ತಿರೋದು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಮೊಬೈಲ್ ಬಳಸ್ಕೊಂಡು ವಾಹನ ಚಲಾಯಿಸೋದು ತುಂಬಾ ದೊಡ್ಡ ತಪ್ಪು. ನಾವು ವಾಹನ ಚಲಾವಣೆ ವೇಳೆ ನಮ್ಮ ಪೂರ್ತಿ ಗಮನ ರಸ್ತೆಯ ಮೇಲಿರಬೇಕು. ಆದ್ರೆ ಮೊಬೈಲ್ ಬಳಸೋದ್ರಿಂದ ನಮ್ಗೆ ರಸ್ತೆ ಮೇಲೆ ಗಮನ ಕೊಡೋಕಾಗಲ್ಲ, ಅಪಘಾತಗಳು ಕೂಡ ಸಂಭವಿಸುವಂತಹ ಸಾಧ್ಯತೆ ಇದೆ. ಹಾಗಾಗಿ ವಾಹನ ಚಲಾಯಿಸುವಾಗ ಕರೆಯಲ್ಲಿರುವುದು, ಮೆಸೇಜ್ ಮಾಡುವುದು ಇದ್ಯಾವುದನ್ನ ಮಾಡಬಾರದು. ಮನುಷ್ಯ ಎಷ್ಟೇ ವಿದ್ಯಾವಂತನಾಗಿದ್ರೂ ರಸ್ತೆಯ ನಿಯಮಗಳ ವಿಷಯದಲ್ಲಿ ಮೂರ್ಖತನ ತೋರುವುದು ಸಾಮಾನ್ಯವಾಗಿದೆ. ಸೊ ಟ್ರಾಫಿಕ್ ರೂಲ್ಸ್ ಗಳನ್ನ ನಮ್ಗಿರುವ ಹೊರೆ ಅಂತ ಭಾವಿಸದೆ ನಮ್ಮ ಪಾಲಿಗಿರುವ ರಕ್ಷಾ ಕವಚ ಅನ್ಕೊಂಡ್ರೆ ಅಪಘಾತಗಳ ಸಂಖ್ಯೆಯೂ ಕಡಿಮೆ ಆಗುತ್ತೆ, ಪ್ರಾಮಾಣಿಕರ ಜೀವವೂ ಉಳಿಯುತ್ತೆ. ಇವತ್ತಿನ ಈ ಮಾಹಿತಿ ಜೊತೆಗೆ ಅರಿವು ಮೂಡಿಸುವ ಕಾರ್ಯಕ್ರಮ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಕೆಲವು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಖುಷಿ ಖಜಾನೆ ವಿತ್ ಆರ್ಜೆ ಅರ್ಷಿತಾ ಶೀಲಾ.
1: ನೀವು ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ. ಇದು ಜನಮನದ ನಾದ.

ವಿಂಗಡನೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.

0: ಮಾತೆರೆಗಳ ನಮಸ್ಕಾರ. ಯಾನ ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಅಂತ ಏನಂದಿರ್ಲ ಲೈಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಒಂದೇನು ನಿಗಳು ಮಾತಿರ್ಲ ಕೇಂದ್ರಲೆ ಖುಷಿ ಪಡೆಯಲೆ. ಮಾತೆರೆಗಳ ನಮಸ್ಕಾರ. ಯಾನ ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಅಂತ ಏನಂದಿರ್ಲ ಲೈಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಒಂದೇನು ನಿಗಳು ಮಾತಿರ್ಲ ಕೇಂದ್ರಲೆ ಖುಷಿ ಪಡೆಯಲೆ.
1: ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮವನ್ನು ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.
2: ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
3: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
2: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
3: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
2: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
3: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
2: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
3: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
4: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
5: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
6: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
3: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.
7: ನಾನು ಮತ್ತೆ ಅಜ್ಜಿ ಆಗ್ಬೇಕು, ಆದ್ರೆ ಈಗಲ್ಲ. ಮೊದ್ಲು ನನ್ ಸೊಸೆ ಸಂಪೂರ್ಣವಾಗಿ ಆರೋಗ್ಯವಂತಳಾಗ್ಬೇಕು. ಎಷ್ಟೇ ಆದ್ರೂ ಮುಂದಿನ ಮಗು ಕೂಡ ಇಷ್ಟೇ ಆರೋಗ್ಯವಾಗಿ ಇರ್ಬೇಕು ನನಗೆ.
8: ಹೌದು ಅತ್ತೆ, ಹಾಗಾಗಿ ಮಕ್ಕಳ ನಡುವೆ 3 ವರ್ಷಗಳ ಅಂತರ ಇಡ್ತೀವಿ.
7: ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
9: ತಾಯಿ ಮತ್ತು ಮಗುವಿನ ಆರೋಗ್ಯದ ಪ್ಲಾನ್ ಮಾಡಿರಿ. ಮಕ್ಕಳ ನಡುವೆ 3 ವರ್ಷದ ಅಂತರ ಇದ್ದರೆ ಒಂದು ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
10: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
1: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಮಾಮಾ
1: ಹೇಳಿಗುಡಿ,
0: ನೀವು ಅಜ್ಜನಿಗೆ ಯಾಕೆ ಇಷ್ಟ ಹೆದರ್ತೀರಾ?
1: ನಾನು ಖಂಡಿತ ಇಲ್ಲ. ಅಪ್ಪ ಹೇಳಿ ಅಪ್ಪ, 10,000 ರೂಪಾಯಿ ಈಗ ಬ್ಯಾಂಕ್ಗೆ ಹೋಗಿ ಕಳಿಸ್ತೀನಿ.
0: ಹೆದರಿದ್ರಲ್ವಾ, ಈ ಹೆದರಿಕೆಯನ್ನು ಇನ್ನೂ ಹೆಚ್ಚಿಸೋಣ.
1: ಅಂದ್ರೆ
0: ಇವತ್ತು ರವಿವಾರ ಅಲ್ವಾ? ರಿಲ್ಯಾಕ್ಸ್, ಬ್ಯಾಂಕ್ ಬಂದ್ ಬ್ಯಾಂಕಿಂಗ್ ಸರ್ವಿಸಸ್ ಅಲ್ಲ, ಇದು ಸಿಗುತ್ತೆ ದಿನ 24 ಗಂಟೆ. ಈಗ ಬ್ಯಾಂಕಿಂಗ್ ಆಗಿದೆ ಸುಲಭ, ಡಿಜಿಟಲ್ ಬ್ಯಾಂಕಿಂಗ್, ಬರೀ ಒಂದು ಬೆರಳಿನ ತುದಿಯ ಕೆಲಸ. ಹೇಳಿ ಹೇಗೆ ಕಳಿಸೋದು? ಎನ್ಇಎಫ್ಟಿ, ಐಎಂಪಿಎಸ್, ಯುಪಿಐ,
1: ಯಾವ್ದ್ರಲ್ಲಾದ್ರೂ? ವಾಹ್, ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ ಎಲ್ಲಿಂದಲೂ ಯಾವಾಗ್ಲೂ, ಈಗ ನಾನು ಆಗ್ತೀನಿ ಡಿಜಿಟಲ್, ಆಮೇಲೆ ಭಯವಿಲ್ಲ.
0: ಅರೆ ಅಜ್ಜ,
1: ಅಪ್ಪ
2: ಆರ್ಬಿಐ ಹೇಳುತ್ತೆ ಡಿಜಿಟಲ್ ಬಳಸಿ ಸುರಕ್ಷತೆಯೊಂದಿಗೆ.
3: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ನನ್ ಮಗಳು ಮದ್ವೆ ಆಗ್ತಾಳೆ, ಆದ್ರೆ ಈಗಲ್ಲ. ತನುಮನ ಬಲಗೊಂಡ ನಂತರ ಈಗ ನನ್ನ ಸರದಿ, ಜವಾಬ್ದಾರಿ ನಿಭಾಯಿಸೋದ್ರದ್ದು. ಮಗಳ ಪಾಲನೆ ಪೋಷಣೆ ಮಾಡಿ.
1: ನಾವು ನಿರ್ಧಾರ ಮಾಡಿದೀವಿ, ನನ್ನ ಮದುವೆ ವಿಚಾರ ಮಾತಾಡೋದು 18 ವರ್ಷ ವಯಸ್ಸಾದ ನಂತರನೇ. ನಮ್ಮ ಜವಾಬ್ದಾರಿಯನ್ನು ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
2: ಮಕ್ಕಳ ಸಂತೋಷದ ಯೋಜನೆ ಮಾಡಿರಿ. ಸರಿಯಾದ ವಯಸ್ಸಿನಲ್ಲಿ ಮದುವೆ ಮಾಡಿದರೆ ಸುಖಿ ಕುಟುಂಬ ನಿರ್ಮಾಣವಾಗುತ್ತದೆ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
3: ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
4: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಡೆಲಿವರಿಗಾಗಿ ಹಾಸ್ಪಿಟಲ್ಗೆ ಹೋಗ್ತಾ ಇದೀಯಾ?
1: ಹೌದು ಆಂಟಿ.
0: ಎಲ್ಲ ಸರಿಯಾಗುತ್ತೆ, ನೀನು ಬರೀ ಮೊದಲನೇ ತಾಸನ್ನ ನೆನಪಿಟ್ಕೋ.
2: ಮೊದಲ ತಾಸು ನೆನಪಿದೆಯಾ?
1: ಹೌದು ಆಶಾ ಸಿಸ್ಟರ್.
3: ಮೊದಲನೇ ತಾಸು
4: ಕುಡಿಸಿದಾಳೆ ಅಮ್ಮ, ಕುಡಿಸಿದಾಳೆ.
5: ಮೊದಲ ಒಂದು ತಾಸಿನಲ್ಲಿ ತಾಯಿಯ ಮೊದಲ ಹಾಲು ಮಗುವನ್ನ ಬಲಿಷ್ಠವಾಗಿರೋ ಹಾಗೆ ಮಾಡುತ್ತೆ ರೋಗಗಳನ್ನ ಎದುರಿಸೋದಕ್ಕೆ. ಏನಂತೀರಾ, ತಾಯಿಯ ಹಾಲು ಲಾಭ ಬಹುಪಾಲು.
6: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
7: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ರೀಮಾ, ಇವತ್ತಿಂದ ನೀನು ಇಲ್ಲಿ ಕೆಲಸ ಮಾಡುವ ಅಗತ್ಯ ಇಲ್ಲ.
1: ಸರ್, ಅಂದ್ರೆ ನನ್ನ ಈಗಷ್ಟೇ ಹುಟ್ಟಿದ ಮಗು.
0: ಅದಕ್ಕೆ ಇನ್ನು ನೀನು ಎಲ್ಲಿ ಆರಾಮಾಗಿ ನಿನ್ನ ಪುಟ್ಟ ಮಗಳಿಗೆ ಹಾಲುಣಿಸೋಕೆ ಆಗತ್ತೋ ಅಲ್ಲಿ ಕೆಲಸ ಮಾಡು, ಅಂದ್ರೆ ನಿನ್ನ ಹೊಸ ಕ್ಯಾಬಿನ್ನಲ್ಲಿ.
1: ಆಯ್ತು ಸರ್, ಧನ್ಯವಾದಗಳು. ಈಗ ಪ್ರತಿಯೊಬ್ಬ ತಾಯಿಗೆ ಅಗತ್ಯ ಇದೆ ಇಂತಹ ಸಹಕಾರದ್ದು. ಇದರಿಂದ ಅವಳು 6 ತಿಂಗಳವರೆಗೆ ಮಗುವಿಗೆ ತನ್ನ ಹಾಲು ಕುಡಿಸೋಕೆ ಸಾಧ್ಯ. ಇದರಿಂದಲೇ ಮಗುವಿನ ಬುದ್ಧಿ ಚುರುಕಾಗುವುದು. ಸರಿ ಅಲ್ವಾ? ತಾಯಿಯ ಹಾಲು ಲಾಭ ಬಹುಪಾಲು.
2: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
3: ನೀವು ಕೇಳ್ತಾ ಇರೋದು ರೇಡಿಯೋ ನಿನಾದ 90.4 FM.

0: ಬಡ್ಡಿ, ಯಾರ ಜೊತೆ ಚಾಟಿಂಗ್ ಮಾಡ್ತಿದ್ಯಾ?
1: ಮಾಮಾ, ನೋ ಶೇರಿಂಗ್.
0: ಏನಾದ್ರೂ ಸ್ಪೆಷಲ್? ಹಾ, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್, ಕೆವೈಸಿಗಾಗಿ. ಹತ್ತು ನಿಮಿಷ ಕೊಡಿ.
1: ಯಾರು?
0: ಬ್ಯಾಂಕ್ ಕೆವೈಸಿ ಅಪ್ಡೇಟ್ಗಾಗಿ ಅಕೌಂಟ್ ನಂಬರ್, ಪಿನ್ ಹಾಗೂ ಓಟಿಪಿ ಕೇಳಿದ್ರು.
1: ನೀವು ಕೊಟ್ಬಿಟ್ರ? ನಮ್ಮ ಪರ್ಸನಲ್ ವಿಷಯಗಳನ್ನು ಯಾರಿಗೂ ಶೇರ್ ಮಾಡದೇ ಇದ್ದಾಗ ನಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಯಾಕೆ ಶೇರ್ ಮಾಡ್ಲಿ?
0: ಸ್ಮಾರ್ಟ್ ಗರ್ಲ್.
1: ನೆನ್ಪಿರ್ಲಿ ಮಾಮಾ, ಡಿಜಿಟಲ್ ವಹಿವಾಟುಗಳಿಗಾಗಿ ಯಾರಿಗೂ ನಿಮ್ಮ ಬ್ಯಾಂಕ್ ಅಕೌಂಟ್ ವಿವರಗಳನ್ನು ನೀಡಬೇಡಿ. ಓಟಿಪಿ ಮತ್ತು ಪಿನ್ ನಂಬರ್ ಯಾವತ್ತೂ ಕೊಡಬೇಡಿ. ಯಾವತ್ತೂ ಭರವಸೆಯ ನೆಟ್ವರ್ಕ್ ಅನ್ನೇ ಉಪಯೋಗಿಸಿ.
2: RBI ಹೇಳುತ್ತೆ, ಡಿಜಿಟಲ್ ಬಳಸಿ ಸುರಕ್ಷತೆಯೊಂದಿಗೆ.

0: ತಾಯಿಯ ಪ್ರೀತಿ, ತಾಯಿಯ ಅಕ್ಕರೆ, ತಾಯಿಯ ಆಶೀರ್ವಾದ, ತಾಯಿಯ ಮುದ್ದು ಮತ್ತು ತಾಯಿಯ ಹಾಲು ಮಗುವಿಗೆ ಎಂದಿಗೂ ಕಡಿಮೆ ಎನಿಸುವುದಿಲ್ಲ. ನಾನು ತಾಯಿ, ಆದ್ದರಿಂದ ನಂಗೊತ್ತು. ನಂಬಿಕೆ ಇಡಿ. ಪದೇ ಪದೇ ಕುಡಿಸೋದ್ರಿಂದ ತಾಯಿಯ ಹಾಲು ಹೆಚ್ಚೇ ಆಗತ್ತೆ. ತಾಯಿಯ ಹಾಲು ಲಾಭ ಬಹುಪಾಲು.
1: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.

0: ಪೇಮೆಂಟ್ ಫೇಲ್.
1: ಪೇಮೆಂಟ್ ಫೇಲ್ ಆದ್ರೆ ಹಣ ಹೋಗಿಬಿಡ್ತು, ಕಷ್ಟಪಟ್ಟು ಗಳಿಸಿದ್ದು ಹೋಯ್ತು.
2: ಆಗುತ್ತೆ ಮರುಪಾವತಿ, ಚಿಂತಿಸಬೇಡಿ ಅತಿ. ಒಂದು ವೇಳೆ ಡಿಜಿಟಲ್ ಟ್ರಾನ್ಸಾಕ್ಷನ್ ಫೇಲ್ ಆದ್ರೆ ಮತ್ತು ಅಕೌಂಟ್ ನಿಂದ ಹಣ ಕಟ್ ಆದ್ರೆ ಬ್ಯಾಂಕ್ ಹಣವನ್ನು ಸಮಯಕ್ಕೆ ಹಿಂತಿರುಗಿಸುತ್ತೆ. ಇಲ್ದಿದ್ರೆ ಪರಿಹಾರ ಶುಲ್ಕದ ಸೌಲಭ್ಯ ಇದೆ, ಇಲ್ಲಾಂದ್ರೆ RBI ಒಂಬಾಡ್ಸ್ಮನ್ ಗೆ ನೀವು ದೂರು ನೀಡಿ. ನನ್ನ ಫೀಸ್ RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಇವತ್ತು ಊಟಕ್ಕೇನ್ ಮಾಡಿದೀಯಾ?
5: ಇವತ್ತು ಸಾರು, ಪಲ್ಯ, ಬಜ್ಜಿ, ಶುಂಠಿ ಚಟ್ನಿ ಮತ್ತೆ ರಾಗಿ ಅಂಬ್ಲಿ.
4: ಅರೆ ಅರೆ, ಇಷ್ಟೊಂದೆಲ್ಲ ಮಾಡ್ಬಿಟ್ಯಾ?
5: ನಿಮಗಾಗಿ ಅಲ್ಲ, ನಮ್ಮ ಮಗಳಿಗಾಗಿ.
4: ಓ,
6: ಆರು ತಿಂಗಳ ನಂತರ ಮಗುವಿಗೆ ತಾಯಿಯ ಹಾಲಿನ ಜೊತೆ ಮನೆ ಊಟ ಉಣಿಸಿ. ಆಗ ಅದು ಚುರುಕು ಮತ್ತು ಆರೋಗ್ಯಶಾಲಿಯಾಗತ್ತೆ. ನೆನಪಿರಲಿ, ಒಂದು ಬಾರಿ ಅಲ್ಲ, 3-4 ಬಾರಿ ಉಣಿಸಿ.
7: ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕೆ ಜಾರಿ.
8: ಈ ಗ್ರಾಮದ ಮಹಿಳೆಯರ ಡಾಕ್ಟರ್ ನಾನು ಮತ್ತು ಸಲಹೆಗಾರ್ತಿ ಕೂಡ. ಹೀಗಾಗಿ ಅವರ ಸಮೃದ್ಧಿಯ ಬಗ್ಗೆ ಯೋಚಿಸ್ತೀನಿ, ಅಲ್ವಾ ಸಿಸ್ಟರ್?
9: ಹಾ, ಅವರಿಗೆ ಮಕ್ಕಳ ನಡುವೆ 3 ವರ್ಷಗಳ ಅಂತರ ಇಡೋದಕ್ಕೆ ಸಲಹೆ ಕೊಡ್ತೀವಿ ಮತ್ತು ಗರ್ಭ ನಿರೋಧಕಗಳ ಬಳಕೆಯ ವಿಧಾನಗಳನ್ನ ತಿಳಿಸ್ತೀವಿ.
8: ಯಾಕಂದ್ರೆ ತಾಯಿ ಮಗು ಆರೋಗ್ಯವಾಗಿರಬೇಕು.
9: ನಮ್ಮ ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
2: ಒಂದು ಆರೋಗ್ಯಯುತ ಭವಿಷ್ಯದ ಪ್ಲಾನ್ ಮಾಡಿರಿ. ಡಾಕ್ಟರ್ ಹೇಳಿದ ವಿಧಾನಗಳನ್ನು ಪಾಲಿಸಿ, ಆಗ ಆಗುವುದು ಒಂದು ಸುಖಿ ಕುಟುಂಬದ ನಿರ್ಮಾಣ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
10: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
9: ಪ್ರತಿ ಕುಟುಂಬವು ಸುಖವಾಗಿದ್ದರೆ ಸಮಾಜವು ಸುಖವಾಗಿರುತ್ತೆ.
8: ಹೌದು, ಹಾಗಾಗಿಯೇ ನಾವು ಪ್ರತಿ ಕುಟುಂಬಕ್ಕೂ ಗರ್ಭ ನಿರೋಧಕದ ಬಳಕೆಯ ಪ್ರಯೋಜನಗಳನ್ನ ತಿಳಿಸಿ ಹೇಳ್ತೀವಿ. ಹೀಗಾಗಿ ಪ್ರತಿಯೊಬ್ಬ ತಾಯಿ ಮಗು ಆರೋಗ್ಯವಾಗಿರ್ತಾರೆ. ನಾನೊಬ್ಳು ಆಶಾ ವರ್ಕರ್.
9: ನಾನು ANM. ಜವಾಬ್ದಾರಿ ನಿಭಾಯಿಸ್ತೀವಿ, ಇದುವೇ ನಮ್ಮ ಪ್ಲಾನ್.
2: ಸಮಾಜದ ಏಳ್ಗೆಗಾಗಿ ನಿಮ್ಮ ಜವಾಬ್ದಾರಿ ನಿರ್ವಹಿಸಿ, ಆಗ ಆಗುವುದು ಸುಖಿ ಕುಟುಂಬದ ನಿರ್ಮಾಣ. ಜವಾಬ್ದಾರಿ ನಿಭಾಯಿಸಿ, ಪ್ಲಾನ್ ಮಾಡಿರಿ.
10: ಕುಟುಂಬ ಯೋಜನೆಯ ವಿಧಾನಗಳನ್ನು ಬಳಸುವ ಮೊದಲು ನಿಮ್ಮ ಸಮೀಪದ ಆರೋಗ್ಯ ಕೇಂದ್ರದ ಡಾಕ್ಟರ್ ಅನ್ನು ಅಗತ್ಯವಾಗಿ ಸಂಪರ್ಕಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
11: ಸೊಲ್ಮಿಲು ಯಾನ್ ದಿ ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ, SDM ಎಜುಕೇಶನ್ ಸಂಸ್ಥೆ ಮುಖ್ಯ ಕಾರ್ಯದರ್ಶಿ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೋಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮಲು ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ, ಬ್ಯಾರಿ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕೇರೊಂದಿಪ್ಪುಲೆ ರೇಡಿಯೋ ನಿನಾದ 90.

ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಡಿ ರೇಡಿಯೋ ದಿನಾದ 90.4 FM. ಸಂಗೀತಕ್ಕೆ ಭಾಷೆ ಇಲ್ಲ, ಭಾವನೆಗಳಿಗೆ ಗಡಿ ಇಲ್ಲ, ನಿಮ್ಮ ಮನಸ್ಸಿಗೆ ಮುದ ನೀಡುವ ಸುಮಧುರ ಕನ್ನಡ ಚಿತ್ರಗೀತೆಗಳ ಸಂಗಮ ಇದು ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ನಾನು ನಿಮ್ಮ ಆತ್ಮೀಯ ಸ್ನೇಹಿತ ಸಂತೋಷ್ ಪಿ ಕಡಪ.

ಧ್ವನಿ. ಇಂದಿನ ಸಂಗೀತ ಯಾನವನ್ನು ಒಂದು ಸುಂದರ ಪ್ರೇಮ ಗೀತೆಯೊಂದಿಗೆ ಆರಂಭಿಸೋಣ. ಈ ಮೊದಲ ಗೀತೆ ರೈಮೋ ಚಿತ್ರದಿಂದ ಪವನ್ ಒಡೆಯರ್ ಅವರ ಸಾಹಿತ್ಯದಲ್ಲಿ ಮೂಡಿಬಂದಿದ್ದು, ಈ ಗೀತೆ ಯುವ ಗಾಯಕ ಅರ್ಮಾನ್ ಮಲ್ಲಿಕ್ ಅವರ ಮಧುರ ಕಂಠದಲ್ಲಿ ಮನ ಸೆಳೆಯುವಂತಿದೆ. ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅರ್ಜುನ್ ಚನ್ಯಾ.

ನೀವು ಕೇಳ್ತಾ ಇದ್ದೀರಿ ಸವಿಗಾನ ರೇಡಿಯೋ ನಿನಾದ 90.4 FM. ಸಂಗೀತ ಎಂದರೆ ಅದು ಕೇವಲ ಮನೋರಂಜನೆ ಮಾತ್ರವಲ್ಲ, ಮನಸ್ಸಿನ ಭಾವನೆಗಳಿಗೆ ಜೀವ ತುಂಬುವ ಒಂದು ಅದ್ಭುತ ಅನುಭವ. ಅಂತದೇ ಮತ್ತೊಂದು ಸುಮಧುರ ಗೀತೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಇದೀಗ 99 ಕನ್ನಡ ಚಲನಚಿತ್ರದಿಂದ ಸಂಚಿತ್ ಹೆಗ್ಡೆ ಮತ್ತು ಶ್ರೇಯಾ ಘೋಷಾಲ್ ಅವರ ಮಧುರ ಕಂಠದಲ್ಲಿ ಮೂಡಿಬಂದ ಗೀತೆ. ಕವಿರಾಜ್ ಅವರ ಮನಮೆಚ್ಚುವ ಸಾಹಿತ್ಯದ ಈ ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದ್ದಾರೆ ಅರ್ಜುನ್ ಚೆನ್ನ.

ಫೆವಿಕಾನ. ಇದು ರೇಡಿಯೋ ಇನಾದ 90.4 FM. ಇದೀಗ ಮತ್ತೊಂದು ಪ್ರೇಮ ಗೀತೆ ನಿಮ್ಮ ಮನಸ್ಸನ್ನು ರಂಜಿಸಲು ಸಿದ್ಧವಾಗಿದೆ. ಅಮರ್ ಚಿತ್ರದ ಈ ಗೀತೆಗೆ ಸಾಹಿತ್ಯ ನೀಡಿದ್ದಾರೆ ಕವಿರಾಜ್. ಅರ್ಜುನ್ ಜನ್ಯ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದ ಈ ಗೀತೆಯನ್ನು ಹಾಡಿದ್ದಾರೆ ಅರ್ಮಾನ್ ಮಲ್ಲಿಕ್ ಮತ್ತು

ನೀವು ಕೇಳ್ತಾ ಇದ್ರಿ ಸವಿಕಾನ, ಇದು ರೇಡಿಯೋ ನಾದ 90.4 FM. ಇದೀಗ ಕೇಳಲಿರುವ ಗೀತೆ ಸಂಗೀತ ಪ್ರಿಯರ ಹೃದಯ ಗೆದ್ದ ಯುಗಳ ಗೀತೆ. ದಿಲ್ ರಂಗಿಲಾ ಚಿತ್ರದಿಂದ ಜಯಂತ್ ಕಲ್ಕುಣಿ ಅವರ ಭಾವಪೂರ್ಣ ಸಾಹಿತ್ಯದಲ್ಲಿ ಮೂಡಿಬಂದ ಅರ್ಜುನ್ ಜನ್ಯ ಅವರ ಸಂಗೀತದ, ಅಂಕಿತ್ ತಿವಾರಿ ಮತ್ತು ಪ್ರಿಯಾ ಹಿಮೇಶ್ ಅವರ ಸುಮಧುರ ಕಂಠದಲ್ಲಿ ಮೂಡಿಬಂದ ಗೀತೆ.

ನೀವು ಕೇಳ್ತಾ ಇದ್ದೀರಿ ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಕೊನೆಯ ಗೀತೆ ಬರ್ಫಿ ಚಿತ್ರದಿಂದ ಕವಿರಾಜ್ ಅವರ ಭಾವಪೂರ್ಣ ಸಾಹಿತ್ಯವಿದ್ದು ಅರ್ಜುನ್ ಜನ್ಯ ಅವರ ಸಂಗೀತ ನಿರ್ದೇಶನದಲ್ಲಿ ಮೂಡಿಬಂದಿದೆ. ಈ ಗೀತೆಯನ್ನು ಹಾಡಿದ್ದಾರೆ ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್.

ಸಂಗೀತವು ಮನಸ್ಸಿಗೆ ನೆಮ್ಮದಿ ನೀಡುವ ಒಂದು ಅದ್ಭುತ ಶಕ್ತಿ ಎಂದೇ ಹೇಳಿದರೂ ತಪ್ಪಾಗಲಾರದು. ಈ ಸಂಗೀತ ನಮ್ಮ ಬದುಕಿನ ಕ್ಷಣ ಕ್ಷಣಕ್ಕೂ ಪ್ರೀತಿಯ ಅಲೆಗಳ ಸ್ನೇಹಿತ ಇದ್ದಂತೆ ಅಲ್ವಾ? ಇಂದಿನ ಸಂಚಿಕೆಯ ಸಂಗೀತ ಯಾನವನ್ನು ಮುಗಿಸುವ ಸಮಯ ಬಂದಿದೆ. ಮುಂದೆ ಮತ್ತೊಂದು ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಮಧುರ ಗೀತೆಗಳೊಂದಿಗೆ ಭೇಟಿಯಾಗುವೆ. ಅಲ್ಲಿಯವರೆಗೆ ಸಂಗೀತವನ್ನು ಪ್ರೀತಿಸಿ, ನಗುತ್ತಿರಿ, ಆರೋಗ್ಯವಾಗಿರಿ, ಜೀವನವನ್ನು ಸಂತೋಷದಿಂದ ಸವಿಯಿರಿ. ನಾನು ನಿಮ್ಮ ಸ್ನೇಹಿತ ಸಂತೋಷ್ ಪಿ ಕಡಬ. ಹಾಗೆಯೇ ಕೇಳ್ತಾ ಇರಿ, ಇದು ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ. ಶುಭ ದಿನ.

0: ಸೌಲಭ್ಯಗಳು ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
1: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
0: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
1: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
0: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
1: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
0: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
1: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
2: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
3: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
4: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.
5: ರೇಡಿಯೋ ನಿನಾದ 90.4 FM ಇದು ಜನಮನದ ನಾದ ತರಂಗ.

0: ಮಾಡಿಸ್ತಾರೆ.
1: ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ,
2: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ,
1: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ,
2: ಕೆರೆ ರಸ್ತೆ ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
1: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
0: ವಿಬಿಜಿ ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ.
2: ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.

0: ಸೌಲಭ್ಯಗಳು ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
1: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
0: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
1: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
0: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
1: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
0: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
1: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
2: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
3: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
4: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.
5: ಮಾತೆರೆಗಳ ನಮಸ್ಕಾರ. ಯಾನ ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಅಂತ ಏನಂದ್ರೆ ಲೈಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಒಂದೇನೀಗಲು ಮಾತೆರ್ಲ ಕೇಂದ್ರ ಖುಷಿ ಪಡೆಯಲೆ.

ಮಾತ್ರ ನಮಸ್ಕಾರ, ಜಗದೀಶ್ ನಾಯ್ ಕನ್ಯಾಡಿ ಉಜಿರೆ ಧರ್ಮಸ್ಥಳ ನಡುಟು ನೀರಸಿಂಹ ಅಲ್ಪ ಅಂಗಡಿ ಉಂಟು, ಬೊಂಡದ ಅಂಗಡಿ. ಹದಿನೇಳು ವರ್ಷ ಪಂಡಿತ ಬೇರೆ ಮಿತ್ರದ ತಿರ್ತು ಬಂತು ಬೇರೆ ಮೂಲ ಕಟ್ಟಾದ ಜತ್ತು ಅಲ್ಪನಿದ್ದೆ ಸಹಾಯ ಮಾತ್ರ ಬರ್ಲಿ ಬೊಂಡ ಬರ್ಲಿ ಬೇರೆ ನಿನ್ನಾದ ಏನ ಕೇಳಿಲ್ಲ ನಿಖಿಲ್ಲ ಕೇಳಲಿ.

ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ

0: ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.
1: ಬಾನಲಿ ಹುಣ್ಣಿಮೆಯಾದರೆ
0: ಸಂಗೀತವು ಮನಸ್ಸಿಗೆ ಆಯಾಸ ನೀಗಿಸಿ ನೆನಪುಗಳನ್ನು ತೀರಕ್ಕೆ ಕರೆದೊಯ್ಯುವ ವಿಶೇಷ ಶಕ್ತಿ. ಇಂದಿನ ನಿಮ್ಮ ದಿನವನ್ನು ಇಂಪಾಗಿಸಲು ಕನ್ನಡ ಚಿತ್ರರಂಗದ ಎಂದೆಂದಿಗೂ ಹಸಿರಾಗಿರುವ ಆಯ್ದ ಸುಮಧುರ ಚಿತ್ರಗೀತೆಗಳ ಜೊತೆ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿ ಕಡಬ. ಇದು ನಿಮ್ಮ ನೆಚ್ಚಿನ ಗೀತೆಗಳ ಸಂಗಮ.

ಕಸ ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ

0: ನೀವು ಕೇಳ್ತಾ ಇದ್ದೀರಾ ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.
1: ನಮಸ್ಕಾರ, ಏನ್ ಜಗದೀಶ್ ನಾಯ್ ಕನ್ಯಾಡಿ ಉಜಿರೆ ಧರ್ಮಸ್ಥಳ ನಡುಟು ನೀರ ಸಿಂಹ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ ಬದ್ನೇಳು ವರ್ಷ ಪಂಡಿತ ಬೇರೆ ಮಿತ್ರದ ತಿರ್ತು ಹೋದ್ದು ಬೇರೆ ಮುಳ್ಳು ಕಟ್ಟಾದ ಜತ್ನ ಅಲ್ಪನಿದ್ದೆ ಅಂಚ ಸಹಾಯಿ ಮಾತೆರ್ಲ ಬಲಿ ಬೊಂಡ ಬರ್ಲಿ ಗೇಡ ನೀನಾದ ಏನ ಹೇಳಿಲ್ಲ ನಿಖಿಲ್ ಹೇಳಿ
2: ಆಚಾರ್ಯಗಳ ನಮಸ್ಕಾರ. ಯಾನ ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ ರೇಡಿಯೋ ನೀನಾದ ಅಂತ ಏನಂದಿರ್ಲ ಐಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಒಂದೇನು ನಿಗಳು ಮಾತಿರ್ಲ ಕೇಂದ್ರ ಖುಷಿ ಪಡೆಯಲೆ.

0: ನಮಸ್ತೆ. ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ.
1: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ.
0: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ.
1: ಕೆರೆ, ರಸ್ತೆ, ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
0: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
2: ವಿಬಿಜಿ ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ.
1: ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.
3: ಆಮೆಗೆ ಹೆಸರೆಂತ ಇಟ್ಟದ್ದು?
4: ಇನ್ನೂ ಎಂತ ಸಹ ಇಡ್ಲಿಲ್ಲ.
3: ಹಾಗಾದ್ರೆ ಆ ದಕ್ಷಿಣ ಅಂತ ಇಡಿ. ದನನ್ಗೆ ಚಂದದ ಜೋಡಿ ಆಗ್ತದೆ.
5: ರಂಗು ರಂಗಿನ ರಂಗ ವೇದಿಕೆಯಲ್ಲಿ ರಂಗ ಸಜ್ಜಿಕೆಯಲ್ಲಿ ಒಂದೇ ಒಂದು ಆಟ ಚೆಲುವ ಚೆನ್ನಿಗೆ ನೋಡಿ.

0: ರೇಡಿಯೋ ನಿನಾದ 90.4 ಎಫ್ಎಂ ನಲ್ಲಿ ನಿಮ್ಮ ಇಷ್ಟದ ಹಾಡು ಪ್ರಸಾರವಾಗಬೇಕೇ?
1: ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಡೆಡಿಕೇಟ್ ಮಾಡಬೇಕೇ?
2: ಹಾಗಾದ್ರೆ ನಮ್ಮ ಫೋನ್ ಸಂಖ್ಯೆ 7760133904 ಸಂಖ್ಯೆಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ, ಇಲ್ಲವೇ ಕಾಲ್ ಮಾಡಿ.
1: ನಿಮ್ಮ ಇಷ್ಟದ ಹಾಡು ಕನ್ನಡ, ತುಳು, ಕೊಂಕಣಿ, ಬ್ಯಾರಿ, ಯಾವುದೇ ಸ್ಥಳೀಯ ಭಾಷೆಯಲ್ಲಿ ಲಭ್ಯವಿರುವ ಹಾಡುಗಳನ್ನು ನಾವು ಪ್ರಸಾರ ಮಾಡುತ್ತೇವೆ.

0: ಇದಲ್ಲದೆ ನಿಮ್ಮ ಕೋರಿಕೆಯ ಮೇರೆಗೆ ಭಾವಗೀತೆ, ಜನಪದ ಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ನಮ್ಮ ಫೋನ್ ಸಂಖ್ಯೆ ನೆನಪಿದೆ ಅಲ್ವಾ? ಮತ್ತೊಮ್ಮೆ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಳ್ಳಿ.
1: 7760133904. ಇದು ನಿಮ್ಮ ರೇಡಿಯೋ, ನಿಮ್ಮದೇ ಹಾಡು, ನಿಮ್ಮದೇ ಮಾತು.
0: ಕೇಳ್ತಾ ಇರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ನೀವು ಕೇಳ್ತಾ ಇದ್ದೀರಾ ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮ ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.

ಕಸ ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತ್ನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತ್ನಿಂದ

0: ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ.
1: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ, ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ.
0: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ.
1: ಕೆರೆ, ರಸ್ತೆ, ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
0: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
1: ವಿಬಿಜಿ ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ. ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.

0: ನೀವು ಕೇಳ್ತಾ ಇದ್ದೀರಾ ಸವಿಗಾನ, ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.
1: ಕಾನೂನುಗಳು ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
2: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
1: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
2: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
1: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
2: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
1: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
2: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
3: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
4: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
5: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
2: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.

ಸೋಲ್ಮೇಲು ಯಾನ್ ಡಿ ಹರ್ಷೇಂದ್ರ ಕುಮಾರ್ ಧರ್ಮಸ್ಥಳ SDM ಎಜುಕೇಶನ್ ಸಂಸ್ಥೆ ಮುಖ್ಯ ಕಾರ್ಯದರ್ಶಿ ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೋಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮಗಳು ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ,

0: ಸವಿಗನ, ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿಕ್ಕಡಬ.
1: ನಿನ್ನ ಪ್ರೇಮ ಗೀತೆ ಹಾಡೋ ಪ್ರತಿ ಕ್ಷಣವ
0: ಕೇಳ್ತಾ ಇರಿ. ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಕನ್ನಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕತೆ, ಮಂಕುತಿಮ್ಮನ ಕಗ್ಗ, ಭಾವಗೀತೆ ಮತ್ತು ಜನಪದ ಗೀತೆಗಳನ್ನು ಕೇಳೋಣ. ಕಾರ್ಯಕ್ರಮದ ಆರಂಭಕ್ಕೆ ಕುವೆಂಪು ಅವರ ಸಾಹಿತ್ಯದ ಗಾಯಕಿ MS ಶ್ರೀಕೃಪಾ ಅವರ ಸ್ವರದಲ್ಲಿ ಮೂಡಿಬಂದ ಒಂದು ಭಾವಗೀತೆಯನ್ನು ಕೇಳೋಣ.

0: ಕುವೆಂಪು ಅವರ ಸಾಹಿತ್ಯದ ಭಾವಗೀತೆಯನ್ನು ಕೇಳಿದ್ದೀರಿ. ಇದೀಗ SDM ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿ ಕವನ ಅವರಿಂದ ಒಂದು ಕಥೆಯನ್ನು ಕೇಳೋಣ.
1: ಎಲ್ಲರಿಗೂ ನಮಸ್ಕಾರ. ನಾನು ಕವನ ಚಾರ್ಮಾಡಿ, ತೃತೀಯ ಪತ್ರಿಕೋದ್ಯಮ ವಿದ್ಯಾರ್ಥಿನಿ. ಇವತ್ತು ನಾನೊಂದು ಸಣ್ಣ ಕಥೆಯನ್ನ ವಾಚಿಸಲಿದ್ದೇನೆ. ಕಥೆಯ ಶೀರ್ಷಿಕೆ ಅಳಿಲಿನ ಅಳಿಲು ಸೇವೆ. ನಾಗರಾಜಪುರ ಎಂಬ ಪುಟ್ಟ ಹಳ್ಳಿಯ ಮೂಲೆಯಲ್ಲಿ ಒಂದು ದೊಡ್ಡ ಆಲದ ಮರವಿತ್ತು. ಆ ಮರದಲ್ಲಿ ಕಿವಿ ಹೆಸರಿನ ಅಳಿಲು ಸುಮಾರು ವರ್ಷಗಳಿಂದ ಒಬ್ಬಂಟಿಯಾಗಿ ವಾಸ ಮಾಡುತ್ತಿತ್ತು. ಕಿವಿಗೆ ಆ ಊರಿನಲ್ಲಿ ಯಾರೂ ಸ್ನೇಹಿತರಿರಲಿಲ್ಲ. ಆದ್ರೆ ಪಕ್ಕದ ಊರಿನಲ್ಲಿ ಕಿಟ್ಟು ಮತ್ತು ಪುಟ್ಟು ಎಂಬ ಹೆಸರಿನ ಎರಡು ಮೊಲಗಳ ಜೊತೆಗೆ ಅದಕ್ಕೆ ತುಂಬಾ ಉತ್ತಮ ಸ್ನೇಹ ಬಾಂಧವ್ಯವಿತ್ತು. ಕಿವಿಗೆ ಗೂಡಿನಲ್ಲಿರುವುದು ಬೇಸರವಾದಾಗ ಅದು ತಿಂಗಳಿಗೆ ಎರಡು ಅಥವಾ ಮೂರು ಸಲ ಕಿಟ್ಟು ಅಥವಾ ಪುಟ್ಟುವಿನ ಊರಿಗೆ ಹೋಗಿ ಅವರೊಂದಿಗೆ ಸಿಗಿದು ನೆಗೆದು ಆಟವಾಡಿ ಸಮಯ ಕಳೆದು ಬರ್ತಾ ಇತ್ತು. ಕಿಟ್ಟು ಪುಟ್ಟುವಿಗೆ ಮನೆ ಇತ್ತು. ಅವುಗಳನ್ನ ಪ್ರೀತಿಯಿಂದ ನೋಡಿಕೊಳ್ಳಲು ಮನೆಯವರಿದ್ರು. ಮುಖ್ಯವಾಗಿ ಕುಟುಂಬವಿತ್ತು. ಮೊಲಗಳು ತುಂಬಾ ಸಲ ನಮ್ಮೊಂದಿಗೆ ನಮ್ಮ ಜೊತೆಯೇ ಇದ್ದು ಬಿಡು ಎಂದು ಒತ್ತಾಯ ಮಾಡುತ್ತಿದ್ದವು. ಆದರೆ ಕಿವಿ ತಾನು ಮತ್ತೊಬ್ಬರಿಗೆ ಹೊರೆಯಾಗಬಾರದು, ಯಾರನ್ನೂ ಅವಲಂಬಿಸಿ ಬದುಕಬಾರದು ಎಂಬ ಉದ್ದೇಶದಿಂದ ಅದು ಒಬ್ಬಂಟಿಯಾಗಿಯೇ ಮರದಲ್ಲಿ ಇರ್ತಿತ್ತು. ಒಂದು ಬೇಸಿಗೆಯ ಸುಡು ಬಿಸಿಲಿನ ದಿನ ಕಿವಿ ಮರದಲ್ಲಿ ಮಲಗಿತ್ತು. ಅದೇ ಸಮಯಕ್ಕೆ ಊರಿಗೆ ಹೊಸತಾಗಿ ವರ್ಗಾವಣೆಗೊಂಡು ಶಾಲೆಯ ಶಿಕ್ಷಕಿಯಾಗಿ ಬಂದ ಕಮಲಾ ಹೆಸರಿನ ಟೀಚರ್ ಬಸ್ಸಿನಿಂದ ಇಳಿದು ನಡೆದು ಬರುತ್ತಿದ್ದಳು. ದೂರದ ಊರಿನಿಂದ ಪ್ರಯಾಣಿಸಿ ಬಂದಿದ್ದರಿಂದ ಸುಸ್ತಾಗಿ ತಲೆ ತಿರುಗಿ ರಸ್ತೆಯಲ್ಲಿ ಬಿದ್ದು ಬಿಟ್ಟಳು. ಮಧ್ಯಾಹ್ನದ ಹೊತ್ತಾಗಿದ್ದರಿಂದ ಸುತ್ತಮುತ್ತ ಯಾರೂ ಇರಲಿಲ್ಲ. ಇದನ್ನ ದೂರದಿಂದ ಗಮನಿಸಿದ ಕಿವಿ ಮರದಿಂದ ನೆಗೆದು ಪಕ್ಕದಲ್ಲಿದ್ದ ಊರ ಕೊಳದಿಂದ ತನ್ನ ಪುಟ್ಟ ಕೈಗಳ ಸಹಾಯದಿಂದ ನೀರು ತಂದು ಶಿಕ್ಷಕಿಯ ಮುಖಕ್ಕೆ ಚೆಲ್ಲಿತು. ಕಿವಿಗೆ ಕಷ್ಟವಾದರೂ ಸಹಾಯ ಮಾಡಬೇಕೆಂಬ ನಿಷ್ಕಲ್ಮಶ ಮನಸ್ಸಿನಿಂದ ಅದು ಮನಸ್ಸಿಟ್ಟು ಎರಡರಿಂದ ಮೂರು ಸಲ ನೀರನ್ನ ತಂದು ಶಿಕ್ಷಕಿಯ ಮುಖಕ್ಕೆ ಹಾಕಿದಾಗ ಅವಳಿಗೆ ಎಚ್ಚರವಾಗುತ್ತದೆ. ಕೆಲ ಹೊತ್ತಿನ ಬಳಿಕ ಎಚ್ಚರಗೊಂಡ ಶಿಕ್ಷಕಿ ಕೃತಜ್ಞತೆಯಿಂದ ಕಿವಿಯ ಕಡೆ ನೋಡಿ ಅದನ್ನ ಸ್ವಲ್ಪ ಮುದ್ದಿಸಿ ನಡೆದು ಮುಂದೆ ಹೋಗುತ್ತಾಳೆ. ಹೀಗೆ ಸ್ವಲ್ಪ ದಿನ ಕಳೆದ ನಂತರ ಕಮಲಾ ಟೀಚರ್ ಅದೇ ದಾರಿಯಲ್ಲಿ ನಡೆದು ಹೋಗುವಾಗ ಅಂದು ತನಗೆ ಸಹಾಯ ಮಾಡಿದ ಅಳಿಲಿನ ನೆನಪಾಗಿ ಮರದ ಮೇಲೆ ದಿಟ್ಟಿಸಿ ನೋಡುತ್ತಾಳೆ. ಕಿವಿಗೆ ಅವಳ ಮುಖ ಇನ್ನೂ ನೆನಪಿರುತ್ತದೆ. ಅದು ಅವಳ ಬಳಿ ಬಂದು ಪ್ರೀತಿಯಿಂದ ಹೆಗಲ ಮೇಲೆ ಕೂರುತ್ತದೆ. ಟೀಚರ್ ಕೂಡ ತನ್ನ ಬ್ಯಾಗ್ನಲ್ಲಿದ್ದ ತಿಂಡಿಗಳನ್ನ ಕೊಟ್ಟು ಕಿವಿಯನ್ನ ಸಂತೋಷಪಡಿಸುತ್ತಾಳೆ. ಹೀಗೆ ಪ್ರತಿದಿನ ಕಿವಿಯನ್ನ ಹುಡುಕಿ ಮರದ ಬಳಿಗೆ ಬರುತ್ತಿದ್ದ ಶಿಕ್ಷಕಿಯನ್ನ ಅತಿ ಬೇಗನೆ ಕಿವಿ ಹಚ್ಚಿಕೊಂಡಿತು. ತನ್ನನ್ನ ಪ್ರೀತಿಸುವವರಿದ್ದಾರೆ ಎಂದು ಮನದೊಳಗೆ ಸಂತೋಷ ಪಟ್ಟಿತು. ಕಿವಿ ಮತ್ತು ಕಮಲಾ ಟೀಚರ್ ಮಧ್ಯೆ ಒಂದು ಸುಂದರವಾದ ಸಂಬಂಧ ಬೆಳೆದಿತ್ತು. ಕೆಲವು ತಿಂಗಳ ನಂತರ ಕಮಲಾ ಟೀಚರ್, ನೀನೊಬ್ಬನೇ ಈ ಮರದಲ್ಲಿ ಇರುವುದು ಬೇಡ, ಬಾ ಮನೆಗೆ ಹೋಗೋಣ, ನನ್ನೊಂದಿಗೆ ನನ್ನ ಜೊತೆ ನೀನು ಇರಬೇಕು, ಇದಕ್ಕೆ ನಿನ್ನ ಒಪ್ಪಿಗೆ ಇದೆಯಾ ಎಂದು ಕೇಳುತ್ತಾಳೆ. ಅದಕ್ಕೆ ಕಿವಿ ಸಂತೋಷದಿಂದ ಸರಿ ಎಂಬಂತೆ ತಲೆ ಅಲ್ಲಾಡಿಸುತ್ತದೆ. ಹೀಗೆ ಕಿವಿ ಮಾಡಿದ ಒಂದು ಚಿಕ್ಕ ಅಳಿಲು ಸೇವೆ ಅದಕ್ಕೆ ಒಂದು ದೊಡ್ಡ ಕುಟುಂಬವನ್ನೇ ಕೊಟ್ಟಿತ್ತು. ನಾವು ಇನ್ನೊಬ್ಬರಿಗೆ ಮಾಡುವ ಸಣ್ಣ ಪುಟ್ಟ ಸಹಾಯ ಮುಂದೆ ನಮ್ಮ ಬದುಕಿನಲ್ಲಿ ಬಹುದೊಡ್ಡ ಬದಲಾವಣೆಯನ್ನ ತರಬಹುದು. ಹಾಗಾಗಿ ನಾವು ಮಾಡುವ ಸಹಾಯ ಸಣ್ಣದಾಗಿರಬಹುದು ಅಥವಾ ದೊಡ್ಡದು, ಅದು ನಿಸ್ವಾರ್ಥದಿಂದ ಕೂಡಿರಲಿ. ಹಾಗಾಗಿ ಬದುಕಿನಲ್ಲಿ ಸಹಾಯ ಮಾಡುವುದಕ್ಕೆ ಹಿಂಜರಿಯದಿರೋಣ.
0: ಇದುವರೆಗೆ ಕವನ ಅವರಿಂದ ಕಥೆಯನ್ನು ಕೇಳಿದ್ದೀರಿ. ಇದೀಗ ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಒಂದು ಜನಪದ ಗೀತೆಯನ್ನು ಕೇಳೋಣ.

0: ಶ್ರೀ ಅಶ್ವಥ್ ಅವರ ಜನಪದ ಗೀತೆಯನ್ನು ಕೇಳಿದ್ದೀರಿ. ಇದೀಗ ಎಸ್ಡಿಎಂ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿ ಪವನ್ ಅವರಿಂದ ಮಂಕುತಿಮ್ಮನ ಕಗ್ಗದ ವಾಚನ ಕೇಳೋಣ.
1: ಅನುಭವದ ಪಾಲೋಳು ವಿಚಾರ ಮಂಥನವಾಗಿ ಜನೈಕುಂ ಜ್ಞಾನ ನವನೀತ ವದ ಸುಖದಂ ಗಿಣಿಯೋದು ಪುಸ್ತಕ ಜ್ಞಾನ. ನಿನ್ನನುಭವವೇ ನಿನಗೆ ಧರ್ಮದ ದೀಪ ಮಂಕುತಿಮ್ಮ. ಕನ್ನಡ ಸಾಹಿತ್ಯದ ಅಮೂಲ್ಯ ಕೃತಿಯಾದ ಮಂಕುತಿಮ್ಮನ ಕಗ್ಗದಲ್ಲಿ ಡಿವಿ ಗುಂಡಪ್ಪನವರು ಜೀವನದ ಗಾಢ ಸತ್ಯಗಳನ್ನು ಸರಳ ರೂಪಕಗಳ ಮೂಲಕ ಮನಮುಟ್ಟುವಂತೆ ವ್ಯಕ್ತಪಡಿಸಿರುತ್ತಾರೆ. ಈ ಕಗ್ಗದಲ್ಲಿಯೂ ಜ್ಞಾನವು ಹೇಗೆ ರೂಪುಗೊಳ್ಳುತ್ತದೆ ಎಂಬುದನ್ನು ಅತ್ಯಂತ ಸುಂದರವಾದ ಉಪಮೇಯದ ಮೂಲಕ ವಿವರಿಸುತ್ತಾರೆ. ಹಾಲಿನಿಂದ ಬೆಣ್ಣೆಯನ್ನು ಪಡೆಯಬೇಕಾದರೆ ಅದನ್ನು ಮಂಥನ ಮಾಡಲೇಬೇಕು. ಅದೇ ರೀತಿ ಜೀವನದಲ್ಲಿ ಕೇವಲ ಅನುಭವಗಳನ್ನು ಹೊಂದುವುದರಿಂದ ಜ್ಞಾನ ಹುಟ್ಟುವುದಿಲ್ಲ. ಆ ಅನುಭವಗಳನ್ನು ಪುನಃ ಪುನಃ ಚಿಂತಿಸಿ ಅವುಗಳ ಅರ್ಥವನ್ನು ಅರಿತು ಅವುಗಳಿಂದ ಪಾಠವನ್ನು ಕಲಿಯುವ ವಿಚಾರ ಮಂಥನವಾಗಬೇಕು. ವಿಚಾರ ಮಂಥನ ನಡೆದಾಗ ಮಾತ್ರ ಜ್ಞಾನವೆಂಬ ನವನೀತ ಹೊರಹೊಮ್ಮುತ್ತದೆ. ಆದ್ದರಿಂದ ಅನುಭವವು ಜ್ಞಾನದ ಮೂಲವಾದರೆ ವಿಚಾರ ಮಂಥನವು ಅದರ ಜೀವಾಳವಾಗಿದೆ. ಈ ಕಗ್ಗದ ಮತ್ತೊಂದು ಮಹತ್ವದ ಸಂದೇಶವೆಂದರೆ ಕೇವಲ ಪುಸ್ತಕ ಜ್ಞಾನವು ಮನುಷ್ಯನನ್ನು ಸಂಪೂರ್ಣನನ್ನಾಗಿ ಮಾಡುವುದಿಲ್ಲ. ಪುಸ್ತಕಗಳು ದಾರಿಯನ್ನು ತೋರಿಸಬಹುದು, ಆದರೆ ಆ ದಾರಿಯಲ್ಲಿ ನಡೆಯುವುದನ್ನು ಜೀವನವೇ ಕಲಿಸುತ್ತದೆ. ಅನುಭವದ ಸ್ಪರ್ಶವಿಲ್ಲದ ಜ್ಞಾನವು ಗಿಣಿಪಾಠವಾದಂತೆ. ಅದು ಪರೀಕ್ಷೆಯಲ್ಲಿ ಅಂಕಗಳನ್ನು ಗಳಿಸಲು ನೆರವಾಗಬಹುದು, ಆದರೆ ಜೀವನದ ಸವಾಲುಗಳನ್ನು ಎದುರಿಸಲು ಬೇಕಾದ ವಿವೇಕವನ್ನು ನೀಡುವುದಿಲ್ಲ. ಈ ವಿಚಾರವನ್ನು ನಮ್ಮ ಇಂದಿನ ಶಿಕ್ಷಣ ವ್ಯವಸ್ಥೆಯೊಂದಿಗೆ ಹೋಲಿಸಿದರೆ ಇಂದು ಅನೇಕ ವಿದ್ಯಾರ್ಥಿಗಳ ಕಲಿಕೆ ಪರೀಕ್ಷೆ ಮತ್ತು ಅಂಕಗಳ ಸುತ್ತಲೇ ಸೀಮಿತವಾಗುತ್ತಿದೆ. ವಿಷಯವನ್ನು ಅರ್ಥ ಮಾಡಿಕೊಳ್ಳುವುದಕ್ಕಿಂತ ಅದನ್ನು ಕಂಠಪಾಠ ಮಾಡಿ ಉತ್ತರ ಬರೆಯುವ ಪ್ರವೃತ್ತಿ ಹೆಚ್ಚಾಗಿದೆ. ಆದರೆ ಪ್ರಾಯೋಗಿಕ ತರಬೇತಿ, ಪ್ರಯೋಗಗಳು, ಕ್ಷೇತ್ರ ಕಾರ್ಯ, ಸಮಾಜದೊಂದಿಗೆ ನೇರ ಸಂಪರ್ಕ, ಇಂತಹ ಅನುಭವಗಳು ದೊರೆತಾಗ ಕಲಿಕೆಯು ಹೊಸ ಆಯಾಮಗಳನ್ನು ಪಡೆಯುತ್ತದೆ. ಆಗ ಪುಸ್ತಕದಲ್ಲಿ ಓದಿದ ತತ್ವಗಳು ಬದುಕಿನ ವಾಸ್ತವದೊಂದಿಗೆ ಒಂದಾಗುತ್ತದೆ. ಇವೆಲ್ಲ ಅನುಭವ ಮತ್ತು ವಿಚಾರ ಮಂಥನದಿಂದಲೇ ಮೂಡುವುದು ಜ್ಞಾನ. ಡಿವಿಜಿಯವರು ಕೊನೆಯ ಸಾಲಿನಲ್ಲಿ ಈ ಜ್ಞಾನವನ್ನೇ ಧರ್ಮದ ದೀಪ ಎಂದು ಕರೆಯುತ್ತಾರೆ. ಇಲ್ಲಿ ಧರ್ಮವೆಂದರೆ ಕೇವಲ ಧಾರ್ಮಿಕ ಆಚರಣೆಗಳಲ್ಲ, ಸರಿತಪ್ಪುಗಳನ್ನು ವಿವೇಚಿಸುವ ಶಕ್ತಿ, ನ್ಯಾಯದ ಮಾರ್ಗವನ್ನು ಆರಿಸಿಕೊಳ್ಳುವ ವಿವೇಕ ಮತ್ತು ಜೀವನವನ್ನು ಸಾರ್ಥಕಗೊಳಿಸುವ ಮೌಲ್ಯಗಳ ಸಂಕೇತವಾಗಿದೆ. ಡಿವಿಜಿ ಅವರು ಕೊನೆಯ ಸಾಲಿನಲ್ಲಿ ಈ ಜ್ಞಾನವನ್ನೇ ಧರ್ಮದ ದೀಪ ಎಂದು ಕರೆಯುತ್ತಾರೆ. ಇಲ್ಲಿ ಧರ್ಮವೆಂದರೆ ಕೇವಲ ಧಾರ್ಮಿಕ ಆಚರಣೆಗಳಲ್ಲ, ಸರಿತಪ್ಪುಗಳನ್ನು ವಿವೇಚಿಸುವ ಶಕ್ತಿ, ನ್ಯಾಯದ ಮಾರ್ಗವನ್ನು ಆರಿಸಿಕೊಳ್ಳುವ ವಿವೇಕ ಮತ್ತು ಜೀವನವನ್ನು ಸಾರ್ಥಕಗೊಳಿಸುವ ಮೌಲ್ಯಗಳ ಸಂಕೇತವಾಗಿದೆ. ಅನುಭವದಿಂದ ರೂಪುಗೊಂಡ ಜ್ಞಾನವೇ ಮನುಷ್ಯನಿಗೆ ಜೀವನದ ಸಂದಿಗ್ಧ ಕ್ಷಣಗಳಲ್ಲಿ ದಾರಿದೀಪವಾಗುತ್ತದೆ. ಅದು ಆಸೆ ಆಕಾಂಕ್ಷೆಗಳನ್ನು ಸಾಧಿಸುವ ಮಾರ್ಗದಲ್ಲಿ ಸತ್ಯ ಮತ್ತು ನೀತಿಯ ಬೆಳಕನ್ನು ಕಾಪಾಡುತ್ತದೆ. ಇಂದಿನ ಮಾಹಿತಿ ಯುಗದಲ್ಲಿ ಜ್ಞಾನವನ್ನು ಸಂಪಾದಿಸುವುದು ಹಿಂದೆಂದಿಗಿಂತಲೂ ಸುಲಭವಾಗಿದೆ. ಆದರೆ ಮಾಹಿತಿಯು ಜ್ಞಾನವಾಗಬೇಕಾದರೆ ಅದು ಅನುಭವದೊಂದಿಗೆ ಬೆರೆತು ವಿಚಾರ ಮಂಥನಕ್ಕೆ ಒಳಗಾಗಬೇಕು. ಆಗ ಮಾತ್ರ ಅದು ವ್ಯಕ್ತಿತ್ವವನ್ನು ರೂಪಿಸುವ ಶಕ್ತಿಯಾಗುತ್ತದೆ. ಆದ್ದರಿಂದ ಡಿವಿಜಿ ಅವರ ಈ ಕಗ್ಗವು ನಮಗೆ ಕೇವಲ ಓದಿದರೆ ಸಾಲದು, ಅದನ್ನು ಅನುಭವಿಸಬೇಕು. ಅನುಭವಿಸಿದರೆ ಸಾಲದು, ಅದರ ವಿಚಾರ ಮಂಥನ ಮಾಡಬೇಕು. ಆಗ ಮಾತ್ರ ಜ್ಞಾನವು ವೃದ್ಧಿಯಾಗುತ್ತದೆ ಎಂಬುದು ಈ ಕಗ್ಗದ ತಾತ್ಪರ್ಯವಾಗಿದೆ.
0: ಇದುವರೆಗೆ ಪವನ್ ಸಿ ಅವರಿಂದ ಮಂಕುತಿಮ್ಮನ ಕಗ್ಗದ ವಾಚನ ಕೇಳಿದ್ದೀರಿ. ಮುಂದಕ್ಕೆ ಒಂದು ಭಾವಗೀತೆಯನ್ನು ಕೇಳೋಣ.

ಇದುವರೆಗೆ ಕನ್ನಡ ಕಾರ್ಯಕ್ರಮದಲ್ಲಿ ಕತೆ ಮಂಕುತಿಮ್ಮನ ಕಗ್ಗ, ಭಾವಗೀತೆ ಮತ್ತು ಜನಪದ ಗೀತೆಗಳನ್ನು ಕೇಳಿದ್ದೀರಿ. ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ಕೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ.

ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇದರ ಸಹಯೋಗದಲ್ಲಿ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಸರಣಿ ಕಾರ್ಯಕ್ರಮ ಎಸ್ಟಿಎಂ ಆರೋಗ್ಯವಾಣಿ.

0: ರೇಡಿಯೋ ನಿನಾದ 90.4 ಎಫ್ಎಂ ಕೇಳುಗರಿಗೆ ಎಸ್ಡಿಎಂ ಆರೋಗ್ಯವಾಣಿ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇಲ್ಲಿನ ಚರ್ಮರೋಗ ವಿಭಾಗದ ಚರ್ಮರೋಗ ತಜ್ಞೆ ಡಾಕ್ಟರ್ ಭವಿಷ್ಯ ಕೆ ಶೆಟ್ಟಿ ಅವರು. ಕಳೆದ ವಾರದ ಕಾರ್ಯಕ್ರಮದಲ್ಲಿ ಚರ್ಮದ ಆರೈಕೆ, ಬೇರೆ ಬೇರೆ ಚರ್ಮ ಸಂಬಂಧಿ ಕಾಯಿಲೆಗಳ ಕುರಿತಾಗಿಯೂ ಮಾಹಿತಿಯನ್ನ ಒದಗಿಸಿದ್ರು. ಇದರ ಮುಂದುವರಿದ ಭಾಗವಾಗಿ ಇವತ್ತು ಚರ್ಮ ಸಂಬಂಧಿ ಇನ್ನಷ್ಟು ಕಾಯಿಲೆಗಳ ಬಗ್ಗೆ ಡಾಕ್ಟರ್ ಅವರು ನಮಗೆ ಮಾಹಿತಿಯನ್ನ ಒದಗಿಸುತ್ತಾರೆ. ಎಸ್ಡಿಎಂ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸಾ ಸೌಲಭ್ಯಗಳ ಬಗ್ಗೆಯೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಆ ಮಾಹಿತಿಯನ್ನ ಹಂಚಿಕೊಳ್ಳಿಕ್ಕಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಭವಿಷ್ಯ, ಕನ್ಸಲ್ಟೆಂಟ್ ಡರ್ಮಟಾಲಜಿಸ್ಟ್ ಎಟ್ ಎಸ್ಡಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ.
0: ಚರ್ಮಕ್ಕೆ ಸಂಬಂಧಿಸಿದ ಹಾಗೆ ಅಥವಾ ತುಣ್ಣು ಅಥವಾ ಮಚ್ಚೆ ರೂಪದಲ್ಲಿ ಅಂದ್ರೆ ಬಿಳಿ ಬಿಳಿ ನಮ್ಮ ಚರ್ಮದ ಮೇಲೆ ಕಾಣಿಸಿಕೊಳ್ತದೆ, ಅದಕ್ಕೆ ಟ್ರೀಟ್ಮೆಂಟ್ ಇದೆಯಾ ಅಥವಾ ಯಾವ ಕಾರಣಕ್ಕಾಗಿ ಅದು ಬರುತ್ತೆ, ಇದರ ಬಗ್ಗೆ ಸ್ವಲ್ಪ ನಮ್ಮ ಕೇಳುವರಿಗೆ ಮಾಹಿತಿ ಕೊಡಿ ಡಾಕ್ಟರ್.
1: ಸೊ ತುಣ್ಣು ಅಂತ ಹೇಳಿದ್ರೆ ವಿಟಿಲಿಗೋ ಅಂತ ಯೂಶಲಿ ಕರಿತೀವಿ. ಈಗ ವಿಟಿಲಿಗೋಗೆ ಹಲವಾರು ತರದ್ದು ಟ್ರೀಟ್ಮೆಂಟ್ಸ್ ಇದೆ. ಸೊ ಫಸ್ಟ್ ಏನ್ ಮಾಡ್ತೀವಿ, ಕ್ರೀಮ್ಸ್ ಅನ್ನು ಕೊಟ್ಟು ಟ್ರೈ ಮಾಡ್ತೀವಿ, ಡಿಪೆಂಡಿಂಗ್ ಆನ್ ಎಷ್ಟು ನಿಮ್ದು ಬಾಡಿ ಸರ್ಫೇಸ್ ಏರಿಯಾದಲ್ಲಿ ಅದು ಬಂದಿದೆ ಅಂತ. ಯೂಶಲಿ 10% ಕ್ಕಿಂತ ಕಮ್ಮಿ ಇದ್ರೆ, ಅಂದ್ರೆ ಸ್ವಲ್ಪ ಕಮ್ಮಿ ಇರ್ತದೆ, ಕ್ರೀಮ್ಸ್ ಕೊಟ್ಟು ಕಮ್ಮಿ ಮಾಡಬಹುದು. ಇನ್ ಕೇಸ್ 10% ಕ್ಕಿಂತ ಜಾಸ್ತಿ ಬಂದಿದೆ ಅಂತ ಹೇಳಿದ್ರೆ ಫೋಟೋಥೆರಪಿ ಅಂತ ಇದೆ, ಅದು ಲೈಟ್ ಕೊಟ್ಟು ಕಮ್ಮಿ ಮಾಡುವಂಥದ್ದು. ಕೆಲವೊಂದ್ಸತಿ ಏನಾಗ್ತದೆ, ಕೆಲವು ಚರ್ಮ ಕೆಲವರಿಗೆ ಕೈಯಲ್ಲಿ ಇಲ್ಲ ಮುಖದಲ್ಲಿ ಇದೆ, ಅದು ಎಷ್ಟು ಟ್ರೀಟ್ಮೆಂಟ್ ಕೊಟ್ಟರು ಹೋಗ್ತಿಲ್ಲ ಅಂತ ಹೇಳಿದ್ರೆ ಸರ್ಜರೀಸ್ ಕೂಡ ಇದೆ. ಸೊ ತೊಣ್ಣುಗೆ ಟ್ರೀಟ್ಮೆಂಟ್ ಇದೆ, ಈಗ ಮೊದಲಿನ ಥರ ಅಲ್ಲ, ಈಗ ಸೈನ್ಸ್ ತುಂಬ ಡೆವಲಪ್ ಆಗಿರೋದ್ರಿಂದ ಎಲ್ಲ ಥರದ್ದು ಟ್ರೀಟ್ಮೆಂಟ್ ಕೂಡ ಅವೈಲಬಲ್ ಇರುತ್ತದೆ.
0: ಡಾಕ್ಟ್ರೆ, ಹಾಗೆ ತುಂಬಾ ಮಂದಿಯ ಸಮಸ್ಯೆ ಏನಂತ ಹೇಳಿದ್ರೆ ಕೂದಲಿನದ್ದು, ಕೂದಲು ಉದುರುತ್ತೆ, ಇದಕ್ಕೆ ಯಾವ ರೀತಿಯಾದ ಚಿಕಿತ್ಸೆಗಳೆಲ್ಲ ಇದೆ?
1: ಸಿ, ಬೇಸಿಕ್ಲಿ ಹೇರ್ ಫಾಲ್ ಅಂತ ಹೇಳಿದ್ರೆ ಫಸ್ಟ್ ಒಂದು ಜೆನೆಟಿಕ್ಸ್ ಬಗ್ಗೆ ಮಾತಾಡುವ. ಸೊ ಜೆನೆಟಿಕ್ಸ್ ಅಲ್ಲಿ ಆಂಡ್ರೋಜೆನೆಟಿಕ್ ಅಲೋಪೇಶ ಅಂತ ಹೇಳ್ತೀವಿ. ಯೂಶಲಿ ನಾವು ಗಂಡಸರಲ್ಲಿ ಸಾಮಾನ್ಯವಾಗಿ ನೋಡಿರ್ತೇವೆ, ಬೊಕ್ಕ ತಲೆ ಅಂತ ಕರಿತೇವೆ. ವರ್ಟ್ ಅಂದ್ರೆ ಕೂದಲು ಲೈನ್ ಹಿಂದೆ ರೆಸಿಡ್ ಆಗಿರೋ ಚಾನ್ಸಸ್ ಅನ್ನು ನೋಡಿರ್ತೀವಿ. ಸೊ ಯೂಶಲಿ ಇದು ಜೆನೆಟಿಕ್ಸ್ ಇಂದ ಬರುವಂತದ್ದು, ಬೋತ್ ಫಾದರ್ ಮತ್ತೆ ಮದರ್ದು ಜೆನೆಟಿಕ್ಸ್ ರೋಲ್ ಪ್ಲೇ ಮಾಡ್ತದೆ. ಸೊ ಇದಕ್ಕೆ ಟ್ರೀಟ್ಮೆಂಟ್ ಇದೆ, ದೇರ್ ಆರ್ ಡಿಫ್ರೆಂಟ್ ಆಪ್ಷನ್ಸ್. ಸೊ ಯೂಶಲಿ ನಾವು ಟಾಪಿಕಲಿ ಕೊಡ್ತೇವೆ ಅಂತ ಹೇಳಿದ್ರೆ ಲೋಷನ್ ಯೂಶಲಿ ಕೊಡ್ತೇವೆ, ಅದು ವರ್ಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ PRP ಅಂತಿದೆ, ಬ್ಲಡ್ ಇಂಜೆಕ್ಟ್ ಮಾಡುವ ಇದಿದೆ, ಮತ್ತೆ ಗ್ರೋತ್ ಫ್ಯಾಕ್ಟರ್ಸ್ ಅಂತಿದೆ, ಅದೆಲ್ಲ ವರ್ಕ್ ಆಗ್ಲಿಲ್ಲ ಅಂದ್ರೆ ಲಾಸ್ಟ್ ರೆಸಾರ್ಟ್ ಆಗಿ ಏರ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಕೂಡ ಇದೆ. ಸೊ ಅದಕ್ಕೆ ಸಹ ಟ್ರೀಟ್ಮೆಂಟ್ ಇದೆ. ಇದು ಒನ್ ಸೈಡ್. ನೆಕ್ಸ್ಟ್ ಟಿಲೋಜೆಲ್ ನೆಫ್ಲ್ಯೂಮ್ ಅಂದ್ರೆ ಸಾಧಾರಣವಾಗಿ ನಾವು ನೋಡುವಂತದ್ದು, ಹೆಂಗಸರಲ್ಲಿ ಕೂದಲು ಉದುರುವುದು, ಇಲ್ಲ ಕೆಲವರಿಗೆ ಈಗ ಬೊಕ್ಕ ತಲೆ ಇರುವುದಿಲ್ಲ ಬಟ್ ಕೂದಲು ಉದುರುತ್ತಾ ಇರ್ತದೆ. ಸೊ ಹಲವು ರೀಸನ್ಸ್ ಇಂದ ಯೂಶಲಿ ಕೂದಲು ಉದುರುತ್ತದೆ. ಫಸ್ಟ್ ಅಂಡ್ ಫೋರ್ಮೋಸ್ಟ್ ನಾರ್ಮಲ್ ಆಗಿ ಏನಾಗ್ತದೆ, ಈಗ ಏನಾದ್ರೂ ಬಾಡಿ ಮೇಲೆ ಸ್ಟ್ರೆಸ್ ಬಿದ್ದಿರ್ತದೆ, ಸ್ಪೆಷಲಿ ಈಗ ಜ್ವರ ಬಂದಿತ್ತು, ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ರಿ, ಅದಾದ ಒಂದು 3-4 months ಇಲ್ಲ 6 months ಗೆ ಕೂದಲು ಉದುರ್ಲಿಕ್ಕೆ ಶುರು ಆಗ್ತದೆ. ಇದೆಲ್ಲ ಸ್ಟ್ರೆಸ್ ಇಂಡ್ಯೂಸ್ಡ್. ಓಕೆನಾ? ಇದು ತನ್ನಷ್ಟಕ್ಕೆ ಕೆಲವೊಂದ್ಸತಿ ನಿಲ್ತದೆ ಕೂದಲು ಉದುರುದು, ನಾವು ಟ್ರೀಟ್ಮೆಂಟ್ ಕೊಡದೆ ಕೂಡ ಕೆಲವೊಂದ್ಸತಿ ನಿಲ್ತದೆ, ಕೆಲವೊಂದ್ಸತಿ ಏನಾಗ್ತದೆ ನಿಲ್ಲುವುದಿಲ್ಲ, ಕಂಟಿನ್ಯೂಸ್ ಹೋಗ್ಲಿಕ್ಕೆ ಶುರು ಆಗ್ತದೆ. ಸೊ ಆಗ ನೀವು ನಮ್ಮ ಹತ್ರ ಬಂದು ತೋರಿಸಿದ್ರೆ ನಾವು ಪ್ರಿಸ್ಕ್ರೈಬ್ ಮಾಡ್ತೇವೆ ಟಾಪಿಕಲಿ, ಅಂದ್ರೆ ಲೋಷನ್ಸ್ ಅದು ಮತ್ತೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟು ಹೇರ್ ಫಾಲ್ ಅನ್ನು ಕಮ್ಮಿ ಮಾಡಬಹುದು. ಇದು ಬಿಟ್ಟು ಕೆಲವೊಂದ್ಸತಿ ಏನಾಗ್ತದೆ, ನಮ್ಮ ಬಾಡಿಯಲ್ಲಿ ಕೆಲವು ಕೊರತೆಗಳಿರ್ತದೆ, ಸ್ಪೆಷಲಿ ಈಗ ಹೆಂಗಸರಲ್ಲಿ ಮಾತಾಡುವಾಗ ಅಂತ ಹೇಳಿದ್ರೆ ಹಿಮೋಗ್ಲೋಬಿನ್ ಕಮ್ಮಿ ಆಗಿರಬಹುದು, ಇಲ್ಲ ಥೈರಾಯ್ಡ್ ತೊಂದರೆ ಇರಬಹುದು, ಕೆಲವೊಂದ್ಸತಿ ವೈಟಮಿನ್ ಡಿಫಿಷಿಯನ್ಸಿ, ವೈಟಮಿನ್ ಡಿ, ವೈಟಮಿನ್ B12 ಡಿಫಿಷಿಯನ್ಸಿ, ಇದೆಲ್ಲ ಡಿಫಿಷಿಯನ್ಸಿ ಇರುವಾಗ ಕೂದಲು ಉದುರಲಿಕ್ಕೆ ಶುರು ಆಗ್ತದೆ. ಸೊ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಬಂದು ಕನ್ಸಲ್ಟ್ ಮಾಡಿದ್ಮೇಲೆ ನಾವು ಕೊಡುವಂತ ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡಿ ಬಂದು ತೋರಿಸಾಗ ಯಾವ ಕೊರತೆ ಇದೆ ಅಂತ ನೋಡಿದ ತಕ್ಷಣ ನಾವು ಟ್ರೀಟ್ಮೆಂಟ್ ಅನ್ನು ಸ್ಟಾರ್ಟ್ ಮಾಡಬಹುದು. ವಿದೌಟ್ ಇದು ಇನ್ವೆಸ್ಟಿಗೇಷನ್ಸ್ ಅದೆಲ್ಲ ಸುಮ್ಮನೆ ಟ್ರೀಟ್ಮೆಂಟ್ ಮೇಲಿಂದ ಮೇಲೆ ತಗೊಂಡ್ರೆ ಏನು ಪ್ರಯೋಜನ ಆಗುದಿಲ್ಲ, ಯಾಕಂದ್ರೆ ಕೊರತೆ ಒಳಗಿಂದ ಉಂಟು, ನೀವು ಮೇಲಿಂದ ಹಾಕಿದ್ರೆ ಏನು ಪ್ರಯೋಜನ ಇಲ್ಲ. ಸೊ ಬಂದು ತೋರಿಸೋದು ಬೆಟರ್. ಮತ್ತೆ ಕೆಲವರಿಗೆ ದಿನಕ್ಕೆ ಇಷ್ಟು ಕೂದಲು ಉದುರೇ ಉದುರುತ್ತದೆ, ಓಕೆನಾ? ಸೊ ಅಕಾರ್ಡಿಂಗ್ ಟು ಆರ್ ನಮ್ದು ಟೆಕ್ಸ್ಟ್ ಬುಕ್ಸ್, ಅಕಾರ್ಡಿಂಗ್ ಟು ದ ಸೈಂಟಿಫಿಕ್ ಡೇಟಾ, ದಿನಕ್ಕೆ ಒಂದು 100 ಕೂದಲು ಉದುರುದು ನಾರ್ಮಲ್. ಓಕೆನಾ? ಈಗ ನಿಮ್ಗೆ ದಿನಕ್ಕೆ ಒಂದ್ ಸ್ವಲ್ಪ ಅಂದ್ರೆ ಎಲ್ಲರಿಗೂ 100 ಕೂದಲು ಉದುರಬೇಕು ಅಂತ ಏನಿಲ್ಲ, ಕೆಲವರಿಗೆ ಒಂದು 10-20 ಕೂದಲು ಉದುರುತ್ತದೆ, ಅಂದ್ರೆ ನಿಮ್ಗೆ ಗೊತ್ತಿರ್ತದೆ ಸ್ವಲ್ಪ ಹೋಗ್ತಿದೆ ಅಂತ. ಅದಕ್ಕಿಂತ ದುಪ್ಪಟ್ಟು ಜಾಸ್ತಿ ಆಗ್ತಂತು ಅಂತ ಹೇಳಿದ್ರೆ ಬಂದು ಟ್ರೀಟ್ಮೆಂಟ್ ತಗೊಳ್ಬೇಕು. ಓಕೆನಾ? ಎಲ್ಲ ಆಗಿ ಒಂದು 6-7 ತಿಂಗಳು ಕೂದಲು ಹೋಗಿ ಮತ್ತೆ ಬರುದಲ್ಲ, ಸ್ಟಾರ್ಟ್ ಆಗುವಾಗಲೇ ಬಂದು ತೋರಿಸೋದು ಬೆಟರ್.
0: ಡಾಕ್ಟರ್, ಈಗ ಮುಖದ ಮೇಲೆ ಸ್ವಲ್ಪ ಕಪ್ಪು ಕಪ್ಪಗೆ ಬೀಳ್ತದೆ,
1: ಅದು ಆಕ್ರೋಕಾರ್ಡನ್ ಅಂತ ಕರಿತೇವೆ, ಜನಸಾಮಾನ್ಯವಾಗಿ ಸ್ಕಿನ್ ಟ್ಯಾಗ್ ಅಂತ ಕರೀತಾರೆ. ಸೊ ಯೂಶಲಿ ಕೆಲವರು ಕುತ್ತಿಗೆಯಲ್ಲಿ ಕಪ್ಪು ಕಲರ್ ಇರೋದು ಮತ್ತೆ ಮುಖದಲ್ಲಿ ಕಪ್ಪು ಕಲರ್ ಅದು ಸಣ್ಣ ಸಣ್ಣ ಗುಳ್ಳೆಗಳನ್ನು ನೀವು ಸಾಮಾನ್ಯವಾಗಿ ನೋಡಿರ್ತೀರಿ. ನಾವು ಯೂಶಲಿ ಅದನ್ನು ಡಿಪಿಯನ್ಸ್ ಅಂತ ಕರಿತೇವೆ. ಸ್ವಲ್ಪ ದೊಡ್ಡದಾಗಿದ್ರೆ ನಾವು ಅದನ್ನು ಆಕ್ರೋಕಾರ್ಡನ್ಸ್ ಅಂತ ಕರಿತೇವೆ. ಸಾಮಾನ್ಯವಾಗಿ ಎಲ್ಲರನ್ನು ಸ್ಕಿನ್ ಟ್ಯಾಕ್ಸ್ ಅಂತ ಕರಿತೇವೆ. ಸೊ ಯೂಶಲಿ ಅದು ಆಸ್ ಯು ಏಜ್ ಕೆಲವರಿಗೆ ಬರ್ತದೆ. ಯೂಶಲಿ ಕೆಲವೊಂದ್ಸತಿ ಏನಾಗ್ತದೆ, ಶುಗರ್ ಪೇಷಂಟ್ಸ್ಗಳು ಓಕೆನಾ, ಅಂಥವ್ರಿಗೆ ಸಹ ಕುತ್ತಿಗೆಯಲ್ಲಿ ನಾವು ಅದನ್ನು ನೋಡ್ತೇವೆ. ಈ ಕೆಲವೊಂದ್ಸತಿ ಓವರ್ ವೆಯ್ಟ್ ಇರ್ತಾರೆ, ಒಬೀಸ್ ಇರುವಂಥವ್ರಿಗೆ ಸಹ ಕೂಡ ಅದು ಸ್ಕಿನ್ ಟ್ಯಾಕ್ಸ್ ಬರ್ತದೆ. ಸೊ ಏನು ಮಾಡಬೇಕು ಅಂತ ಹೇಳಿದ್ರೆ, ಡಿಪೆಂಡಿಂಗ್, ಈಗ ನಿಮ್ದು ಓವರ್ ವೆಯ್ಟ್ ಆಗಿದ್ರೆ ವೆಯ್ಟ್ ರೆಡ್ಯೂಸ್ ಆಗಲೇಬೇಕು. ಯಾಕಂತ ಹೇಳಿದ್ರೆ ಓವರ್ ವೆಯ್ಟ್ ಆಗೋದ್ರಿಂದ ಓವರ್ ವೆಯ್ಟ್ ಪೀಪಲಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಡೆವಲಪ್ ಆಗ್ತದೆ, ಅದರಿಂದಾಗಿ ಆ ಸ್ಕಿನ್ ಟ್ಯಾಕ್ಸ್ ಯೂಶಲಿ ಬರ್ತದೆ. ಅದು ಯೂಶಲಿ ಏನ್ ಮಾಡ್ತಾರೆ, ಕೆಲವರು ಕೂದಲು ಕಟ್ಟುದೆಲ್ಲ ಮಾಡ್ತಾರೆ, ಅದೆಲ್ಲ ಮಾಡಬಾರ್ದಾಯ್ತು. ಯಾಕಂತ ಹೇಳಿದ್ರೆ ಸ್ಕಿನ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರ್ತದೆ, ತುಂಬಾ ಪೇಯ್ನ್ ಇರ್ತದೆ ಓಕೆನಾ, ಆ ಪೇಯ್ನ್ ಇಂದಾಗಿ ಮತ್ತೆ ಬೇರೆ ಎಲ್ಲ ಸಿಂಪ್ಟಮ್ಸ್ ಬರೋ ಚಾನ್ಸಸ್ ಇರ್ತದೆ. ಅದೆಲ್ಲ ಸಿಂಪಲ್ ಆಗಿ ಒಪಿಡಿಗೆ ಬಂದ್ರೆ ನಾವು ಅದನ್ನ ರಿಮೂವ್ ಮಾಡಿ ಕಳಿಸ್ತೇವೆ ಓಕೆನಾ. ಇಟ್ ಹಾರ್ಡ್ಲಿ ಒಂದು ದೊಡ್ಡದಿದ್ರೆ ಜಸ್ಟ್ ಇಂಜೆಕ್ಷನ್ ಕೊಟ್ಟು ಅಲ್ಲಿಗೆ ಲೋಕಲ್ ಮಾಡಿ ರಿಮೂವ್ ಮಾಡ್ತೇವೆ. ತುಂಬಾ ಇದ್ರೆ ಕ್ರೀಮ್ ಹಚ್ಚಿ ಕೂರಿಸಿ ಮಾಡ್ತೇವೆ ಓಕೆನಾ. ಸೊ ಅದನ್ನ ಬಿಟ್ಟು ನೀವು ಕೂದಲು ಕಟ್ಟುದೆಲ್ಲ
2: ಮಾಡಬಹುದು.
1: ನೀವು ಅದು ಬಂದ ಯಾವ್ದಾದ್ರು ಉಂಟು ಅದನ್ನ ತೆಗೆದ್ರೆ ಅದು ಕಂಪ್ಲೀಟ್ ಆಗಿ ಹೋಗ್ತದೆ. ಮತ್ತೆ ಕೆಲವು ರೆಜಿಮೆನ್ ಇರ್ತದೆ, ನಾವು ಹೇಳ್ತೇವೆ ಏನ್ ಮಾಡ್ಬೇಕು, ಪೋಸ್ಟ್ ಪ್ರೊಸೀಜರ್ ಅದೆಲ್ಲ, ಅದನ್ನೆಲ್ಲ ಕಂಪ್ಲೀಟ್ ಆಗಿ ಫಾಲೋ ಮಾಡ್ಬೇಕಾಗ್ತದೆ. ಇನ್ನು ಕೆಲವು ಮುಖದಲ್ಲಿ ಸಣ್ಣ ಸಣ್ಣ ಗುಳ್ಳೆ ಬೀಳ್ತದೆ, ಅದನ್ನ ಡಿಪಿಯನ್ಸ್ ಅಂತ ಕರಿತೇವೆ. ಅದು ಯೂಶಲಿ ಏನಾಗ್ತದೆ, ಕೆಲವೊಂದ್ಸತಿ ಜೆನೆಟಿಕ್ಸ್ ಇಂದಾನು ಬರ್ತದೆ, ಕೆಲವೊಂದ್ಸತಿ ಇದು ಸನ್ ಎಕ್ಸ್ಪೋಜರ್ ಜಾಸ್ತಿ ಆಗೋದ್ರಿಂದ, ಬಿಸಿಲಿಗೆ ಜಾಸ್ತಿ ಹೋಗೋದ್ರಿಂದ ಅದು ಮುಖದಲ್ಲಿ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಪ್ರಿಫರೇಬಲ್ ಏನ್ ಮಾಡ್ಬೇಕು, ನಿಮ್ಗೆ ಬರಬಾರ್ದು ಫ್ಯೂಚರ್ ಅಲ್ಲಿ ಬರಬಾರ್ದು ಅಂತ ಹೇಳಿದ್ರೆ ಸನ್ಸ್ಕ್ರೀನ್ ಎಲ್ಲ ಯೂಸ್ ಮಾಡೋದು ಸ್ಟಾರ್ಟ್ ಮಾಡ್ಬೇಕಾಗ್ತದೆ. ಮುಖಕ್ಕೆ ಸಹ ಅಂಡ್ ನೆಕ್ಕಿಗೆ ಸಹ ಯೂಸ್ ಮಾಡ್ಬೇಕು ಸನ್ಸ್ಕ್ರೀನ್ ಅನ್ನು.
2: ಡಾಕ್ಟ್ರೆ, ಹಾಗೆ ನಾವು ಮಾತಾಡ್ತಾ ಸಾಕಷ್ಟು ಮಾಹಿತಿಯನ್ನ ಚರ್ಮದ ಬಗ್ಗೆ ನೀಡಿದ್ರಿ. ಈಗ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಚರ್ಮ ರೋಗ ವಿಭಾಗ ಇದೆ. ಪೇಷಂಟ್ಗಳು ಬಂದ್ರೆ ಅಥವಾ ವಿಸಿಟರ್ಸ್ ಬಂದ್ರೆ ಅಂತವರಿಗೆ ಯಾವ ರೀತಿಯಾದಂತಹ ಸೌಲಭ್ಯಗಳು ದೊರೆಯುತ್ತದೆ, ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ.
1: ಸೊ ಕಂಪ್ಲೀಟ್ ಏರ್, ನೇಲ್ಸ್ ಮತ್ತು ಸ್ಕಿನ್ನಿದ್ದು ಏನೇ ತೊಂದರೆ ಇದ್ದರೂ ಕಂಪ್ಲೀಟ್ ಇವ್ಯಾಲ್ಯೂಯೇಷನ್ ಮತ್ತು ಡಯಾಗ್ನೋಸಿಸ್ ಮತ್ತು ಟ್ರೀಟ್ಮೆಂಟನ್ನು ಕಂಪ್ಲೀಟಾಗಿ ಕೊಡ್ತೇವೆ. ಅದಲ್ಲದೆ ಕ್ಲಿನಿಕಲಿ ಮತ್ತು ಕೆಲವು ಪ್ರೊಸೀಜರ್ಸ್ ಕೂಡ ಮಾಡ್ತೇವೆ ಓಕೆನಾ. ಈ ಸ್ಕಿನ್ ಟ್ಯಾಗ್ ರಿಮೂವಲ್, ಡಿ ಪಿ ಎನ್ ರಿಮೂವಲ್ ಮತ್ತು ವೆರೂಕ ಅಂತ ಹೇಳ್ತೇವೆ, ಅದು ವೈರಲ್ ಇನ್ಫೆಕ್ಷನ್ ಅಂತ ಬರೋದು, ಅದರ ರಿಮೂವಲ್ ಅದೆಲ್ಲ ಮಾಡ್ತೇವೆ. ಅದಲ್ಲದೆ ಕೆಮಿಕಲ್ ಪೀಲ್ಸ್ ಕೂಡ ಅವೈಲೇಬಲ್ ಇದೆ. ಕೆಮಿಕಲ್ ಪೀಲ್ಸ್ ಅಂತ ಹೇಳಿದ್ರೆ ಈ ಮೊಡವೆಗೆ, ಈ ಬಂಗಿಗೆ ಬೇಕಾಗುವಂಥ ಕೆಮಿಕಲ್ ಪೀಲ್ಸ್ ಕೂಡ ನಮ್ಮ ಹಾಸ್ಪಿಟ್ಲಲ್ಲಿ ಅವೈಲೇಬಲ್ ಇದೆ. ಸೊ ಸ್ಕಿನ್ ನಮ್ಮ ದೇಹದ ಅತಿ ದೊಡ್ಡ ಅಂಗವಾಗಿದೆ, ಮತ್ತು ಅದು ವಿಸಿಬಲಿ ಎಲ್ಲರೂ ನೋಡುವಂತಹ ಅಂಗ. ನೀವು ಹೊರಗಡೆ ಹೋದ ತಕ್ಷಣ ನಿಮ್ಮ ಮುಖನೇ ನೋಡ್ತಾರೆ ಎಲ್ಲರೂ. ಸೊ ಎಲ್ಲರೂ ಅಟ್ಮೋಸ್ಟ್ ಕೇರ್ ತಗೊಳ್ಳೇಬೇಕು. ಎಲ್ಲ ಹಾಳಾದ್ಮೇಲೆ ಬಂದು ಡಾಕ್ಟರ್ಗೆ ತೋರಿಸ್ಲಿಕ್ಕಿಂತ ಮುಂಚೆ, ಅಂದರೆ ಇಲ್ಲಿ ಉಜಿರೆಯಲ್ಲೇ ಒಂದು ಡರ್ಮಟಾಲಜಿಸ್ಟ್ ಅವೈಲಬಲ್ ಇರುವ ಕಾರಣ, ನಿಮ್ಗೆ ಈಸಿಲಿ ಇಷ್ಟು ಆಕ್ಸೆಸಬಲ್ ಇರೋ ಕಾರಣ, ಏನಾದರೂ ಸ್ವಲ್ಪ ಸಣ್ಣ ತೊಂದರೆ ಇದ್ರೂ, ಇವನ್ ದೋ ಇಟ್ ಇಸ್ ನಾಟ್ ಅ ಬಿಗ್ ಥಿಂಗ್, ಫಾರ್ ಬಂದು ತೋರಿಸೋದು ಬೆಟರ್. ಮತ್ತೆ ಎಲ್ಲೆಲ್ಲೋ ಹೋಗಿ ಬೇರೆ ಡರ್ಮಟಾಲಜಿಸ್ಟ್ ಅಲ್ಲದೆ ಈಗ ಏನಾಗಿದೆ ಅಂತ ಹೇಳಿದ್ರೆ, ಫಂಗಲ್ ಇನ್ಫೆಕ್ಷನ್ ಈ ರೀಜನಲ್ಲಿ, ಅಂದ್ರೆ ನಮ್ಮ ರೀಜನಲ್ಲಿ ತುಂಬಾ ಕಾಮನ್. ಸೊ ಈಗ ಏನಾಗ್ತದೆ ಅಂತ ಹೇಳಿದ್ರೆ, ಬೇರೆ ಬೇರೆ ಕಡೆ ಹೋಗಿ ಬರ್ತಿದ್ದಾರೆ ಪೇಷಂಟ್ಸ್. ಅದು ನಿಮ್ ಪರ್ಸನಲ್ ಒಪಿನಿಯನ್, ಬಟ್ ಏನಾಗ್ತದೆ ಅಂತ ಹೇಳಿದ್ರೆ, ಅದು ಬೇರೆ ಬೇರೆ ಕ್ರೀಮ್ ಹಚ್ಚಿ ಬರೋದ್ರಿಂದ ಸ್ಕಿನ್ ಎಲ್ಲ ಹಾಳಾಗಿರ್ತದೆ. ನನ್ನ ಹತ್ರ ಬಂದು ತೋರಿಸೋ ಪೇಷಂಟ್ಸ್ಗೆ ಹಾಳಾಗೋದ್ರಿಂದ ಏನಾಗ್ತದೆ, ಟ್ರೀಟ್ಮೆಂಟ್ ಈಗ 1.5 months ಇರ್ತದೆ ಫಂಗಸ್ ಇದು. ಈಗ ಬೇರೆ ಕಡೆ ತೋರಿಸಿ ಬಂದಿದ್ದೀರ, ಸ್ಕಿನ್ ಎಲ್ಲ ಹಾಳಾಗಿದೆ ಅಂದರೆ 1.5 months ಹೋಗುವಂಥ ಡಿಸೀಸಸ್ ಈಗ 2-3 months ಎಲ್ಲ ತಗೊಳ್ತಿದೆ. 2-3 months ಎಲ್ಲ, ಕೆಲವರಿಗೆ 6 months ಕೂಡ ತಗೊಳ್ತಿದೆ. ಕೆಲವೊಂದ್ಸತಿ ಏನಾಗ್ತದೆ, ಕೆಲವು ಕ್ರೀಮ್ ಹಚ್ಚೋದ್ರಿಂದ ರೆಸಿಸ್ಟೆನ್ಸ್ ಡೆವಲಪ್ ಆಗ್ತದೆ. ಸೊ ನೀವು ಎಷ್ಟು ಟ್ರೀಟ್ಮೆಂಟ್ ಮಾಡಿದರೂ ಹೋಗೋದಿಲ್ಲ. ಸೊ ಬೆಟರ್, ನಿಮಗೆ ಇಲ್ಲಿ ಡರ್ಮಟಾಲಜಿಸ್ಟ್ ಅವೈಲೇಬಲ್ ಇರೋದ್ರಿಂದ ಅಟ್ಮೋಸ್ಟ್ ಯೂಸ್ ಮಾಡ್ಕೊಳ್ಳೋದು ಬೆಟರ್ ಅಂತ ಹೇಳ್ತೀನಿ. ಅಂತ ಹೇಳಿದ್ರೆ ದುಡ್ಡು ಕೂಡ ವೆಚ್ಚ, ಆ ಕಡೆಯಿಂದ ಟೈಮ್ ಕೂಡ ವೆಚ್ಚ. ಸೊ ಇಷ್ಟು ಈಸಿಲಿ ಆಕ್ಸೆಸಬಲ್ ಇರುವಾಗ ಇಷ್ಟು ಸಣ್ಣ ಊರಲ್ಲಿ, ಸೊ ಬಂದು ಯುಟಿಲೈಸ್ ಮಾಡ್ಕೊಳ್ಳೋದು ಬೆಟರ್ ಅಂತ ಹೇಳ್ತೇನೆ.
2: ಈಗ ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ವಿ ಅಂದ್ರೆ, ವಿಶೇಷವಾಗಿ ಮಹಿಳೆಯರಲ್ಲಿ, ಅದರಲ್ಲೂ ಕೂಡ ಯುವತಿಯರಲ್ಲಿ, ಮುಖದ ಮೇಲೆ ಕೂದಲುಗಳೆಲ್ಲ ಬೆಳೆಯುವಂಥದ್ದು, ಈಗ ತುಂಬಾ ಅವರಿಗೆ ಫಂಕ್ಷನ್ ಅಟೆಂಡ್ ಮಾಡ್ಲಿಕ್ಕೆ ಆಗಿರ್ಬೋದು ಅಥವಾ ಪಬ್ಲಿಕ್ ಅಲ್ಲಿ ಓಡಾಡೋದಕ್ಕೆ ಅವ್ರು ಪರ್ಸನಲಿ ಕೊರಗ್ತಾ ಇರ್ತಾರೆ, ಅದಕ್ಕೆ ಏನು ಟ್ರೀಟ್ಮೆಂಟ್ ಇದೆಯಾ ಅಥವಾ ಅದನ್ನ ಯಾವ ರೀತಿ ನಾವು ತೆಗಿಬಹುದು ಅಥವಾ ಏನದಕ್ಕೆ ಮಾಡಬಹುದು ಅಂತ. ಈಗ ಉಜಿರೆಯಲ್ಲಿ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲೇ ನೀವು ಇರ್ತೀರಾ ಡಾಕ್ಟ್ರೆ, ಈಗ ತುಂಬಾ ಮಂದಿಯೇ ಕೊರಗ್ತಾ ಇರ್ಬೋದು ಅಥವಾ ಅಂಥವ್ರು ತುಂಬಾ ನಮ್ಮ ಗ್ರಾಮೀಣ ಭಾಗದಲ್ಲಿ ಕೂಡ ಇರ್ಬೋದು, ಅಂಥವ್ರಿಗೆ ನೀವು ಏನು ಸಲಹೆ ಕೊಡ್ತೀರಿ, ಮತ್ತೆ ಅಂತವರಿಗೆ ಟ್ರೀಟ್ಮೆಂಟ್ ಕೊಡುವಾಗ ನೀವು ಏನು ಅವರಿಗೆ ಸಲಹೆ ಕೊಡ್ತೀರಿ?
1: ಕೂದಲು ಮುಖದಲ್ಲಿ ಜಾಸ್ತಿ ಬೆಳೀತಿದೆ ಅಂತ ಹೇಳಿದ್ರೆ ನಾನಾ ಕಾರಣದಿಂದ ಬೆಳೀತಿರಬಹುದು. ಕೆಲವೊಂದ್ಸತಿ ಏನಾಗ್ತದೆ, ಜೆನೆಟಿಕ್ಸ್ ಅಲ್ಲೇ ಇರಬಹುದು, ಅದೆಲ್ಲ ತೊಂದರೆ ಏನಿಲ್ಲ. ಇನ್ನು ಕೆಲವೊಂದ್ಸತಿ ಏನಾಗ್ತದೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೂಡ ಇರಬಹುದು. ಸೊ ಅಂತ ಪೇಷಂಟ್ಸ್ ನ ಫಸ್ಟ್ ನಾವು ಹಾರ್ಮೋನಲ್ಲಿ ಇವ್ಯಾಲ್ಯೂಯೇಟ್ ಮಾಡ್ತೀವಿ, ಏನಾದ್ರೂ ತೊಂದರೆ ಉಂಟಾ, ಅಂಡರ್ಲೈಯಿಂಗ್ ಏನಾದ್ರೂ ತೊಂದರೆ ಉಂಟಾ, PCOD ಉಂಟಾ, ಅದೆಲ್ಲ ನೋಡಿ ಟ್ರೀಟ್ಮೆಂಟ್ ಅನ್ನು ಕೊಡ್ತೇವೆ. ಸಿ ಕೂದಲು ಮುಖದಲ್ಲಿ ಬೆಳೆಯೋದಕ್ಕೆ ಟ್ರೀಟ್ಮೆಂಟ್ ಕೂಡ ಇದೆ, ಓಕೆನಾ? ಲೇಸರ್ಸ್ ಎಲ್ಲ ಅವೈಲೇಬಲ್ ಉಂಟು. ಸೊ ಅಂಥವರು ನಾನು ಕರೆಕ್ಟ್ ಆಗಿ ಬಂದು ತೋರಿಸಿದ್ರೆ ಇವ್ಯಾಲ್ಯೂಯೇಟ್ ಮಾಡಿ ನಾವು ನೆಕ್ಸ್ಟ್ ಏನ್ ಮಾಡಬಹುದು ಅಂತ ನಾವು ಪೇಷಂಟ್ಸ್ಗೆ ಹೇಳಬಹುದು.
2: ಮತ್ತೆ ವಿಶೇಷವಾಗಿ ಅದು ಪುರುಷರಲ್ಲಿ ಮತ್ತೆ ಮಹಿಳೆಯರಲ್ಲಿ ಅವರ ಗುಪ್ತಾಂಗಗಳೆಲ್ಲ ಸಾಕಷ್ಟು ಸಮಸ್ಯೆಗಳಿದ್ದಾಗ ಡಾಕ್ಟರ್ ಕನ್ಸಲ್ಟೇ ಮಾಡೋದಿಲ್ಲ. ಈಗ ನಾವು ಸಾಮಾನ್ಯವಾಗಿ ಗಮನಿಸುವಂತಹ ವಿಷಯ ಚರ್ಮ ಸಂಬಂಧಿ ಮತ್ತೆ ಆರೋಗ್ಯ ಸಮಸ್ಯೆ ಜಾಸ್ತಿ ಕಾಡುವಂತ ಅವಕಾಶ ಇರ್ತದೆ. ಅಂತವರಿಗೆ ನೀವು ಏನ್ ಹೇಳ್ತೀರಿ ಡಾಕ್ಟರ್?
1: ಈಗ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ತೊಡೆ ಸಂದಿಯಲ್ಲಿ ಏನಾದ್ರೂ ಫಂಗಸ್ ಆಗಿದ್ರೆ ಇದೆಲ್ಲ ಬಂದು ತೋರಿಸೋದು ಬೆಟರ್. ಯಾಕಂತ ಹೇಳಿದ್ರೆ ಏನಾಗ್ತದೆ, ಈಗ ಕೆಲವೊಂದ್ಸತಿ ಬರೀ ತೊಡೆ ಸಂದಿಗೆ ಮಾತ್ರ ಸೀಮಿತವಾಗಿರ್ತದೆ. ನೀವು ಅದನ್ನು ಡಾಕ್ಟರ್ಸ್ಗೆ ಬಂದು ತೋರಿಸೋದನ್ನು ಅವಾಯ್ಡ್ ಮಾಡಿದ್ರೆ ಏನಾಗ್ತದೆ, ಒಂದು ಕಡೆ ಇದ್ದದ್ದು ಬೇರೆ ಕಡೆ ಎಲ್ಲ ಸ್ಪ್ರೆಡ್ ಆಗ್ತದೆ, ನಿಮ್ಮಿಂದಾಗಿ ನಿಮ್ಮ ಪಾರ್ಟ್ನರ್ಗೆ ಕೂಡ ಫಂಗಸ್ ಬರುವ ಚಾನ್ಸಸ್ ಇರ್ತದೆ. ಸೊ ಅದನ್ನು ಬುಡದಿಂದಲೇ ಕಮ್ಮಿ ಮಾಡೋದು ಬೆಟರ್. ಫುಲ್ ಸ್ಪ್ರೆಡ್ ಆಗಿ ಮತ್ತೆ ಬಂದು 2-3 months ಟ್ರೀಟ್ಮೆಂಟ್ ತಗೊಳ್ಳೋದಕ್ಕಿಂತ ಸ್ವಲ್ಪ ಇರುವಾಗಲೇ 1 month ಬಂದು ಟ್ರೀಟ್ಮೆಂಟ್ ತಗೊಳ್ಳೋದು ಬೆಟರ್. ಕೆಲವೊಂದ್ಸತಿ ಏನಾಗ್ತದೆ, ಅದಲ್ಲದೆ ಗುಪ್ತ ರೋಗ ಕೂಡ ಇರ್ತದೆ. ಸೊ ಅದು ನಿಮ್ಗೆ ಒಬ್ಬರಿಗೆ ಸೀಮಿತ ಅಲ್ಲ. ಸಿ ನೀವು ಒಂದು ಟ್ರೀಟ್ಮೆಂಟ್ ತಗೊಂಡ್ರೆ ಎಲ್ಲದಕ್ಕೂ, ಆಲ್ಮೋಸ್ಟ್ ಎಲ್ಲದಕ್ಕೂ ಈಗ ಟ್ರೀಟ್ಮೆಂಟ್ ಇದೆ, ಓಕೆನಾ? ಸೊ ನಿಮ್ಮಿಂದಾಗಿ ಬೇರೆಯವರಿಗೆ ತೊಂದರೆ ಆಗಬಾರ್ದು, ನಿಮ್ಮ ಪಾರ್ಟ್ನರ್ಗೆ ಪಾಪ ಅವ್ರ ತಪ್ಪಿಲ್ಲದೆ ಫಾಲ್ಟ್ ಇಲ್ಲದೆ ಅವರಿಗೆ ಬರಬಾರ್ದು. ಸೊ ಬಂದು ತೋರಿಸೋದು ಬೆಟರ್. ಏನೋ ಗುಪ್ತ ರೋಗ ಇದ್ರು ಕೂಡ, ಎಸ್ಪೆಷಲಿ ಈಗ HIV ಇದ್ರೆ, ಇಲ್ಲ ಅಂತ ಹೇಳಿದ್ರೆ ದೇರ್ ಆರ್ ಡಿಫ್ರೆಂಟ್ ಆಯ್ತಾ, ಹರ್ಪಿಸ್ ಜೆನೈಟಾಲಿಸ್ ಅಂತ ಹೇಳ್ತೇವೆ. ಈಗ ಮೂತ್ರ ಹೋಗೋ ಜಾಗದಲ್ಲಿ ನೀರು ಗುಳ್ಳೆಗಳು ಬರ್ತದೆ ಕೆಲವರಿಗೆ, ಅದು ಓಡಿದ್ರೆ ತುಂಬಾ ನೋವಾಗೋ ಇದೆಲ್ಲ ಇರ್ತದೆ. ಸೊ ಅಂತದೆಲ್ಲ ಇದ್ರೆ ಬಂದು ಚರ್ಮ ರೋಗ ತಜ್ಞರನ್ನು ಭೇಟಿಯಾಗೋದು ಉಪಯುಕ್ತ. ಎಲ್ಲದಕ್ಕೂ ಟ್ರೀಟ್ಮೆಂಟ್ ಇದೆ. ಯಾಕಂತ ಹೇಳಿದ್ರೆ ನೀವು ಅದನ್ನು ಅವಾಯ್ಡ್ ಮಾಡಿದ್ರೆ ಏನಾಗ್ತದೆ, ಟ್ರೀಟ್ಮೆಂಟ್ಗೆ ಸೆಕೆಂಡರಿ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಇರ್ತದೆ. ಸೊ ಒಂದಿದ್ದು ಡಬಲ್, ಸೊ ಒಂದು ಟ್ರೀಟ್ಮೆಂಟ್ಗೆ ಡಬಲ್ ಟ್ರೀಟ್ಮೆಂಟ್ ಆಗ್ತದೆ. ಸೊ ನಿಮ್ಮಿಂದಾಗಿ ನಿಮ್ಮ ಪಾರ್ಟ್ನರ್ಗೆ ಕೂಡ ಅದು ಸ್ಪ್ರೆಡ್ ಆಗ್ತದೆ. ಸೊ ನಮ್ಮ ಹತ್ರ ಬಂದು ತೋರಿಸಿದ್ರೆ ನಾವು ಹೇಳ್ತೇವೆ, ನಿಮ್ಮ ಪಾರ್ಟ್ನರ್ಗೆ ಬರೋದಕ್ಕಿಂತ ಮುಂಚೆ ಹೇಗೆ ಅದನ್ನು ಅವಾಯ್ಡ್ ಮಾಡಬಹುದು, ಏನೆಲ್ಲ ಮೆಷರ್ಸ್ ತಗೊಳ್ಬೇಕು, ಅದೆಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಆಗ್ತದೆ. ಸೊ ಏನೇ ತೊಂದರೆ ಇದ್ರೂ ಡಾಕ್ಟರ್ಸ್ ಅನ್ನು ಬಂದು ಕನ್ಸಲ್ಟ್ ಮಾಡೋದು ಬೆಸ್ಟ್.
2: ಅಂದ್ರೆ ಈಗ ಡಾಕ್ಟರ್ ನೀವು ಹೇಳಿದಾಗಿನ ಈ ಚರ್ಮದ ಸಮಸ್ಯೆಗಳು ಯಾವುದೇ ಬಂದರೂ ಕೂಡ ಅದಕ್ಕೆ ಒಂದು ನಾಚಿಕೆ ಸ್ವಭಾವವನ್ನು ಬಿಟ್ಟು ಅವರು ಡಾಕ್ಟರ್ ಅನ್ನ ನೇರವಾಗಿ ಸಂಪರ್ಕ ಮಾಡಿದ್ರೆ ಅದಕ್ಕೆ ಎಲ್ಲದಕ್ಕೂ ಚಿಕಿತ್ಸೆ ಅನ್ನುವಂಥದ್ದು ಇದ್ದೇ ಇದೆ ಅನ್ನುವಂಥದ್ದನ್ನ ತಾವು ಹೇಳುತ್ತಾ ಇದ್ದೀರಿ ಡಾಕ್ಟರ್. ಇಷ್ಟು ಹೊತ್ತು ತಾವು ಚರ್ಮ ಸಂಬಂಧಿ ಅನೇಕ ವಿಚಾರಗಳನ್ನು ನಮ್ಮ ಕೆಳಗರಿಗೆ ತಿಳಿಸಿದ್ರಿ. ವಿಶೇಷವಾಗಿ ಚರ್ಮವನ್ನು ಹೇಗೆ ಕೇರ್ ಮಾಡಬೇಕು, ಅದನ್ನು ಹೇಗೆ ಸಂರಕ್ಷಣೆ ಮಾಡಬೇಕು, ಏನೆಲ್ಲ ಫುಡ್ಗಳನ್ನು ತಿನ್ನಬೇಕು, ಮತ್ತು ಯಾವ್ಯಾವ ರೀತಿಯಾದಂಥ ಚರ್ಮ ಸಂಬಂಧಿ ಕಾಯಿಲೆಗಳು ಬರುತ್ತೆ, ಅದಕ್ಕೆ ಯಾವ ರೀತಿಯಾದಂಥ ಚಿಕಿತ್ಸೆ ಇದೆ, ಈ ಎಲ್ಲ ವಿಷಯದ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಇಷ್ಟು ಹೊತ್ತು ನಮ್ಮ SDM ಆರೋಗ್ಯವಾಣಿ ಸರಣಿ ಕಾರ್ಯಕ್ರಮದಲ್ಲಿ ಬಂದು ನಮಗೆ ಮಾಹಿತಿಯನ್ನು ಕೊಟ್ಟದಕ್ಕಾಗಿ ನಮ್ಮ ರೇಡಿಯೋ ನಿನಾದ ಬಳಗದಿಂದ ನಿಮಗೆ ತುಂಬ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ ಡಾಕ್ಟ್ರೆ.
1: ಥ್ಯಾಂಕ್ ಯು ಎವ್ರಿ ಒನ್. ಎಲ್ಲ ಕೇಳುಗರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು.

0: ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮವನ್ನು ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳಿಕೊಳ್ತೇನೆ.
1: ರೇಡಿಯೋ ನಿನಾದ 90.4 FM ಕಿರಣ ಮಾತ್ರೆಗಳ ಸೊಲ್ಮೆಲು ಇನಿ ಎಂಕ್ಲ ಉಜಿರೆದ ಮುಂಡತ್ತೋಡಿ ಪನ್ಪಿನಲ್ ಪೌಲ ಮುಂಡತ್ತೋಡಿ ಪನ್ಪಿನಂಚಿನ ಜಾಗಿಡ್ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ ಮುಲ್ಪದ NSS ಘಟಕ ಪಂಡ ರಾಷ್ಟ್ರೀಯ ಸೇವಾ ಯೋಜನೆದ ಮುತಾಲಿಕೆಡ್ ಕಂಡುಡು ಕೆಸರದ ಗೊಬ್ಬು ನಡತೊಂದುಂಡು ನೆತ್ತ ವಿಷಯವಾದ ಮುಲು ಜೋಕ್ಲು ಮತ ಬಾರಿ ಖುಷಿಟ್ ಅಡ್ ಪಾಲ್ಪಡೆಯೊಂದುಲ್ಲೇರ್ ಈ ಕಾರ್ಯಕ್ರಮದ ಬಗ್ಗೆ ನಮಕ್ ಪಾತ್ರೈತೆ ರಾಷ್ಟ್ರೀಯ ಸೇವಾ ಯೋಜನೆದ ಕಾರ್ಯಕ್ರಮ ಮುಖ್ಯಸ್ಥರಾಯ್ ನಂಚಿನ ಡಾಕ್ಟರ್ ಸುಧೀರ್ ಸರ್ ನಮ್ಮೊಟ್ಟುಗುಲ್ಲೇರ್ ಅವ್ರ ಈ ಕಾರ್ಯಕ್ರಮದ ಬಗ್ಗೆ ದಾದಪ್ಪನ ಪೆರ್ನ ಕೇನ್ಗ ಸರ್ ನಮಸ್ತೆ.
2: ನಮಸ್ತೆ ಸರ್. ನಮಸ್ತೆ. ಒಂದೊಂಜಿ ವಿನೂತನವಾಯಿನ ಕಾರ್ಯಕ್ರಮ ಎಂಕ್ ನೆಂಪಿಪುನ ಲೆಕ್ಕ ಸಾಧಾರಣ NSS ರಾಷ್ಟ್ರೀಯ ಸೇವಾ ಯೋಜನೆ SDM ಕಾಲೇಜುದ ಇತಿಹಾಸಡೆ ಒಂದೊಂಜಿ ಪ್ರಥಮ ಮೈಲಿಗಲ್ಲು ಒಂದೇ ಪಣೋಲಿ ನಮ್ಮ ದಯಪಂಡ ಇತ್ನ ಮುಟ್ಟ ಇರ್ಲ ಈ ಒಂಜಿ ಎಕ್ಸ್ಪೆರಿಮೆಂಟೇಷನ್ ಅಥವಾ ಪ್ರಯೋಗ ಮಲ್ತಿದ್ದೀರ್ ಒಂದು ಫಸ್ಟ್ ಟೈಮ್ ಎಂಕ್ಲ ಇತೆ ಶುರು ಮಲ್ತಿನ ಜೋಕ್ಲೆಗೆ ಬಾರಿ ಒಂಜಿ ಇಂಟ್ರೆಸ್ಟ್ ಆಸಕ್ತಿ ಪಾಲುಗೊಳ್ಳೊಂದುಲ್ಲೇರ್ ದಯಪಂಡ ಒಂದೊಂಜಿ ವಿನೂತನವಾಯಿನ ಕಾರ್ಯಕ್ರಮ ಏಪಲ ಜೋಕ್ಲು ನಮ್ಮ NSS ನನಗಲ್ಲ ನಿಮಗಾಗಿ ಎಂದು ಪಣಪುನ ಒಂಜಿ ಧ್ಯೇಯ ವಾಕ್ಯಡ್ ಶ್ರಮಯೇವ ಜಯತೆ ಎಂದು ಪಣೊಂದು ಸಮಾಜಕ್ಕೆ ಬೋಡಾದು ಬೇತೆ ಬೇತೆ ಪ್ರೋಗ್ರಾಮ್ ಮಲ್ಪೇರ್ ಅಂಡ ಒಂದು ಫಸ್ಟ್ ಟೈಮ್ ಅಕ್ಲಿಗೆ ಬೋಡಾದ ಎಂಕ್ಲ ರಡ್ಡನೆದ ಪ್ರೋಗ್ರಾಮ್ ಆಯೋಜನೆ ಮಲ್ತೊಂದಿಲ್ಲ ಫಸ್ಟ್ ಒಂಜಿ ಮುರಾಣಿ ಆಯ್ತಾರ ಅದಾನಿ ಎಂಕ್ಲ NSS ಸ್ಪೋರ್ಟ್ಸ್ ಡೇ ಅಂದ್ ಮಲ್ತ ಅಂಚನೆ ಈ ಸರ್ತಿ ಒಂದು ರಡ್ಡನೆದ ಪ್ರೋಗ್ರಾಮ್ ಅದು ಕೆಸರಡ್ ಒಂಜಿ ದಿನ ಬಂಡದು ಕೆಸರದ ಗೊಬ್ಬು ಬೇತೆ ಬೇತೆ ಆಟೋಟಲ್ ಅನ್ನ ಆಯೋಜನೆ ಮಲ್ತದ ಒಂಜಿ ಯಶಸ್ವಿಯಾದ ಮುಂದುವರಿಯೊಂದುಂಡು ಬಾರಿ ಖುಷಿ ಆವೊಂದುಂಡು ಎಂಕ್
1: ಜೋಕ್ಲು ಮತ್ತೆ ಬಾರಿ ಖುಷಿಟ್ ನೆಟ್ಟು ಪೂರ ಕೆಸರಡ್ ಪೂರ ಮುರುಕುದು ಗೊಬ್ಬುನ ಅಂಚಿನ ಈ ಒಂಜಿ ಸನ್ನಿವೇಶ ತೋನಾಗ ಇರೇ ದಾದಪ್ಪನ ಪರ್ನೆತ್ತ ಬಗ್ಗೆ
2: ಒಂದೊಂಜಿ ಗ್ರೂಪ್ ಆಕ್ಟಿವಿಟಿ ಆಯ್ನ ಇಡ್ತಾರ ಮಾನಸಿಕವಾದ ಅಕ್ಲೆ ಒಂಜಿ ಉಲ್ಲಾಸ ತಿಕ್ಕೊಂಡು ಐತೊಟ್ಟಿಗೆ ಒಂಜಿ ಲೀಡರ್ಶಿಪ್ ಅಕ್ಲೆನ ಉದ್ದೀಪನ ಅವರೆ ಅವ ತಂದೆ ಅಕ್ಲೆನ ಒಂಜಿ ಕೋಆಪರೇಟಿವ್ ಮೆಂಟಾಲಿಟಿ ಮೈಂಡ್ ಸೆಟ್ ಒಂಜಿ ಸಹಕಾರ ಪ್ರಜ್ಞೆ ಐತೊಟ್ಟುಗೆ ಟೈಮ್ ಸೆನ್ಸ್ ಕ್ರಿಯೇಟಿವಿಟಿ ಎಂಚ ಎಂಕ್ಲ ಟೀಮ್ ವಿನ್ ಆವಡು ಒಂದು ಗೆಂದುನೆ ಎಂಚ ಅಂದು ಪಣಪು ನಂಚಿತ್ರ ಒಂಜಿ ಪ್ಲಾನಿಂಗ್ ದ ಬಗ್ಗೆ ಅವು ಮಾಂತ ಕೌಶಲ್ಯ ಅಕ್ಲೆಗ್ ನೆಟ್ಟು ತಿಕ್ಕೊಂಡು ಅಂಚಾದ ದಟ್ಟಿ ಏತ್ ಸ್ಟೂಡೆಂಟ್ಸ್ ಪಾಲು ಪಡೆಪೇರ್ ಅಕ್ಲೆಗೆ ಮಾತೆರೆಗ್ಲ ಒಂಜಿ ಒಂದು ಲಾಭನೇ ಅಂದು ಪನ್ನುಲಿ ಐತೊಟ್ಟಿಗೂ ನನ್ನ ಮಾನಸಿಕ ದೈಹಿಕ ಉಲ್ಲಾಸ ಅವತ್ತಂದೆ ಒತ್ತಡ ನಿವಾರಣೆಗೆ ಬೋಡಾದು ಐತೊಟ್ಟಿಗೂ ಈತ ಮಡ್ಡು ಥೆರಪಿ ಅಂದು ಮಲ್ಪೇರು ಬೇತೆ ಬೇತೆ ದಿಕ್ಕಿಡು ಇದು ನ್ಯಾಚುರೋಪತಿ ಇಡ ಅಂತ ಕಾಮನ್ ಇತ್ತೆ ಸರ್ವೇ ಸಾಮಾನ್ಯವಾಗಿನ ಒಂಜಿ ಚಿಕಿತ್ಸೆ ಅಂಚ ಇಂದು ಕೆಸರದ ಗೊಬ್ಬುಲ ಒಂಜಿ ನಮ್ಮ ಜೋಕ್ಲೇನ ಜವನರನ ಅಕ್ಲೇನ ಮೇಲ್ ಗಟ್ಟೆ ಅವರ ಒಂಜಿ ಉಪಕಾರ ಆಪುಂಡು ಒಂದು ಎನ್ನ ಅನಿಸಿಕೆ.
1: ಸೊಲ್ಮೇಲ್
2: ಧನ್ಯವಾದ. ಸೊಲ್ಮೇಲ್ ಸರ್
1: ನಮಕ್ ಇತ್ತೆ ಸುಧೀರ್ ಸರ್ ಸುಮಾರಾತ ವಿಷಯ ನಮ್ಮದ ಪಂಡೇರ್ ಕುಡುರ್ತಿ ನಮ್ಮ ಪೆರ್ಮೆದ NSS ಕಾರ್ಯಕ್ರಮ ಅಧಿಕಾರಿ ಆಯ್ನ ಅಂಚಿನ ಡಾಕ್ಟರ್ ಮಾಲಿನಿ ಅಂಚನ್ ನಮ್ಮೊಟ್ಟುಗುಲ್ಲೇರ್ ಆರು ಈ ಕಾರ್ಯಕ್ರಮದ ಬಗ್ಗೆ ನಮಕ್ ಒಂಜಾತ ಮಾಹಿತಿನ ಬಕ್ಕ ಈ ಖಂಡದ ಗೊಬ್ಬುದ ಬಗ್ಗೆ ನಮಕ್ ಪಣಿರುಳ್ಳೇರ್. ಮೇಡಮ್ ನಮಸ್ಕಾರ.
3: ನಮಸ್ತೆ ಸರ್.
1: ಕಾರ್ಯಕ್ರಮದ ಬಗ್ಗೆ ಪನ್ಪುನಾಂಡ
3: ಸರ್ ಕಾರ್ಯಕ್ರಮ ನಿಜವಾದಲ ಒಂಜಿ ಈ ಒಂಜಿ ಕೆಸರು ಗದ್ದೆ ಓಟನ್ ನಮ್ಮ ನಾಟಿ ಮನ್ಪುನ ಟೈಮ್ಡ್ ಆ ಟೈಮ್ಡ್ ಮನ್ಪುನ ಅಂಚಿನ ಒಂಜಿ ಇನ್ನೊಂದು ಗ್ರಾಮೀಣ ಕ್ರೀಡೆ ಬೊಕ್ಕ ಈ ಕ್ರೀಡೆ ದಾಯ ಬೋಡ್ ಬಂಡ ಇತ್ತೆ ಆಧುನಿಕತೆ ಮಸ್ತ್ ಯುವ ಜನತೆಗೆ ಪ್ರಭಾವ ಬೀರೊಂದುಂಡು ಅಪಗ ನಮ್ಮ ಒಂಜಿ ಗ್ರಾಮೀಣ ಒಂಜಿ ಜಾಗುಡುಪು ನಂಚಿಂದ ಏತೋ ಒಂಜಿ ಕ್ರೀಡೆಲು ನಶಿಸು ಪೋನುಂಡು ಪಂಡ ಅವು ತೋಜೊಂದಿ ಜೇರೆಗ್ಲ ಮರೆತು ಪೋನುಂಡು ಆ ಟೈಮ್ಡ್ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆನ ಬಿಂಬಿಸು ನಂಚಿಂದ ಈ ಕಂಡಗ ಜಪ್ಪರ ಕೆಲವರಿಗೆ ಗೊತ್ತೇ ಇಜ್ಜಿ ಕಂಡ ಪಂಡ ಕೆಲವರು ತೂತಿನ ಕುಲಿ ಜರ್ ದಾಯಪಂಡ ನಮ್ಮ ಕಾಲೇಜಡ್ ದಕ್ಷಿಣ ಕನ್ನಡ ಕರಾವಳಿ ಭಾಗದ ಕುಲು ಮಾತ್ರ ಇಜ್ಜೇರ್ ಬೆತೆ ಬೇತ ರಾಜ್ಯದ ಬೆತೆ ಬೇತ ಊರುದ ಬತ್ತಿನ ಕುಲು ಜೋಕುಲು ಅಕ್ಲೆಗೆ ನಮ್ಮ ಊರ್ದ ಒಂಜಿ ಗ್ರಾಮೀಣ ಒಂಜಿ ಸಂಸ್ಕಾರ ಇಂಚಿನ ಅವಿನೊಂಜಿ ತೆರಿಪರೆ ಈ ತೆರಿಪರೆ ಈ ಒಂಜಿ ಕಾರ್ಯಕ್ರಮ ಮಸ್ತ್ ಅಗತ್ಯ ಬೊಕ್ಕ ಇತ್ಯದ ಒಂಜಿ ಯುವ ಜನತೆಗೆ ಕಂಡಗ ಎಂಚ ಜಪ್ಪುನು ಕಂಡದ ನೀರಡ ಎಂಚ ಗೊಬ್ಬುನು ಆ ಕಂಡದ ಮಣ್ಣದ ಒಂಜಿ ಪುರ್ಲೆಂಚಿನ ಬೊಕ್ಕ ಐಟೆ ಒಂಜಿ ಜಪ್ಪುನಾಗ ನಮ್ಮ ಒಂಜಿ ಕೈಕಾರ್ಲ ಬಲಗೊಳ್ಳುಂಡು ಸರ್ ಪಂಡ ನಮಕೊಂಜಿ ನಮ್ಮ ಒಂಜಿ ಸ್ಟ್ರೆಂತ್ ಅನಾಪ ನಮಕೊಂಜಿ ಕಾನ್ಫಿಡೆನ್ಸ್ ಬರ್ಪುಂಡು ಆತ್ಮವಿಶ್ವಾಸ ಬರ್ಪುಂಡು ಖಾಲಿ ನಮ್ಮ ಬಲ್ ಮಲ್ಪುನೇಟ ತಂದು ನೀರದೊಟ್ಟಿಗೆ ನಮ್ಮ ಬಲಿಪುವ ಆ ಒಂಜಿ ಪೊರ್ಲೆ ಬೇತೆ. ಸೊ ಅಂಚಾದುಪ್ಪುನಗ ಇಂದು ಶಾಲೆದ ಜೋಕ್ಲೆ ಕಾಲೇಜ್ ಜೋಕ್ಲೆಗ್ ಅವುಲ NSS ದೊಕ್ಕಲು ವರ್ಷ ಇಡೀ ಸೇವೆಯನ್ನು ಮನ್ಪುಯರು ಸಮಾಜಗ. ಅಂಚಾದುಪ್ಪುನಗ ಅಕುಲು ಖುಷಿ ಪಡಿಯಾರೆ, ಅಕಲಿಗೊಂಜಿ ಸಂಸ್ಕಾರ ಬದ್ಧವಾಯಿನ ಒಂಜಿ ನೆಲೆಗಟ್ಟಡು ಅಕುಲು ಖುಷಿ ಪಡೆಯರೆ. ಇನ್ನೊಂಜಿ ಕಾರ್ಯಕ್ರಮ ಇಂಕ್ಲು ಮಂತದ ಸರ್ ಬಟ್ ಮಸ್ತ್ ಜೋಕ್ಲಿಂದ ಏನು ಖುಷಿ ಪಡೊಂದುಲೇರ್ ಬಹುಶಃ ನನ್ನ ದುಂಬುಗು ದೇಡ್ದಿಲ್ಲ ಪೊರ್ಲು ಪೊರ್ಲುದ ರೀತಿದ ಒಂಜಿ ಕ್ರೀಡೆ ಮತ್ತೆ ಇಂದೇನ ಒಂಜಿ ಎಡ್ಡ ರೀತಿಡು ನಮ್ಮ ಮನ್ಪೊಡು ಪನ್ಪುನ ಆಶಾವಾದಲ ಇಂಕ್ಲ ಸರ್.
1: ಮುಂಡ ತೋಡಿ ಪನ್ಪನಂಚಿನ ಜಾಗೆಟ್ ಕಾರ್ಯಕ್ರಮ ಮಲ್ಪೋಡ ಅಂಡ ಮುಲ್ಪದ ಊರದ ಅಕ್ಲನಲ್ಲ ಒಂಜಿ ಸಹಕಾರ ಬೋರ್ಡ್ ಆಪುನು ಅಕ್ಲ ಒಂಜಿ ನಮ್ಮ ಜೋಕ್ಲನೊಟ್ಟುಗು ಬಕ್ಕ ಈ ನೆತ್ತ ಮಾತ ವ್ಯವಸ್ಥೆದ ಒಟ್ಟುಗು ಅಕ್ಲ ಪಾಲ್ಪಡಿತಾರೆ. ಊರದ ಅಕ್ಲನ ಬಗ್ಗೆ ಎಂಚ ಸಹಕಾರ ತಿಕ್ಕನು ಬಕ್ಕ ಐತೆ ಬಗ್ಗೆ ಪನ್ಪುನ ಅಂಡ
3: ಖಂಡಿತ ಸರ್. ಇಂಕುಲು ಈ ಕೆಸರು ಗದ್ದೆ ಓಟ ಮನ್ಪರ ಮಸ್ತ್ ಕಂಡ ನಾಡೊಂದಿತ್ತ ದಾಯಪಂಡ ಬರ್ಸಬೂರ್ನ ಟೈಮ್ ಇನ್ನು ಮನ್ಪುನಂಚಿನ ಒಂಜಿ ಕ್ರೀಡೆ ಬಟ್ ಕೆಲವೊಂಜಿ ಕಾರಣದಾತ್ರೆ ಇಂಕುಲು ಬೊಕ್ಕ ಮನ್ಪೋಡ ಅಂಡ್ ಈ ಟೈಮ್ ಈ ಟೈಮ್ ಮನ್ಪುನಾಗ ಜಾಸ್ತಿ ಕಂಡ ಕೆಸರು ಗದ್ದೆ ನಮಗೆ ತಿಕ್ಕುಜಿ ಸರ್. ಅಂಚ ನಾಡೊಂದು ಪೋನಾಗ ಮುಲ್ಪ ಮುಂಡತ್ತೋಡಿದ ಶಾರದಮ್ಮ ಬೊಕ್ಕ ದೇವರಾಜ್ ಮುಕುಲು ನಮಕ್ ಕಂಡನು ಕೊರಿಯರು ಸರ್. ಕಂಡ ಮಾತ್ರ ಕೊರ್ನತ್ತಕ್ಲು ನಮ್ಮ ಜೋಕ್ಲಿಗೆ ಮಧ್ಯಾಹ್ನದ ಒಣಸು ಒಂದು ಈತ ಅರಿ ಅವು ಕೊರಿಯರು ಬೊಕ್ಕ ಆಯ್ತ ಅಡುಗೆದ ವ್ಯವಸ್ಥೆ ಅಕ್ಲು ಮಂತು ಕೊರಿಯರು ಇಂಕಲ ಜೋಕ್ಲೊಟ್ಟಿಗೆ ಸೇರಿದ ಅಕುಲ್ಲ ಒಂಜಿ ಸಹಕಾರ ಕೊರಿಯರು ಬೊಕ್ಕ ಆಯ್ತನೆ ಕೈತಲ್ದ ಒಂಜಿ ಮಂಜುನಾಥರ್ ನಿಲ್ಲಿತ್ತ ಉಂಡು ಆರ್ಲಂಚೇನೆ ಜೋಕ್ಲೆಗೆ ನೀರದ ವ್ಯವಸ್ಥೆ ಮಂತು ಕೊರಿಯರು ಜೋಕ್ಲೆಗೆ ಒಂಜಿ ಖುಷಿ ಪಡಿಯರು ಒಂಜಿ ಐಸ್ ಕ್ರೀಮ್ ದ ವ್ಯವಸ್ಥೆ ಮಂತು ಕೊಡಿಯರು ಅಂಚ ಊರದ ಜನಕ್ಕೆಲ್ಲ ಸಹಕಾರ ಎಲ್ಲ ಮಸ್ತು ಉಂಡು ಸರ್. ಅಂದೇಟ್ ನಮ್ಮ ಸಂಸ್ಥೆದ ಪ್ರಾಂಶುಪಾಲರು ಮೀನಾದ್ ನಮ್ಮ ವಿಶ್ವನಾಥ್ ಸರ್ ಪ್ರಾಂಶುಪಾಲರು ಬೊಕ್ಕ ನಮ್ಮ ಕಾಲೇಜ್ ಇದ ನಮ್ಮ ಸಂಸ್ಥೆದ ಸಹಕಾರದ ನಮಕೊಂಜಿ ಒಂಜಿ ಎಡ್ಡಂತಿನ ಒಂಜಿ ಕ್ರೀಡೆನು ಒಂಜಿ ಓಟನು ನಮಕ್ ಆಯೋಜನೆ ಮನ್ಪರೆ ಸಹಕಾರ ಅಂಡ ಸರ್.
1: ಮಸ್ತ್ ವಿಷಯ ತಿರುಪಾರ ಸೋಲ್ಮೇಲು ಮೇಡಮ್ ಇರಿಗೆ
3: ಸೋಲ್ಮೇಲು ಸರ್.
1: ಇತ್ತೆ ನಮ್ಮಟ್ಟುಗು SGM ಕಾಲೇಜಿದ NSS ಘಟಕದ ನಾಯಕಿ ನಮ್ಮಟ್ಟುಗಳೇರು ಇನ್ನೊಪ್ಪದರ್
4: ತೃತೀಯ
1: ಇತ್ತೆ NSS ಘಟಕದ ವತಿಡ್ದು ಮುಂಡತ್ತೋಡಿ ಪನ್ಪನಂಚಿನ ಈ ಜಾಗಿಡು ಒಂಜಿ ಕಂಡುಡೊಂಜಿ ಗೊಬ್ಬು ಕಾರ್ಯಕ್ರಮ ನಡತಂದುಂಡು. ನೆತ್ತ ಪಿರವುಡು ಇರು ಬೆನಂದುಲ್ಲರು ಬೊಕ್ಕ ಕಾಣಿಡ್ದಿಂಚಲ ನೆಟ್ಟು ಪಾಲ್ ಪಡೆದರು ನೆತ್ತ ಒಂಜಿ ಅನುಭವ ಬೊಕ್ಕ ಖುಷಿ ನೆಂಚ ಇರು ಪಟ್ಟಣವರು
4: ಈ ಒಂಜಿ ಗದ್ದೆ ನಾಟಿದ ಕಾರ್ಯಕ್ರಮ ಒಂಜಿ ಗದ್ದೆ ಗೊಬ್ಬುನ ಕಾರ್ಯಕ್ರಮ ಮಸ್ತ್ ದಿನ ಹೊಡೆದಿಂಚಿ ಮಲ್ಪಡು ನಮ್ಮ ರಾಯ್ತೊಂದಿತ್ತ ಪಂಡ ಎಂಕ್ಲ ಸ್ವಯಂ ಸೇವಕರು ಮಾತಾಡ್ಲ ಬೆಂದೊಂದಿಪ್ಪ ಅಂಡ ಎಂಕ್ಲೆಗೆ ಒಂಜಿ ಸಮಯ ಅಂದು ಎಂಕ್ಲೊಂಜಿ ನೀವ ನೋಡು ಅಂಡ್ ಮಾತೆರ್ಲ ಒಂಜಿ ಒಟ್ಟುಗು ಸೇರ್ದು ಗೊಬ್ಬೊಡು ತೆಲಿಪ್ಪೊಡು ಅಂತ ಆಸೆ ಇಡಿತ್ತ ಅಂಚ ಕೋಡೆ ಸಡನ್ ಅದು ಇನ್ನಿ ಮಲ್ಪುಗ ಅಂದ ಒಂಜಿ ಪ್ಲಾನ್ ಅಂಡ್ ಲಾಸ್ಟ್ ಮೂಮೆಂಟ್ ಪ್ಲಾನ್ ಅಂಡ್ ಅಲ್ಲ ಮಾತೆರ್ಲ ಒಗ್ಗೂಡುದು ಒಂಜಿ ಪ್ಲಾನ್ ಮಲ್ತದ ಮಲ್ತದ ಇನ್ನಿ ತೋರೆ ನಿಕ್ಲೆ ಮಾತೆರ್ಲ ಗೊಬ್ಬೊಂದುಲ್ಲೇರು ಮಾತೆರ್ಲ ಖುಷಿಟ್ಟುಲ್ಲೇರು ಒಂಜಿ ಗೊಬ್ಬು ಬಣ್ಣಾಗ ಅಲ್ಲಿ ಕಾಂಪಿಟೇಷನ್ ಜಾಸ್ತಿ ಒಂಜಿ ಖುಷಿ ಉಂಟು ಮಾತ್ರೆಗ್ಲ ನಮ್ಮ ಮಾತೆರ್ಲ ಒಟ್ಟುಗು ಸೇರ್ದ ಇನ್ನಿ ಪನ್ಪುನವು ಅಂಚ ಒಂದು ಎಂಕು ಫಸ್ಟ್ ಟೈಮ್ ಕೆಸರ್ದ ಕಂಡೋಡು ಒಂಜಿ ಗೊಬ್ಬೋದು ಅಂಚ ಎನ್ನಲ್ಲ ಒಂಜಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಪಾನಲ್ಲಿ NSS ಇರ್ದಾರ ಅಂಚ ಮಸ್ತ್ ಜನ ಕಂಡೊಂದಿತ್ತೇರ ಅಕ್ಲೆಗ್ಲ ಒಂಜಿ ಒಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಎಡ್ ಎಕ್ಸ್ಪೀರಿಯನ್ಸ್ ಅಂಡ್ ಅಂಡ್ ಇಂಕ್ಲ ಫೈನಲ್ ಇಯರ್ಸ್ ಸೀನಿಯರ್ಸ್ ಉಲ್ಲೇರು ಸೂಪರ್ ಸೀನಿಯರ್ಸ್ ಸೇರ್ ಅಂಚ ಮಾತೆರ್ಲ ಸೇರಿದ್ರು ಭಾರಿ ಖುಷಿ ಅಂಡಿ ನಿತ್ತ ಕಾರ್ಯಕ್ರಮ
1: ನೆಟ್ಟು ಭಾರಿ ಖುಷಿ ಪಡೆತಾರೆ
4: ಮಸ್ತ್ ಖುಷಿ ಪಡೆತ್ತೆ ಅವೇ ಪಂಡ್ಲೇಕ ಮಸ್ತ್ ದಿನ ನೋಡ್ದಿಂಚಿ ಕಾತೊಂದಿತ್ತ ಇಂಚಿನ್ನೊಂಜಿ ಒಂದು ಸ್ಪರ್ಧೆ ಮಲ್ಪೊಡೊಂದು ಮಾತೆರ್ಲ ಸೇರಿದ ಅವೇ ಒಂಜಿ ಮಲ್ಲ ಖುಷಿ ಸೇರಿದ ಪನ್ಪನವೇ ಒಂದು ಮಲ್ಲ ಖುಷಿ
1: ಧನ್ಯವಾದ
5: ಏನಪ್ಪದರ್ ನಂದಿನಿ
1: ಪಲ್ಲೆ ಇನಿತ ಈ ಕನ್ನಡ ಗೊಬ್ಬದ ಬಗ್ಗೆ ದಾದ ಬನ್ಪರ್
5: ಕಂಡದ ಗೊಬ್ಬು ಪಂಡ ಮಾತೆಲ್ಲ ಎಂಜಾಯ್ ಮಲ್ತೊಂದುಲ್ಲೇರ್ ಬಟ್ ನಮ್ಮಲ್ಲ ಎಂಜಾಯ್ ಮಲ್ತೊಂದಿಲ್ಲ ಬಟ್ ಎಂಚ ಪಂಡ ಮಧ್ಯಾಹ್ನದ ಒಣಸ ಹೊಡತ ಜೋಕ್ಲೆಗ್ ಸೊ ಜೋಕ್ಲೆ ಒಣಸ ಹೊಡೊಂದು ಗಂಜಿಲ ಕುಡುತ ಚಟ್ನಿಲ ಮಲ್ತೊಂದಿತ್ತ ಸೊ ಅಂಚಿ ಸೈಡ್ಲ ಇತ್ತೆ ಕಂಡದಲ್ಪಲ ಬೊಕ್ಕ ದೇವರಾಜ್ ಅಂಕಲ ಅಕ್ಕನ ಇಲ್ಲಲ್ಪೋದು ಗಂಜಿಲ ಕುಡುತ ಚಟ್ನಿಲ ಮಲ್ತೊಂದಿಲ್ಲ ಅಕ್ಲೆಗ್ ಒಂಜಿ ಎಂಜಾಯ್ಮೆಂಟ್ ಅಂಡ ಎಂಕ್ಲೆಗ್ಲ ಒಂಜಿ ಬೆಟರ್ ಎಕ್ಸ್ಪೀರಿಯನ್ಸ್ ಎಂಕ್ಲೆಗ್ ಪನ್ಪುನ ಅಂಡ ಇತ್ತೆ ಇಲ್ಲಲ್ಲಿ ನಾಲ್ ಜನ ಮನ್ಪುನ ಗಂಜಿ ಬೇತೆ ಈತ ಜನಕ್ ಗಂಜಿ ಬೇಪೋನ ಪಂಡ ಇಟ್ ಫೀಲ್ಸ್ ಡಿಫ್ರೆಂಟ್ ಅಂದ ಎಂಕ್ಲೆಗ್
1: ಕೆಸರದ ಕಂಡು ಗೊಬ್ಬರ ಎಂಚ ಖುಷಿ ಪಡೆಯರಿ
5: ಅವೇ ಎಂಕ್ ಆಕ್ಚುಲಿ ಟೈಮ್ ತಿಕ್ಕಿಜಿ ಯಾನ್ ಅಂಚಿಂಚಿ ರಡ್ ಕೊಡಿಗ್ಲ ಪೋದು ಆಯ್ತ ಇನಿಷಿಯೇಟಿವ್ ನಿರ್ವಹಣೆ ಅಂತ ಒಂದಿತ್ತೆ ಸೊ ಅಕ್ಲ ಎಂಕ್ಲ ಫ್ರೆಂಡ್ಸ್ ಗೊಬ್ಬನ ತೋದೆ ಏನ ಖುಷಿ ಎಂಕ್ಲೆ ಎಂಕ್ ಖುಷಿ ಆವನುಂಡ ಅಂಚ ಅಕ್ಲ ಎಂಜಾಯ್ ಮಾಡ್ತೊಂದಿಲ್ಲರ ತ ಎಂಕ್ಲ ಅಂಚ ಖುಷಿ ಆವನುಂಡು
1: ಸೊಲ್ಮೆಲು
5: ಸೊಲ್ಮೆ
1: ಅಂಚನೆ ನಮ್ಮಟ್ಟುಗು ಇತ್ತೆ ರಾಮಕೃಷ್ಣ ಶರ್ಮಾ ಮೇರ್ ನಮ್ಮ NSS ದ ಒಂಜಿ ಹಿರಿಯ ವಿದ್ಯಾರ್ಥಿಲ ಅಂದ್ ಆರು ನಮ್ಮಟ್ಟುಗಳೇರು ನಮಸ್ತೆ
6: ನಮಸ್ತೆ ಸರ್ ಒಂಜಿ NSS ಒಂಜಿ ಪೊಸತ್ತ ಅನುಭವ ಪಂಡ ಡಿಗ್ರಿಡ್ ಎಂಕ್ಲಿಪ್ಪುನಾಗ ಪೂರ ಅಂಚಿತ್ನ ಪ್ರೋಗ್ರಾಮ್ ಇಜ್ಜಂಡೆ ಇತ್ತದ ಯೋಜನಾಧಿಕಾರಿ ಪೂರ ಸೇರಿದ ಒಂಜಿ ಹೊಸ ಯೋಜನೆ ಒಂಜಿ ಮತ್ತೊಂದು ಇತ್ತ ಈ ಸರ್ತಿ ಒಂಜಿ ಕೆಸರಡೊಂಜಿ ದಿನ ಅಂದ್ ಎನ್ ಎಸ್ ದ ಜೋಕ್ಲೆಗೆ ಮಲ್ತೇರು. ನಮ್ಮ ತೂದೀಪ ಸುಮಾರು ಊರುಡು ಪೂರ ಮಲ್ತೊಂದುಲ್ಲೇರು ಐತೆ. ಒಂಜೊಂಜಿ ಸಂಘಟನೆಗಳು ಒಂಜೊಂಜಿ ತಂಡದಕ್ಕಲು ಪೂರ ಕೆಸರಡೊಂಜಿ ದಿನ ಮಲ್ತೊಂದುಲ್ಲೇರು. ಉಂದಿನ ಈ ಯೋಚನೆಯನ್ನು ನಮ್ಮ ಎನ್ ಎಸ್ ಎಸ್ ಲ ಕೊನತದ ದಾಯ ಪಂಡ ಇತ್ತದ ಜೋಕ್ಲೆಗೆ ವನಸು ಮಲ್ಪೇರು. ಆಂಡ ಐತ ಒಂಜಿ ವ್ಯಾಲ್ಯೂ ಪನ್ಪನ ಗೊತ್ತಿಜಿತ್ತೆ ಐಕೆ ಏತ ಬೆಲೆ ಉಂಡು ಅರಿ ಪನ್ಪುನ ವೆಂಚ ಆಪುಂಡು ಐತ ಪಿರೌಡು ರೈತರ ಕಷ್ಟದಾದ ಉಂಡು ಎಂಚ ಇಪ್ಪೇರಕ್ಲೆ ಅಕ್ಲ ಜೀವನ ಎಂಚ ಉಂಡಂದು ಪೂರ ಇತ್ತದ ಜೋಕ್ಲೆ ಗೊತ್ತುಜಿ. ಉಂದೇನ ಪೂರ ಒಂಜಿ ಇತ್ತದ ಜೋಕ್ಲೆ ಒಂಜಿ ತೆರಿಪಾರ ನಮ್ಮ ಇಂಚಿತ್ನ ಕಾರ್ಯಕ್ರಮ ಒಂಜಿ ಮಲ್ತೊಂದುಲ್ಲ ನೆಟ್ಟು ನಮ್ಮ ಸುಮಾರು ಸ್ಪರ್ಧೆಲು ಪುನಃ ಮಲ್ತೊಂದುಲ್ಲ ಪಂಡ ಉಪ್ಪು ಮುಡಿ ಓಟ ಬಂದು ಬುಕ್ಕ ಕಂಬುಲ ಹಗ್ಗ ಜಗ್ಗಾಟ ಇತ್ತೆ ಹಗ್ಗ ಜಗ್ಗಾಟ ನಡೆಯೊಂದುಂಡು ಬುಕ್ಕ ಅಂಚನೆ ವಾಲಿಬಾಲ್ ಬುಕ್ಕ ಇಂಚಿತ್ನ ಬೇತೆ ಬೇತೆ ಓಟ ದಿಪ್ಪು ಇಂಚಿತ್ನ ಬೇತೆ ಬೇತೆ ಕಾರ್ಯಕ್ರಮ ಮಲ್ತೊಂದುಲ್ಲ ಒಂದು ಎಪ್ಪಲ ಪೂರ ಕಡೆಟ್ಲ ಒಂದು ಆಪುನವೇ ಅಂಡ ನೆತ್ತ ವಿಶೇಷದಾದ ಪಂಡ ಎಂಕ್ಲೊಂಜಿ ಈ ಸರ್ತಿ ಹೊಸ ಯೋಚನೆ ಮಲ್ತೊಂದು ಪೂರ ಬಹುಮಾನ ಪಂದು ಇತ್ತೆ ಪ್ಲಾಸ್ಟಿಕ್ ಅವು ಒಂದು ಪೂರ ಯೂಸ್ ಮಲ್ತೊಂದುಲ್ಲೇರಿ. ಐಕೆ ಎಂಕ್ಲ ಎನ್ ಎಸ್ ಎಸ್ ಆಗ್ಲಿ ಎಪ್ಪಲ ಸ್ವಚ್ಛತೆದ ಕಡೆಗೆ ಫಸ್ಟ್ ಒಂದು ಪ್ರಾಮುಖ್ಯತೆ ಕೊರ್ಪ ಐಕೋಸ್ಕರ ಎಂಕ್ಲಿ ಒಂಜಿ ಹೊಸ ವಿಭಿನ್ನ ಒಂಜಿ ಪ್ರಯೋಗ ಮಲ್ತೊಂದಿಲ್ಲ ದಾದ ಪಂಡ ಒಂಜಿ ಹಳ್ಳಿದವೇ ವಸ್ತು ಆಯ್ನ ಚಿತ್ನ ಇತ್ತೆ ಅರಿ ಆದಿಪ್ಪು ಬೆಲ್ಲ ಆದಿಪ್ಪು ತಾರಾಯಿ ಕರ್ಂಬು ಆದಿಪ್ಪು ಇಂಚಿತ್ನ ಪಪ್ಪಾಯ ಬಚ್ಚಂಗಾಯಿ ಇಂಚಿತ್ನ ಪೂರ ವಸ್ತುಲೇನು ನಮ್ಮ ಪ್ರೈಸ್ ಅದಕ್ಕೊರೊಂದಿಲ್ಲ ಇನ್ನಿ ಒಂದೊಂಜಿ ಎಂಕ್ಲ ಹೊಸತ್ತೊಂಜಿ ವಿಶೇಷವಾಯಿನ ಚಿತ್ನ ಪ್ರಯೋಗ ಈ ಸರ್ತಿ ಒಂಜಿ ಅಂಚನೆ ಒಂಜಿ ಬಾರಿ ಎಡ್ಡೆ ರೀತಿಯಲ್ಲಿ ಒಂದೊಂಜಿ ನಡ್ತೊಂದುಂಡು ಈ ಸರ್ತಿ ಒಂಜಿ ಫಸ್ಟ್ ಪ್ರಯತ್ನ ಎನ್ ಎಸ್ ಎಸ್ ಕಡ್ಡಿಡ್ದೊಂಜಿ ಇತ್ತ ಅರಿಕ್ಕೊಂಜಿ ಐತ ಒಂಜಿ ವ್ಯಾಲ್ಯೂ ಗೊತ್ತಾವಡು ಪಂಡದು ಎಂಚಿತ್ನ ಒಂಜಿ ಕಾರ್ಯಕ್ರಮ ಮೂಲ ನಡಪ ಒಂದಿಲ್ಲ ಅಂಚನೆ ನನ್ನ ಈ ಕಂಡಡು ಬಿತ್ತನೆ ಮಲ್ತದು ಐತ ಅರಿತ ಕೃಷಿಲ ಜೋಕ್ಲೆ ಮಲ್ಪೋಡಂದ ಎಂಕ್ಲ ಆಸೆ ಇಲ್ಲದಕ್ಲೆ ಒತ್ತರಂಡ ಅವೇನ್ಲ ಉಂದ ಇಲ್ಲದಕ್ಲೆ ಬಂತೇರ್ ನಿಕ್ಲೆ ಮಲ್ಪೋಡಂದೆ ಅಂಚ ಅದು ಅವೇನ್ಲ ಇತ್ತ ನೆಕ್ಸ್ಟ್ ಗೆ ಮಲ್ಪರ ಉಂಡು ಒಂಜಿ ರಡ್ ವಾರಡೆ ಅಂಚ ಇಂಚಿತ್ನ ಕಾರ್ಯಕ್ರಮ ಪೂರ ಎನ್ ಎಸ್ ಎಸ್ ಇತ್ತೆ ಆ ಒಂದುಂಟು ಅಂಚ ಭಾರಿ ಖುಷಿ ಉಂಟು.
1: ಸೊಲ್ಮೇಲು
6: ಧನ್ಯವಾದಗಳು ಸರ್. ಸೊಲ್ಮೇಲು
1: ಅಂಚನೆ ನಮ್ಮೊಟ್ಟಿಗೂ ಎನ್ ಎಸ್ ಎಸ್ ದ ಧನುಷ್ ನಮ್ಮೊಟ್ಟಿಗೂ ನಮಸ್ತೆ.
3: ನಮಸ್ತೆ.
1: ಪಲ್ಲ ಇದು ಕಾಣಿರ್ದಿಂಚಿ ಈ ಒಂಜಿ ಖಂಡದ ಗೊಬ್ಬುಡು ಪಾಲ್ಪಡಿತಾರೆ ನೆತ್ತ ಬಗ್ಗೆ ದಾದ ಬಂದ್ಪರ
3: ಸುಮಾರು ಖುಷಿ ಆಪುಂಡು ಇತ್ತೆಂಕಲ್ಲಿಗೆ ಈ ವರ್ಷನೆಂಕಲ್ಲಿಗೆ ಇತ್ತನೆ ಮಟ್ಟದ ಎನ್ ಎಸ್ ಎಸ್ ಈ ವರ್ಷನೆಗೆ ಒಂಜಿ ದೈತ ಕಂಡಡು ಗೊಬ್ಬನ ಒಂಜಿ ಅವಕಾಶ ತೆಗೆದಂದೆ ಪಂಡ ಈ ಒಂಜಿ ಆಧುನಿಕ ಯುಗಟ್ಟು ಖಂಡ ಪನ್ಪನವು ಇತ ಚಿತ್ರಡೆದು ಓಡತ್ತಂತೆ ಇಂಚಿತ್ನ ಸುಮಾರು ಜನಕ್ಕೂ ಗೊತ್ತೇ ಇಜ್ಜಿ ಈ ಒಂಜಿ ಖಂಡ ಪನ್ಪನ ಚಿತ್ನ ಹೆಂಚಿನ ಅಂದ್ರೆ ಸೊ ಈ ಒಂಜಿ ಕಾಲಡೆಂಕಲ್ಲಿ ಎಡ್ಡೆ ಅವಕಾಶ ಕೊಡ್ತಾರೆ ಎಂಕಲ್ನ ಯೋಜನಾಧಿಕಾರಿ ಬೇತೆ ಬೇತೆ ಗೊಬ್ಬು ಅವಡೆ ಒಂದು ಹಗ್ಗ ಜಗ್ಗಾಟ ಅವಡೆ ಮೊಸರು ಕುಡಿಕೆ ಅವಡೆ ಅಂಚನ ಬೇತೆ ಬೇತೆ ಗೊಬ್ಬು ಎಂಕಲೆ ಆಯೋಜಿಸುತ್ತಾರೆ ಬುಕ್ಕೊಂಜು ವಿಶೇಷದಾದ ಪಂಡ ಈ ಒಂದು ಎಂಕಲೆ ಬಹುಮಾನವಾದ ಕೊರೊಂದಿಲ್ಲರಂಡ ಕರ್ಂಬ ಅವಡೆ ಬಪ್ಪಂಗಾಯ ಅವಡೆ ಇಂಚಿತ್ನ ಬೇತೆ ಬೇತೆ ರೀತಿದ ಎಂಕಲೆಗೆ ಬಹುಮಾನ ರೀತಿ ಕೊರೊಂದಿಲ್ಲ ಸುಮಾರು ಖುಷಿ ಆವೊಂದುಂಡು.
1: ಧನ್ಯವಾದ. ಅಂಚನೆ ಮುಲ್ಪ ಈ ಮುಂಡತೋಡಿ ಪನ್ಪುನಲ್ಪ ಇನಿ ಕಂಡರು ಗೊಬ್ಬು ನಡತೊಂದು ನಮ್ಮ ಎಸ್ ಡಿ ಎಂ ಕಾಲೇಜಿದ ಎನ್ ಎಸ್ ಎಸ್ ಗಡದ ಜೋಕ್ಲೆನ ನೆತ್ತ ಕಂಡದ ಒಂಜಿ ಜವಾಬ್ದಾರಿ ತಂದು ಅವಿನ ಒದಗದ ಕೊರ್ನರ್ ನಮ್ಮ ಶಾರದಮ್ಮ ಆರು ನಮ್ಮೊಟ್ಟುಗುಳ್ಳೇರು. ನಮಸ್ತೆ.
3: ನಮಸ್ತೆ.
1: ಈ ಜೋಕ್ಲು ಇನ್ನ ಕಂಡು ಬತ್ತಿದ್ದೇರು ಅಲ್ಪ ಮತ್ತೆ ಗೊಬ್ಬೊಂದುಲ್ಲೇರು ದಾದ ಬನ್ಪರಿ
7: ಇನ್ನಿ ಜೋಕ್ಲು ರಡ್ನೇ ವರ್ಷದ ಜೋಕ್ಲು ಗೊಬ್ಬೊಂದುಲ್ಲ ಭಾರಿ ಖುಷಿ ಆಂಡು ಎಗ್ಲ ಆಯ್ನ ತಾಕ್ಲೆ ಸಹಕಾರ ಮಲ್ತದು ಆಗ್ಲೆ ನೆಡ್ಡ ರೀತಿ ಜೋಕ್ಲೇನು ಮಲ್ಪಡ್ಬಾರ್ದು ಎಂಗ್ಲಿಕೇನೊಂದು ಇಪ್ಪು ಎಡ್ಡೆ ಜೋಕ್ಲು ಎಡ್ಡೆ ಇತ್ರಾಸಿಲ್ ಎಡ್ಡೆ ಬತ್ತನ ಜೋಕ್ಲು ಎಡ್ಡೆ ಒಂದು ಮಲ್ತೀರಿ ನನ್ನ ಲಂಚರಿ ಮಿತ್ತಗ್ಲೆ ಎಂಕ್ಲಿ ಎಡ್ಡೆ ಜೋಕ್ಲು ಬತ್ತನ ಎಂಗ್ಲು ಎಂಕ್ಲ ಕಂಡ ಏಪಲ ಕೊರ್ರೆ ಎಂಕ್ಲು ರೆಡಿ ಉಳ್ಳ
1: ಇದು ಇರಡ ಏತು ಕಂಡ ಇತ್ತಿನ ಬಗ್ಗೆ ಕಂಡಡು ಏತು ವರ್ಷದಿಂಚೀರ್ ನಾಟಿಪುರ ಮಲ್ತೊಂದಿತ್ತಾರ ನೆತ್ತ ಬಗ್ಗೆ ಒಂಜಿ ನೆಂಪು ಪಟ್ಟೊಂದ
7: ಏನಂಜಿ ಪತ್ತು ನಲ್ಪು ವರ್ಷದಿಂಚಿ ಏನ್ ಮಲ್ತೊಂದುಲ್ಲೆ ಅಕ್ಕದೊಮ್ಮೆ ಮಾಮಿ ಸಮಲೆ ಮಲ್ತೊಂದಿತ್ತೀರಿ ಅಕ್ಲು ಮಲ್ತು ಲೇಕೊನೆ ಏನ ಮಲ್ತೊಂದುಲ್ಲೆ ಅಕ್ಲು ಎಂಚ ಬಿತ್ತು ಎಂಚ ದಿವಡು ಮಾಡ್ಬೇದಿರಿ ಅಂಚನೆ ಬಿತ್ತು ದಿವೊಂದು ಆಯ್ತ ಸಾಗೋಲಿ ಮಲ್ತೊಂದು ವರ್ಷ ಪ್ರತಿ ಲೆಂಕ್ಲು ಸಾಗೋಲಿ ಮಲ್ಪೇನು ಕೈದು ಮಲ್ತಿಜ ಎಡ್ಡ ರೀತಿ ಮಲ್ತೊಂದುಲ್ಲ ನನ್ನ ಲೆಕ್ಕ ಜೋಕ್ಲ ಮಲ್ಪಡ್ ಬಂದದು ಎಂಗ್ಲಿಕ್ಕೆ ಏನೊಂದು ದೊಡ್ಡ ಬಾತಿರಿ
1: ಕಂಡದ ಬೇಲೆಗೆ ಜನಕ್ಲು ಬಂದ ಬರ್ಪುಜಿರಿಂದ ಬಂದ ಬಂದ್ಪೇರು ಈ ರೀತಿ ಈ ನಮ್ಗೆ ಅನುಭವ ಆದ ಬನ್ಪರ ಕಂಡದ ಬೇಲೆಗೆ ಬರ್ಪೇರ ಅತ ಪದ ಬನ್ಪುನಗ್ಲು ಉಳ್ಳೇರ ಅತ ಬೊಲ್ಪೂರ್ದು ಮಧ್ಯಾಹ್ನ ಮುಟ್ಟ ಮಧ್ಯಾಹ್ನದ ಬಯ್ಯ ಮುಟ್ಟ ನಾಟಿ ಮಲ್ಪುನಗ್ಲು ಕಂಡೋಡು ಬೆಲೆ ಮಲ್ಪುನಗ್ಲು ಉಳ್ಳೇರ ನೆತ್ತ ಬಗ್ಗೆ ಬನ್ಪುನಾಡ
7: ನೆಟ ಕಂಡೋಗು ದಿನ ಮಧ್ಯ ಇಡೀ ದಿನ ಎರಡು ಮೂಜಿ ದಿನ ಎಲ್ಲ ಬರ್ತದೆ ಎಂಗ್ಲ ಕಂಡೋಡು ಬೆನ್ಪುನಾಗ್ಲು ಉಳ್ಳೇರಿ ಒಂಜಿ ವಾರ ಎಂಕ್ಲ ಒಂಜುರ ಆಪುನ್ ಬೆಡ್ನಿ ಅಂಚೆ ಎಂಕ್ಲೆ ಮಸ್ತ್ ಜನ ಬೋಡ ಆಪುನ್ ಎಂಕ್ಲೆಗೆ ಒಂಜಿ ಎರಡು ಜನ ಎಂಕ್ಲೆ ಬೆನ್ಪೂಜ ಎಂಕ್ಲೆ ಒಂಜಿ ಕಂಡೋ ಒಂಜಿ ಪತ್ತು ಮುಪ್ಪ ಜನ ಆಬೇದಿನ ದುಂಬುಗುರ ಇತ್ತೆ ಜನಕ್ಕಲು ಬರ್ಪು ಜರತಿ ಅಂಚೆ ಮಿಷಿನ್ ನಡಪುಣ ಇತ್ತೆ ಬರ್ರ ಕೇನು ಜೀರು ಪಂಡ ದುಂಬು ಲಾಕ್ಲಿಕ್ ಆಪುಜಿಗೆ ಅಂಚ ಬರ್ರ ಕೇನು ಜೀರು ಒಂದು ರೇಟ್ಲ ಜಾಸ್ತಿ ಆವುದುಂಟು ಎಂಕ್ಲಿಗೆ ಭಾರಿ ಸಮಸ್ಯೆ ಆಗುಂಡು ಇತ್ತ ಬಗ್ಗೆ ದಾಯದ ಮಂಡ ಕೃಷಿ ಮಲ್ಪರ ಎಲ್ಲ ಕೇನು ಜೀರು ಖಂಡ ಮಲ್ಪರ ಅವ ಬುರ್ಚಿ ಎಂಕ್ಲಿಗೆ ದಾಯಗೈಟ್ ದಾಲ ಲಾಭಜ್ಜಿ ಎಂಕ್ಲಿಗೆ ಅಂಚೆ ಎಂಕ್ಲಿ ಲಾಭ ಇಜ್ಜಿಜಿನಲ್ಲ ಆಂಡಲ್ ಎಂಕ್ಲು ಏನ ಬುಡು ಪೂಜೆ ಕಂಡ ಬಣದು ಮಲ್ ತೊಂದುಲ್ಲೆ ಜೋಕ್ಲು ಬಣಂದುಲ್ಲೇರು ಬುರ್ಚಿ ಬುರ್ಚಿ ಅಮ್ಮ ದಾಯಗ ಇರ ಬೆಣ್ಪುಣ ಇರು ಬಣಂದುಲ್ಲೇರು ಆಂಡಲ್ ಬುರ್ಚಿ ನಮನ ಕಂಡ ನಮ್ಮ ಮಲ್ಪುಗ ನಮ್ಮ ಹಿರಿಯರ ಮಲ್ತೊಂದಿತ್ತೇರಿ ನಮ್ಮ ಮಾಮಿ ಸಮ್ಮಲೆ ಮಲ್ತೊಂದಿತ್ತೇರಿ ಎಡ ರೀತಿಡು ಅಂಚನೆ ಏನ ಮಲ್ಪೋಡು ಬಣದು ಇನ್ನೊಂದು ಆಸೆ ಅಕ್ಲು ಮಲ್ತಲೇಕೊಂಡು ಏನು ನಾವೋಡು ಬೇಲೆ ಮಾಮಿ ಸಮ್ಮಲೆ ಜೇಲ್ ಗಂಟೆ ಮುಂಟಲ್ಲ ಏನು ಈ ಕಂಡೋಡು ಪುಟೇರ್ ನಾಳು ಪುಲ್ಲೇಕೆಲ್ ರಾತ್ರಿ ಎಲ್ಲ ಏನು ಗೊಬ್ಬರ ತುಂಬುದು ಬೆಂತನಾಲೇನು ನನ್ನಲ್ಲ ಇಂಕ ಬೆನೋಡೊಂದು ಆಸೆ ಉಂಡು ಏತಿ ನಾವು ಕೈಗಾರ ಸುಖ ದೇವ್ರ ಕೊರಿಯರ ಆನಿ ಮುಟ್ಟೆ ಏನು ಬೆನ್ಪೆ ಮಾಡೋಣ ಧೈರ್ಯ ಜೋಕ್ಲು ಬುರ್ಚಿನೇ ಮಾಡೋದಿಲ್ಲ ಇರ್ತೇಲ ಬುರ್ಚಮ್ಮ ಬುರ್ಚಿ ಹಿರೇ ಕಂಡ ದಾಯಗಿರೆ ತೀರು ಜೀರೆಗೆ ನನ್ನ ದೊಂಬು ಊರೋಡ್ ಚೀರ ಬಣ್ಪಿ ರಾಂಡಲ ಎನ್ನ ಆಟ ಮಲ್ಪೊಡೆ ಬಿತ್ತು ಬಿತ್ತು ವಾಡ್ದು ಆಯ್ನ ನೇಜ್ ಮಲ್ಪುನ ಪೂರ ಬೇಲೆ ಎನ್ನ ಅಕ್ಲು ಪಣ್ಪೇರು ಅಕ್ಲು ಪಣ್ಲ ಎಂಕ್ ಮನಸ್ಸು ಆರ್ಪಿಜಿ ಕಂಡ ನಾಡಿಗೆ ಬಿಡ್ರ ಖಜಾಬುಲ ಯಾರ ಬಿಡ್ರ ಎಂಕ್ ಬೇಜಾರಾಕೊಂಡು ಅಂಚ ಆತ ಮಲ್ತು
1: ಬಾರಿ ಎಡ್ಡೆಪುದ ಪಾತ್ರನ ಎಂಗ್ಲೇ ಪಂಡರ ಈಗ ಸೊಲ್ಮೇಲು ಅಂಚನೆ ಇರು ಕಂಡುಡು ಮತ್ತೆ ಉಪ್ಪನಗ ಕೆಲವು ನೇಜಿದ ಕಬಿತಿನ ಪುರ ಪಂತರ ಎಂಗ್ಲೇಗ್ ತೆರಿಂಡು ಎಂಗ್ಲೇಗೋಸ್ಕರ ಒಂಜಿ ಇದೆಲ್ಲ ಪಣ್ಪರ.

0: கொஞ்சம் ஏத்தி இந்த நெத்தி வதக்கல தீப்ப பல்லா பொண்ணு ராவோ ராவு கொருங்கு ராவா ராணிகேன்னு சொல்லி பருசேர்
1: சொல்மேலு அஞ்சனே நம்மட்டு கண்டன உதகசை நஞ்சினா தேவராஜ் பூஜாரி நம்மட்டு உள்ளேரு ஆறு நமக்கு இனி ಮೂಲ ಜೋಕ್ಲು ಮತ್ತೆ ಬಾರಿ ಖುಷಿಟ್ ಪಾಲ್ಪಡೆ ಒಂದುಲ್ಲೇರ್ ಬಕ್ಕ ಕಂಡೋಡು ಒಂಜಿ ರೀತಿದ ದುಂಬುದ ಕೃಷಿ ಬದುಕು ಎಂಕ್ಲೆಗ್ ಮಾತ್ರೆಗಳ ನೆನಪ ಒಂದುಂಡು ಅವಿನೀತಿ ನಮ್ಮೊಟ್ಟಿಗೆ ಪಟ್ಟಣರುಲ್ಲೇರ್ ನಮಸ್ತೆ
2: ನಮಸ್ತೆ
1: ಪಲ್ಲಿ ಒಂಜಿ ಕೃಷಿ ಬದುಕದ ಕೂಡ ಒಂಜಿ ನೆಂಪು ಮಲ್ಪನಂಚಿನ ಸಂದರ್ಭ ನಮ್ಗೆ ಮಾತ ಒದಗ ಬೈದನು ನೆತ್ತ ಬಗ್ಗೆ ಏದಾದ ಪನ್ಪರ್ ಸರ್
2: ನೆತ್ತ ಬಗ್ಗೆ ಎಂಕ್ಲೆ ಬಾರಿ ಖುಷಿ ಇತ್ತದ ಜೋಕ್ಲೆಗ್ ಒಂದು ಪೂರ ತಿಕ್ಕುಜಿ ಒಲ್ಲ ಅನ್ನ ದೂರ ದೂರ ಹೊಡೆದು ಸಿಟಿ ಪೂರ ಇಪ್ಪನ ಕಲ್ತೊಂದು ಅಂಚ ಮುಗಳು ಹಲ್ಲಿಗೆ ಬತ್ತದ ಅದು ಒಂದು ಮಂತ ತುಗೋಡು ನನ್ನ ಅಂಚಿನ ಹಲ್ಲಿಲೇಗೆ ಬರೋಡ ಹಲ್ಲಿಡ ಬತ್ತಂಡಲ್ಲ ಈ ಕಂಡ ಕೆಸರ್ ದಾಯಿ ತಂದು ಅನ್ಪನ ಮುಕ್ಳಿಗೆ ಇಂಚಿನ ಪೂರ ತೂನಂಡ ಮಾತ್ರ ಗೊತ್ತಾಪುಂಡು ಅಂಚನೆ ಈ ಕಂಡದ ಬುಲೆ ಮಲ್ಪನವು ಭಾರಿ ಇತ್ತ ಕಷ್ಟದ ಬೆಲೆ ಜನ ತಿಕ್ಕುಜಿ ಪ್ರತಿಯೊಂಜಿಲ್ಲ ಯಂತ್ರ ಮುಖಾಂತರವಾದ ಅವಡಾಪುಂಡು ಅಂಜನೆ ಒಂದು ದುಂಬುಪುರ ಮೂಜಿ ಬುಲೆ ಮಲ್ತೊಂದು ಇತ್ತೇರು ಇತ್ತ ಇತ್ತ ಒಂಜಿ ಬುಲೆ ಅಂಡ ಇಂಕ್ಲೆ ಖರ್ಚಿಗೆ ತಕ್ಕ ಯಾವನ್ ಪಂಡದು ಒಂಜಿ ಬುಲೆನ ಮಾತ್ರ ಮಲ್ಪುಂಡು ಅವಳ ಹಿರಿಯಾಕ್ಲು ದುಂಬುರ ದಿಂಚಿ ಮಲ್ತೊಂದು ಕಂಡ ಒಂದು ಒಂದು ಕಂಬಳದ ಕಂಡ ಮಾಡ್ಪೇರ್ನಕ್ ಒಂದು ಪೂಕರದ ಕಂಡ ಬಾರಿ ದುಂಬದ ಕಾಲಡು ಬಾರಿ ಶಕ್ತಿ ಇತ್ತನಂಚಿನ ಕಂಡ ಪೂಕರೆ ಒಂಜಿ ಟೈಮ್ ಒಂದು ಬೊಲ್ಲೋ ಪೋನಿಗೆ ಆ ಬೊಲ್ಲೋ ಪೋಯಿನ ಟೈಮ್ ಐದು ಬುಕ್ಕ ಇನ್ನಕ್ಕೆ ಪುಕ್ಕರೆ ಪಾಡ್ನ ಪೂರ ಇಂತದ್ದುನುಗೆ ಇಂಕ್ಲೆ ಇದೇ ಆಕ್ಲ ಬಂತೇರು ಅಂಜಾರ ಒಂದು ಇತ್ತನೆಟ್ಟಲ್ಲ ಒಂಜಿ ಒರಿದಿಂದ ಒಂದು ಮೊಕ್ಲನ ಪೂರ ಭಾಗ್ಯ ಅಂತ ಪನ್ನಡದೆ ಈ ಜೋಕ್ಲೆಗೆ ಇಂಚಿನ ಪ್ಲೇಸ್ ಇಂಚಿನ ಒಂಜಿ ಕೆಸಾರ್ಡು ಗೊಬ್ಬನ ಇಂಚಿನ ಅವಕಾಶ ಬೇದ ಒಲ್ಲ ತಿಕ್ಕುಜಿ ಇತ್ತದ ಸಮಯಡು ಅಂಜಲ್ಲಿ ನೆಕ್ಕ ಎಂಕುಲ್ದಲ ವೆಚ್ಚ ಅದು ಎಂಕುಲ್ದಲ ದೇದ ಆಕ್ಲ ಮಾಸ್ಟರ್ ಬತ್ತೇರಿಡೆ ಮತ್ತೆ ಕೇಂದ್ರ ಬಾರಿ ಪ್ರೀತಿ ಇಡೆ ಎಂಕ್ಲೆ ಒಂಜಿ ಜೋಕ್ಲೆ ಕೆಸರಡ ಒಂಜಿ ಗೊಬ್ಬು ಮಲ್ಪರ ಬೋರ್ಡ್ ಬನ್ನಿ ಕೇಂದ್ರಕ್ಕೆ ಇಂಕ್ಲು ಹಾನ್ ಬಂತ ಅಂಡ ಅಕಲ ಅಕಲ ಬೆಲೆ ಇಂಚಿನ ಮತ್ತೆ ಆವಡ ಇನ್ ಪೂರ ಮಲ್ತದೇರು ಮಲ್ತದ್ದು ಇನಿ ಕೆಸರಡು ಮೊಕ್ಲನ ಖುಷಿ ಎಂಕ್ಲೆ ಮಾತ್ರ ಖುಷಿ ಈ ಜೋಕ್ಲೆ ಆ ಖುಷಿ ತಿಕ್ಕುಂಡ ಅವು ಪೂರ ಇಂಕ್ಲೆ ಒಂಜಿ ಮನಸ್ಸು ನೆಮ್ಮದಿ ಅಪ್ನ ಅಕಲ ಖುಷಿ ಉಳ್ಳೇರಿ ಬಾರಿ ಸೋಕುಡು ಗೊಬ್ಬೊಂದು ಉಳ್ಳೇರಿ ಜೋಕ್ಲು ಬಂತ ನಾವು ಅಂಚನೆ ನಾನು ನೆಕ್ಸ್ಟ್ಗೆಲ್ಲ

0: ಅನುಕೂಲಂತ ಜಾಸ್ತಿ ಉಂಟು ನಾನು ಕೂಡ ಅಲ್ಪ ಇಲ್ಲ ಅಲ್ಲ ಅವ್ರ ಮಲ್ತ ಎಂಗ್ಲೆ ಪೇಟ್ ಹಿಡ್ಕೊಂಡು ತಲೆ ಮಲ್ಪಡ್ ದಲೈಜಿ ಬಾಕಿದ ಚಟ್ನಿ ಅವು ಐಕ್ ಬೋಡಾಪಿನ ಬರೋ ಪೇಟ್ ಹಿಡ್ಕೊಂಡು ಹೊಡಪ್ನ ಅಂಡ್ ಅರಿಕ್ ಒಂಜಿ ಪಿದ ಹಿಡ್ಕೊಂಡು ನಿಜಿ ಇಲ್ಲದ ನೆಟ್ಟ ಅರಿಟ್ಟು ದೇವರು ಕೊರ್ನಿ ಅವು ಮಕ್ಕಳು ಪೂರ ಕಷ್ಟವಾತ್ ಮಲ್ತ ನೆಟ್ಟ ಎಂಕ್ಲು ಕೂಡ ಕಷ್ಟವಾತ್ ಮಲ್ತ ನೆಟ್ಟ ಅರಿವು ಉಂಟು ಎಂಗ್ಲೆ ಅರಿಕ್ ಕಮ್ಮಿ ಆತ ಜೀತ ನೆಟ್ಟ ಅಂಜ ನನ್ನೆಲ್ಲ ಕಮ್ಮಿ ಆವಂದು ಬಂದು ಇಂಕ್ಲ ಒಂಜಿ ಬಿಲ ಒಂಜಿ ಬಿಲ ಮಾತ್ರ ಮಲ್ಪಿನ ಅಂಜ ಅವೇನ್ ಕೊರ್ತ ಆತೆ ಎಂಕ್ಲೆ ಅಕ್ಲನ ತೃಪ್ತಿ ಎಂಕ್ಲೆಗ್ಲ ತೃಪ್ತಿ
1: ಬಾರಿ ಖುಷಿ ಅಂದ್ರೆ ಎರಡ ಪಾತ್ರದ ಸೊಲ್ಮೇಲು
0: ಸೊಲ್ಮೇಲು
1: ನಮ್ಮಟ್ಟು ಡಾಕ್ಟರ್ ಮಹೇಶ್ ಶೆಟ್ಟಿ ಸರ್ ಉಳ್ಳೇರಿ ನಮ್ಮ ಕೆಸರದ ಖಂಡದ ಗುಬ್ಬುಗು ಬೈದಿರಾರು ಅರ್ಲಾ ದುಂಬು ಎನ್ ಎಸ್ ಎಸ್ ಘಟಕ ಮಸ್ತ್ ಬೆಂದಿನಾರು ಬಲೆ ಹರಡ ನಮ್ಮ ಪಾತ್ರಕ್ಕೆ ಸರ್ ನಮಸ್ತೆ.
2: ನಮಸ್ತೆ ಸರ್. ಒಂದು ಖಂಡದ ಗೊಬ್ಬು ಬರೀ ಅಡ್ಡ ರೀತಿದ ಸ್ಟೂಡೆಂಟ್ಸ್ ಬೊಕ್ಕ ಎನ್ ಎಸ್ ಎಸ್ ಪ್ರೋಗ್ರಾಮ್ ಆಫೀಸರ್ ಮಾತ ಸೇರಿದು ಒಂದು ಅಡ್ಡ ರೀತಿದ ಆ ಒಂದೊಂದು ಕಾರ್ಯಕ್ರಮ ದುಂಬುಪುರ ಮಸ್ತ್ ಗೌಜುದ ನಡೆದಿದ್ದ ಇತ್ತೆ ಇತ್ತೆ ಆನಾಗ ಪುರ ಇತ್ತೆ ಮೊಬೈಲ್ ಗೇಮ್ ಪುರ ಬರ್ತದ ಒಂದು ಪುರ ಜನಕ್ಲೆಗ್ ಮರೆಯೊಂದು ಆ ಪುರ್ತಿಗೂ ಒಂದೊಂದು ಅಡ್ಡದ ಕಾರ್ಯಕ್ರಮ ಎನ್ ಎಸ್ ಎಸ್ ಎನ್ ಎಸ್ ಎಸ್ ಪ್ರೋಗ್ರಾಮ್ ಆಫೀಸರ್ ಸ್ಟೂಡೆಂಟ್ಸ್ ಅಕ್ಲು ಕೂಡ ಆಯೋಜನೆ ಮಲ್ದೇರ್ ಅಕ್ಲಿಗೆ ಕಂಗ್ರಾಚುಲೇಷನ್ ಪಂಪೆಯನ್ನು ಲೈಪಂಡ ಎನ್ ಎಸ್ ಎಸ್ ಒಂಜಿ ಐವ ಅಚ್ಪ ಜೋಕ್ಲು ಅಚ್ಪಟ್ ಮಿತ್ ಒಂಜಿ ನೂರು ಜೋಕ್ಲು ಇನ್ನೇ ಪಾಲ್ ಪಡೆದಾರೆ ಬಾರಿ ಅಡ್ಡದ ಒಂಜಿ ಗೊಬ್ಬು ಅನಿಕ್ಲು ಪುರ ರೇಡಿಯೋ ನಿರ್ಣಯದ ಅಕ್ಲು ಪುರ ಇಡೀಗೆ ಬರ್ತದ ಒಂಜಿ ಅಡ್ಡೆ ಕವರೇಜ್ ಪುರ ಕೊರ್ತಾರೆ ಇಂಚಿತ್ತಿನ ಗೇಮ್ ಪುರ ನನ್ನಲ್ಲ ಆ ಗೇಮ್ಗೂ ಅಡ್ಡೆ ಪಬ್ಲಿಸಿಟಿ ತಿಕ್ಕೋಡು ಗ್ರಾಮೀಣದ ಜೋಕ್ಲು ಪುರ ದಾದ ಉಲ್ಲೇರಿತ್ತೆ ಸರೌಂಡಿಂಗ್ಸ್ ಇದೆ ಅಕ್ಲೆಗ್ ಪುರ ಗೊತ್ತಾಗೋಡು ತೆರೆಯೋಡು ಅಕ್ಲು ಎಂಚ ಗ್ರಾಮೀಣ ಕ್ರೀಡೆ ಉಪ್ಪುಂಡು ದುಂಪುರ ಎಂಚ ಅಕ್ಲ ಪೇರೆಂಟ್ಸ್ ಪುರ ಗುಬ್ಬೊಂದಿತ್ತೇರೆ ಅವು ಪುರ ಇತ್ತಿದ ಜೋಕ್ಲಿಗೂ ಪುರ ಅಕ್ಲು ಪುರ ತೆರೆಯೋಡು ಒಂದು ಗೇಮ್ ಅಡ್ಡೆ ದುಂಬುಲ ಇತ್ತೆ ಎಂಚ ನಡೆಯೊಂದು ಅವೇ ರೀತಿದ ಸರಾಗ ಆಂಡಲ ಈ ಗೇಮ್ ಒಂಜಿ ಅಡ್ಡೆ ಒಂದು ಕಳೆ ಬರ್ಕೊಂಡಂದು
3: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ

ಎಲ್ಲರಿಗೂ ನಮಸ್ಕಾರ. ನಾನು ಪ್ರತಿಕಾ ಶೆಟ್ಟಿ. ನಾನು ಒಂದು ಕತೆ ಹೇಳುತ್ತೇನೆ. ಒಂದು ಮರ, ಅದಕ್ಕೆ ಹೂ, ಹಣ್ಣು ಹಾಗೂ ಎಲೆ ಆಯಿತು. ಅದು ಮನೆ ಹತ್ತಿರ ಇದ್ದರೆ ನಾವು ಬಳಸ್ಕೋತೇವೆ. ಆದರೆ ಕಾಡಿನಲ್ಲಿ ಮರ ಇದ್ದರೆ ಯಾರೂ ಕೂಡ ಬಳಸ್ಕೊಳ್ಳೋದಿಲ್ಲ ಅಲ್ವಾ? ಆಮೇಲೆ ಚಿಪ್ಪು ಬಿರುಸಾಯಿತು, ಬಿರುಸು ಒಡೆದೋಯಿತು, ಒಳಗಿನ ಬೀಜಗಳೆಲ್ಲ ಹೊರಗೆ ಬರುತ್ತದೆ, ಗಾಳಿಗೆ ಹಾರಿಕೊಂಡು ಹೋಗುತ್ತದೆ. ಆ ಗಿಡ ಬೆಳೆಯೋದೇ ಹಾಗೆ. ಆ ಕಾಡಿನ ಮರದಲ್ಲಿ ಒಂದು ದೊಡ್ಡ ಹಣ್ಣಾಯಿತು, ಚಿಪ್ಪು ಬಿರುಸಾಯಿತು, ಇನ್ನೇನು ಒಡೆಯುವ ಕಾಲ ಬಂತು. ಅದರೊಳಗೆ ಸಾವಿರಾರು ಬೀಜಗಳು ಕುಳಿತುಕೊಂಡಿದ್ದಾವೆ. ಇನ್ನೇನು

ಅದರೊಳಗೆ ಸಾವಿರಾರು ಬೀಜಗಳು ಕುಳಿತುಕೊಂಡಿದ್ದಾವೆ. ಎಲ್ಲ ಪಾಪ ಬಂಧುಗಳು ಸೇರಿಕೊಂಡು ಕುಳಿತುಕೊಂಡಿದ್ದಾವೆ. ಅವಕ್ಕೆ ಗಾಬರಿಯಾಯಿತು. ಅಯ್ಯೋ, ಇನ್ನು ಸ್ವಲ್ಪ ದಿನ ಚಿಪ್ಪು ಒಡೆದ್ರೆ ನಾವೆಲ್ಲರೂ ಬೇರೆ ಬೇರೆ ಹೋಗುತ್ತೇವೆ. ಎಲ್ಲರೂ ಜೊತೆಗೆ ಇದ್ದೇವೆ. ಭಗವಂತ, ತಾಯಿ ಹತ್ತಿರನೇ ಇರೋ ಹಾಗೆ ಮಾಡಪ್ಪ ಅಂತ ಎಲ್ಲರೂ ಬೇಡಿಕೊಂಡಿದ್ದರು ಎಂದು ಕೇಳಿಕೊಂಡರು. ನಿಮಗೆಲ್ಲರಿಗೂ ಗೊತ್ತೇ ಇದೆ, ನೇಸರ ಏನು ಮಾಡೋದಕ್ಕಾಗಲ್ಲ. ಒಂದು ಬೀಜ ಮರ ಕೆಳಗೆ ಬಿತ್ತು. ತಾಯಿ ಹತ್ತಿರನೇ ಬಿತ್ತು. ಆಗ ಅದಕ್ಕೆ ತುಂಬ ಸಂತೋಷವಾಯಿತು. ತಾಯಿ ಹತ್ತಿರನೇ ಇದ್ದೇನಲ್ಲ. ಇನ್ನೊಂದು ಬೀಜ ಗಾಳಿಗೆ ಹಾರಿ 100 ಕಿಲೋಮೀಟರ್ ಹೋಯಿತು. ಇನ್ನೊಂದು ಬೀಜ 100 ಮೈಲಿ ದೂರ ಹೋಯಿತು. ಇನ್ನೊಂದು ಬೀಜ 200 ಮೀಟರ್ ದೂರ ಹೋಯಿತು. ಪಾಪ ಒಂದು ಬೀಜ ದುರ್ದೈವಿ ಗಾಳಿಗೆ ಸಿಕ್ಕಿ ಹಾಕೊಂಡು ಹಾರ್ಕೊಂಡು ವಿಧಾನಸೌಧದ ಮುಂದೆ ಬಿತ್ತು. ಅಲ್ಲಿ ಎಲ್ಲಿ ನೋಡಿದ್ರು ಕಾಂಕ್ರೀಟ್, ಅಲ್ಲಿ ರೋಡ್ ಕಾಂಕ್ರೀಟ್. ವಿಧಾನಸೌಧದ ಮುಂದೆ ಬಿತ್ತು. ಅಲ್ಲಿ ಎಲ್ಲ ಕಡೆ ಕಾಂಕ್ರೀಟ್ ರೋಡುಗಳು. ರೋಡಿನ ಮೇಲೆ ಬಿದ್ದ ಬೀಜ ಎಷ್ಟು ನರಳಾಡಿತು ಅಂದರೆ ಎಷ್ಟು ಒದ್ದಾಡಿತು. ಕಾಂಕ್ರೀಟ್ ಮೇಲೆ ಬಿದ್ದ ಬೀಜ ಎಷ್ಟು ಒದ್ದಾಡಿತು. ಸಾವಿರಾರು ಜನ ಬರುತ್ತಾರೆ ವಿಧಾನಸೌಧಕ್ಕೆ. ಬಂದ ಚಪ್ಪಲಿಗಳು, ಬೂಟ್ಸ್ಗಳು ಬೀಜಗಳನ್ನು ತುಳಿಯುತ್ತದೆ. ಹಾಗೆ ತುಳಿಸಿಕೊಂಡ ಬೀಜ ಪಾಪ ಸುಸ್ತಾಯಿತು. ಅಲ್ಲಿ ಒಂದು ಚಪ್ಪಲಿ, ಕರುಣಾಳಮಯ ಚಪ್ಪಲಿ, ಅದು ತುಳಿಲಿಲ್ಲ ಮಾತ್ರ ಅಲ್ಲ, ಅದು ಮುಂದು ಕೂಡ ದುಡ್ತು. ತಳ್ಳಿ ಎಲ್ಲಿ ಹೋಯ್ತು ಗೊತ್ತಾ? 2 ಕಾಂಕ್ರೀಟ್ ರೋಡುಗಳ ಮಧ್ಯ ಜಾಗ ಬಿಟ್ಟಿರ್ತಾರೆ ಬೇಸಿಗೆಯಲ್ಲಿ ಒಡಿಬಾರ್ದು ರೋಡ್ ಅಂತ, ಅಲ್ಲಿ ಹೋಗಿ ಸಿಕ್ಕಿ ಹಾಕೊಂಡಿತು. ಯಪ್ಪ, ಇನ್ನು ತುಳಿಯೋದಾರು ತಪ್ತಲ್ಲ ಅಂತ ಬೀಜ ಅನ್ಕೊಳ್ತು. ಆದರೆ ಅದಕ್ಕೆ ಕಷ್ಟ ಮುಗ್ದಿರ್ಲಿಲ್ಲ. ತುಳಿಸ್ಕೊಂಡಿದ್ದು ತಪ್ಪಿರ್ಬೋದು. ಆದರೆ ಎಷ್ಟು ಚಪ್ಪಲು ಹಾಗೂ ಬೂಟ್ಸ್ಗಳ ಮಣ್ಣು ಅದರ ಮೈ ಮೇಲೆ ಬೀಳ್ತಿತ್ತು. ಹಾಗೆ ಒಂದು 4 ತಿಂಗಳು ಆದ ಮೇಲೆ ಸ್ವಲ್ಪ ಹನಿ ಮಳೆ ಬಂತು. ಆಗ ಏನಾಯ್ತು ಗೊತ್ತಾ? ಆಮೇಲೆ ಮಣ್ಣು ಧೂಳುಗಳೆಲ್ಲ ಕೊಚ್ಚಿಕೊಂಡು ಹೋಯಿತು. ಬೀಜಕ್ಕೆ ಬಹಳ ಖುಷಿಯಾಯಿತು. ಇಷ್ಟು ತುಳಿಸ್ಕೊಂಡು ಒದ್ದಾಡಿಸಿಕೊಂಡಿದ್ದರೂ ಅದು ಮೂಲ ಗುಣ, ಅದೇ ಮೊಳಕೆ ಒಡೆಯುವುದನ್ನು ಮರೆತಿರಲಿಲ್ಲ. ನೋಡಿ, ಅದಕ್ಕೆ ಯಾರೂ ಒಳ್ಳೆ ಮಣ್ಣು ಕೊಟ್ಟಿರಲಿಲ್ಲ. ಚಪ್ಪಲಿ ಅಂಟಿದ ಮಣ್ಣು ಹಾಗೂ ಸ್ವಲ್ಪ ಮಳೆ, ಆ ಮಣ್ಣು ಹಸಿಯೇ ಸಾಕಾಯಿತು. ತನ್ನ ಮೈಯನ್ನು ಸೀಳಿಕೊಂಡು ಸಂತೋಷವಾಗಿ ತೃಪ್ತಿಯಿಂದ ನೆಲದಲ್ಲಿ ಬೇರನ್ನು ಊರಿ ತಲೆ ಎತ್ತಿ ಹೊರ ಜಗತ್ತನ್ನು ನೋಡಿ ನಗುತ್ತಿತ್ತು. ಗರಿಯನ್ನು ಹೊರಗೆ
ಗರಿ ಹೊರಗೆ ಬಂತು ನೋಡಿ. ಅದಕ್ಕೆ ತುಂಬ ಸಂತೋಷವಾಯಿತು. ಅದಕ್ಕಾಗಿ ನೀವೆಲ್ಲ ಕಡೆ ನೋಡಿರ್ತೀರ, ಕಾಂಕ್ರೀಟ್ ಮಧ್ಯ ಮಧ್ಯ ಜಾಗದಲ್ಲೆಲ್ಲ ಗಿಡಗಳು ಸಣ್ಣ ಸಣ್ಣದಾಗಿ ಬಂದಿರ್ತವೆ. ನೀವು ಅದಿರಲಿ, ನೀವು ಪ್ರವಾಸಕ್ಕೆ ಹೋದಾಗ ಹಂಪಿ ಕಡೆ ಹೋದರೆ ಅಲ್ಲಿ ಕಲ್ಲಿನ ಮೇಲೆಲ್ಲ ಮರಳಿನ ಮೇಲೆ ಹುಲ್ಲು ಬಂದಿರುತ್ತದೆ. ಅದು ಬದುಕೋದು ಎಷ್ಟು ದಿನ ಏನು ಅಲ್ವಾ? ಜೋರಾಗಿ ಮಳೆ ಬಂದರೆ ಮರಳು ಕೊಚ್ಚಿಕೊಂಡು ಹೋಗುತ್ತವೆ, ಬದುಕೋದೇ ಇಲ್ಲ ಅದು. ಆದರೆ ಇರುವಷ್ಟಿನ ನಕ್ಕೊಂತ ಇರತ್ತಲ್ವಾ? ಅದು ಬಿಡಿ, ಇನ್ನೊಂದು ಉದಾಹರಣೆ. ಮಲ್ಲಿಗೆ ಹೂ ನೀವೆಲ್ಲರೂ ನೋಡಿರ್ತೀರ, ಅದು ಇರೋದು 12 ತಾಸು ಮಾತ್ರ. ಸಾಯಂಕಾಲ ಹೊತ್ತಿಗೆ ಅದು ಒಣಗೋಗುತ್ತದೆ. ಆದರೆ ಅದು ಇರುವ 12 ತಾಸಲ್ಲಿ ಸುವಾಸನೆ ನಮಗೆ ತುಂಬ ಕೊಡುತ್ತದೆ. ಅದು ತಿಳ್ಕೊಬೋದಲ್ಲ, ನಾನ್ಯಾಕೆ ಕೊಡಬೇಕು ವಾಸನೆ, ನಾ ಇರೋದು 12 ತಾಸು ಅಷ್ಟೇ ಅಲ್ಲ ಅಂತ. ಅದು ಹಾಗೆ ಅನ್ಕೊಂಡಿಲ್ಲ, ಅದು ಇರುವ ಕೊನೆ ಕ್ಷಣವರೆಗೂ ನಮಗೆ ವಾಸನೆ ಕೊಟ್ಟು ಹೋಗುತ್ತದೆ. ಈಗಿನ ಕಾಲ ತರುಣರಿಗೆ ಹೇಳಬೇಕು ಏನಂದರೆ, ಆ ಹುಳ್ಳಿನ ಕಡ್ಡಿಗಿರುವ ಹಾಗೂ ಆ ಹೂವಿಗೆ ಇರುವ ಜೀವನೋತ್ಸವ ನಮಗಿಲ್ವಾ? ಸಣ್ಣ ಸಣ್ಣ ಸೋಲಿಗೆಲ್ಲ ಎದೆ ತೊಟ್ಕೋತೇವಲ್ವಾ, ಅಯ್ಯೋ ಮಾರ್ಕ್ಸ್ ಬರಲಿಲ್ಲ ಅಂತ, ಅಥವಾ ಏನೋ ಆಯ್ತಂತ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಮನೆ ಬಿಟ್ಟು ಹೋಗೋದು, ಹಾಗೆಲ್ಲ ಮಾಡಬಾರ್ದು. ನಾಳೆ ಬದುಕುತ್ತೇವಂತನೇ ನಮಗೆ ಗ್ಯಾರಂಟಿ ಇಲ್ಲ. ಆದರೆ ಇರುವಷ್ಟಿನ ನಾವು ಖುಷಿಯಾಗಿರಬೇಕು, ತಲೆ ಎತ್ತಿ ನಡಿಬೇಕು. ಆ ಹುಲ್ಲು ಹಾಗೂ ಮಲ್ಲಿಗೆ ಇರುವಷ್ಟು ಜೀವನೋತ್ಸವ ನಮಗೂ ಬರಬೇಕು. ದಯವಿಟ್ಟು ನಾನು ನಿಮ್ಗೆ ಕೇಳ್ಕೊಳ್ಳೋದಿಷ್ಟೇ, ಸೋಲು ಸೋಲಲ್ಲ, ಸೋಲು ಒಂದು ಘಟನೆ ಅಷ್ಟೆ. ಆದರೆ ಸೋಲು ಅಪಮಾನ ಅಲ್ಲ, ಆದರೆ ಸೋತಾಗ ಎದ್ದು ನಿಲ್ಲದಿದ್ದರೆ ಅದು ಅಪಮಾನ. ಆ ಹುಲ್ಲು ಕಡ್ಡಿಯನ್ನ ನೆನೆಸ್ಕೊಳ್ಳಿ, ಅದಕ್ಕಿರುವ ಆತ್ಮವಿಶ್ವಾಸ ಬಂದರೆ ಸಾಕು, ಎಂತಹ ಸಮಸ್ಯೆಯು ಬಂದರೂ ಎದುರಿಸಿ ನಿಂತ್ಕೋಬಹುದಂತ ಅನಿಸುತ್ತದೆ. ಅದಕ್ಕಾಗಿ ಯಾರು ಸೋತಾಗ ಎದೆ ತೊಟ್ಕೊಳ್ಳುವುದು ಬೇಡ, ನಾಳೆ ಗೆಲುವು ಬರುತ್ತದೆ. ಇವತ್ತು ಸೋತಿರಬಹುದು, ಆದರೆ ನಾಳೆ ಗೆಲುವು ಬರುತ್ತದೆ. ಆದರೆ ನೀವು ಸೋಲು ಬಂತಂತ ಏನಾದ್ರು ಮಾಡಿಕೊಂಡ್ರೆ ನಾಳೆ ಗೆಲುವು ನೋಡೋಕ್ಕೆ ಆಗಲ್ಲ. ಆದ್ದರಿಂದ ನಮಗೆ ಹುಲ್ಲಿಗೆ ಹಾಗೂ ಹೂ ಇರುವ ಜೀವನೋತ್ಸವ ನಮಗೂ ಕೂಡ ಬರಬೇಕು. ಯಾರು ಬೇಸರಗೊಂಡಿರ್ತಾರೋ, ಯಾರು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೊರಟಿರ್ತಾರೋ, ಅಥವಾ ಯಾರು ಮನೆ ಬಿಟ್ಟು ಯಾರು ಬೇಜಾರಲ್ಲಿರ್ತಾರೋ, ಅವ್ರಿಗೆಲ್ಲ ನೀವು ಜೀವನೋತ್ಸವ ತುಂಬಿ ಅವರನ್ನು ದೊಡ್ಡವರಾಗಿ ಹಾಗೂ ಧೈರ್ಯವಂತರಾಗಿ ಮಾಡಿ. ಆ ಹುಲ್ಲು ಕಡ್ಡಿ ಹಾಗೂ ಹೂವೇ ನಮಗೆ ಉದಾಹರಣೆ. ಎಲ್ಲರಿಗೂ ಧನ್ಯವಾದಗಳು.

ಪ್ರಜಾ ಐಕೋಪ್ಯನೋ ಉಜ್ರೆ ಎಸ್ಡಿಎಂ ಕಾಲೇಜಿಚೆ ಸಮುದಾಯ ರೇಡಿಯೋ ನಿನಾದ 90.4 FM. ಸರ್ ಐಕೋಪ್ಯಾ ಮೊಗಾಸು ನಮಸ್ಕಾರ. ಅತಾಮಿ ಐಕೋವ್ಯಾ ಕೊಂಗ್ನಿಪದ ಕೊಂಗ್ನಿನಾದ್ ಕಾರ್ಯಕ್ರಮ.

ನಾವಿವತ್ತು ಸಿನಿರಾಗ ಸಂಚಿಕೆಯ ಭಾಗವಾಗಿ ಆಯೋಜಿತವಾಗಿರುವಂತ SDM ಸಂವಾದ ವಿಶೇಷ ಕಾರ್ಯಕ್ರಮದಲ್ಲಿದ್ದೇವೆ. ಈ ಕಾರ್ಯಕ್ರಮದಲ್ಲಿ SDM ಪತ್ರಿಕೋದ್ಯಮ ಸಮೂಹ ಸಂವಹನ ವಿಭಾಗದ ಎಲೆಕ್ಟಿವ್ ತರಗತಿಯ ವಿದ್ಯಾರ್ಥಿಗಳು ಮತ್ತು ತಜ್ಞರು ಇದ್ದಾರೆ. ಈ ವಿಶೇಷ ಸಂವಾದ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಆಶಯ ಏನಂದ್ರೆ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನ ಪಡೆದಿರುವಂತಹ ಕನ್ನಡದ ಬಹಳ ಮುಖ್ಯವಾದ ನಟ ಅನಂತನಾಗ್ ಅವರು, ಅವರ ಪ್ರತಿಭಾನ್ವಿತ ಐಡೆಂಟಿಟಿ, ಅವರನ್ನ ಯಾಕೆ ನಾವು ವರ್ತಮಾನದಲ್ಲಿ ನೆನಪಿಸಿಕೊಂಡು ಅವರ ಕಾಂಟ್ರಿಬ್ಯೂಷನ್ಸ್ ಅನ್ನ ವಿಸ್ತೃತವಾಗಿ ಚರ್ಚೆ ಮಾಡಬೇಕು ಅನ್ನುವ ಕೇಂದ್ರ ಆಶಯವನ್ನ ದೃಷ್ಟಿಯಲ್ಲಿರಿಸಿಕೊಂಡು ಈ ಕಾರ್ಯಕ್ರಮವನ್ನು

ಈ ಕಾರ್ಯಕ್ರಮದಲ್ಲಿ ನಮ್ಮ ವಿದ್ಯಾರ್ಥಿಗಳು ತಮ್ಮ ವಿಚಾರಗಳನ್ನು ಪ್ರಸ್ತುತಪಡಿಸ್ತಾ ಕೆಲವು ಪ್ರಶ್ನೆಗಳನ್ನು ಕೇಳ್ತಾ ಅದರ ಆಧಾರದ ಮೇಲೆ ನಮ್ಮ ಚರ್ಚೆ ಮುಂದುವರಿಯಲಿದೆ. ಅನಂತನಾಗ್ ಅಂದ ತಕ್ಷಣನೇ ನನಗೆ ಮುಖ್ಯ ಆಗೋದು ಏನು ಅಂದ್ರೆ, ಅವರು ಹೊಸ ಅಲೆಯ ಮತ್ತು ಕಮರ್ಷಿಯಲ್ ಸಿನಿಮಾಗಳನ್ನ ಬ್ಲೆಂಡ್ ಮಾಡಿ ಒಂದು ಹೊಸದಾದ ಅಭಿನಯ ಸಂವೇದನೆಯನ್ನ ದಾಟಿಸುವಲ್ಲಿ ಯಶಸ್ವಿಯಾದ ನಟ ಅಂತ ನನಗೆ ನೆನಪಾಗತ್ತೆ. ಬಹಳ ಸಂದರ್ಭಗಳಲ್ಲಿ ಏನಾಗುತ್ತೆ, ಕನ್ನಡವೂ ಸೇರದಂತೆ ಭಾರತದ ದೊಡ್ಡ ದೊಡ್ಡ ಸ್ಟಾರ್ ನಟರುಗಳಿದಾರಲ್ಲ, ಅವರೆಲ್ಲರೂ ತಮ್ಮ ವೃತ್ತಿಯಾನವನ್ನ ಶುರು ಮಾಡಿದ್ದು ಹೊಸ ಅಲೆಯ ಸಿನಿಮಾಗಳಿಂದಲೇ. ಹೊಸ ಅಲೆಯ ಸಿನಿಮಾಗಳ ಮುಖಾಂತರ ತಮ್ಮ ವೃತ್ತಿಯಾನ ಶುರು ಮಾಡಿ ನಂತರದಲ್ಲಿ ಕಮರ್ಷಿಯಲ್ ಅಂದ್ರೆ ನೀವೇನು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಅಂತ ಏನ್ ಕರೀತಿರಲ್ಲ, ಅಲ್ಲಿ ತುಂಬಾ ಭಿನ್ನವಾಗಿರುವಂತಹ ಸಿನಿಮಾಗಳಲ್ಲಿ ಅಭಿನಯಿಸಿ ಜನಮನವನ್ನ ಗೆದ್ದಿದ್ದಾರೆ. ಅದರಲ್ಲಿ ಆ ವಲಯದಲ್ಲಿ ನನಗೆ ಅನಂತನಾಗ್ ಪ್ರಮುಖವಾದ ಹೆಸರು ಅಂತ ಅನ್ಸುತ್ತೆ. ಅವರ ಜರ್ನಿ ಶುರುವಾಗಿದ್ದು ಹೊಸಾಲೆಯ ಸಿನಿಮಾಗಳ ಮುಖಾಂತರ ಅಂತ ನಾನು ಈಗಾಗಲೇ ಹೇಳಿದೆ. ಹೊಸಾಲೆಯ ಸಿನಿಮಾ ಅಂತಂದ್ರೆ ಹಿಂದಿಯಲ್ಲಿ ಅಂಕುರ್ ಅಂತ ಒಂದು ಸಿನಿಮಾ ಇದೆ, ಅವರು ಶ್ಯಾಮ್ ಬೆನಗಲ್ ಡೈರೆಕ್ಟ್ ಮಾಡಿದಂತ ಸಿನಿಮಾ. ಆ ಸಿನಿಮಾ ಏನ್ ಹೇಳುತ್ತೆ ಅಂತಂದ್ರೆ, ಇಡೀ ಅಸಮಾನತೆಯ ಜಗತ್ತನ್ನು ಕಂಡರಿಸಿ ಸಮಾನತೆಯ ಕಡೆಗೆ ಇಡೀ ಸಮಾಜ ಮುಂದುವರಿಬೇಕು ಅನ್ನುವಂಥ ತತ್ವವನ್ನು ಆ ಸಿನಿಮಾ ಕಾಣಿಸುವಲ್ಲಿ ಯಶಸ್ವಿ ಆಯಿತು. ಆ ಥರದ ಅನೇಕ ಸಿನಿಮಾಗಳಲ್ಲಿ ಅವರು ಅಭಿನಯಿಸಿದರು. ಅದರ ಜೊತೆಗೆ ನನಗೆ ಇಲ್ಲಿ ಪ್ರಸ್ತಾಪ ಮಾಡಬಹುದಾದಂಥ ಆರಂಭಿಕ ಪ್ರಯೋಗದ ಹೆಸರು ಸಂಕಲ್ಪ, ನಂಜರಾಜಯ್ಯ ಅರಸು ಅವರು ನಿರ್ದೇಶನ ಮಾಡಿದ ಸಿನಿಮಾ. ಅವರು ಅಂದರೆ ನಂಬಿಕೆ ಮತ್ತು ವೈಚಾರಿಕ ಜಗತ್ತನ್ನು ಮೊದಲ ಬಾರಿಗೆ ಕನ್ನಡದಲ್ಲಿ ಅಥೆಂಟಿಕ್ ಆಗಿ ಪ್ರೆಸೆಂಟ್ ಮಾಡಿದಂಥ ಸಿನಿಮಾ ಅದು. ಇವತ್ತಿಗೂ ಕೂಡ ಅದಿದೆ, ಅಂದರೆ ದೇವರನ್ನು ನಂಬಬೇಕಾ ಬೇಡವಾ, ನಂಬಿಕೆ ಜೊತೆ ಇರಬೇಕಾ ಬೇಡವಾ, ವೈಚಾರಿಕತೆ ಇಂಪಾರ್ಟೆಂಟ್ ಯಾವ್ದು ಇಂಪಾರ್ಟೆಂಟ್ ಅನ್ನೋದೊಂದು ಇವತ್ತಿಗೂ ಇರೋದ್ರಿಂದ ನನಗೆ ಅವರ ಸಂಕಲ್ಪ ಸಿನಿಮಾ ತುಂಬಾ ಮುಖ್ಯ ಅಂತ ಅನ್ಸುತ್ತೆ. ನನಗೆ ತರಾಸು ಅವರ ಕಾದಂಬರಿ ಆಧರಿಸಿದ ಹಂಸಗೀತೆ ಸಿನಿಮಾ ವಿಶೇಷವಾದ ಪ್ರಭಾವವನ್ನ ಮೂಡಿಸಿತ್ತು ಕನ್ನಡದಲ್ಲಿ. ಅದು ಕನ್ನಡದ ಬಹಳ ಪ್ರಮುಖವಾದ ಸಂಗೀತಾತ್ಮಕ ಚಿತ್ರ ಅಂತ ನಾನು ಕರಿತೀನಿ, ಯಾಕಂದ್ರೆ ಬಾಲ ಮುರುಳಿ ಕೃಷ್ಣ ಅವರು ಆ ಸಿನಿಮಾಕ್ಕೆ ಸಂಗೀತ ನೀಡಿದ್ರು. ತುಂಬಾ ಮಹತ್ವ, ನಾವು ಬಹಳ ಸಲ ಬಾಲಿವುಡ್ ಸಿನಿಮಾಗಳನ್ನೇ ರೆಫರ್ ಮಾಡ್ತೀವಿ, ಅಂದ್ರೆ ಹೆಚ್ಚು ಗೀತೆಗಳನ್ನು ಒಳಗೊಂಡಂತ ಸಿನಿಮಾ ಯಾವ್ದು ಅಂತಂದ್ರೆ ಹಮ್ ಆಪ್ಕೆ ಹೈ ಕೌನ್ ಅಂತ ಹೇಳ್ತೀವಿ, ಮೈನೆ ಪ್ಯಾರ್ ಕೆ ಅಂತ ಒಂದು ಹಿಂದಿ ಸಿನಿಮಾನ ರೆಫರ್ ಮಾಡ್ತೀವಿ. ಕನ್ನಡದಲ್ಲಿ ಯಾವ್ದಂದ್ರೆ ಪ್ರೇಮಲೋಕ ಅಂತ ಹೇಳ್ತೀವಿ, ರಣಧೀರ ಅಂತ ಹೇಳ್ತೀವಿ. ಹಂಗಲ್ಲ ಅಂದ್ರೆ ನೀವು ಹಂಸಗೀತೆ ಅನ್ನುವಂತ ಹೊಸ ಅಲೆಯ ಸಿನಿಮಾವನ್ನು ನಿರ್ದೇಶಿಸಿದವರು ಜಿ ವಿ ಅಯ್ಯರ್ ಅವರು. ಆ ಜಿ ವಿ ಅಯ್ಯರ್ ಅವರ ನಿರ್ದೇಶನದ ಆ ಸಿನಿಮಾದಲ್ಲೇ ತುಂಬಾ ಹತ್ತಕ್ಕಿಂತಲೂ ಹೆಚ್ಚು ಹಾಡುಗಳಿದ್ವು. ಆ ಸಂಗೀತವನ್ನು ನೀಡಿದ್ದು ಬಾಲಮುರಳಿ ಕೃಷ್ಣ ಅವರು, ಸ್ವತಃ ಅವರು ಬಾಲಮುರಳಿ ಕೃಷ್ಣ ಅವರು ಅದರಲ್ಲಿ ಹಾಡಿದ್ದಾರೆ.

ಮತ್ತೆ ಅಲ್ಲಿ ಬಿ ಕೆ ಸುಮಿತ್ರ ಅನ್ನುವಂಥವ್ರು ಕೂಡ ಆ ಕಾಲದ ಹೊಸ ಪ್ರತಿಭೆ ಅದು. ನಂತರದಲ್ಲಿ ಭಾವಗೀತೆಯ ಪ್ರಪಂಚದಲ್ಲಿ ತುಂಬಾ ಹೆಸರು ಮಾಡಿದವರು ಅವರು. ಅವರ ಹಾಡುಗಳು ತುಂಬಾ ಮಹತ್ವದ್ದು ಅಂತ ಅನ್ಸುತ್ತೆ. ಅನಂತನಾಗ್ ಸಿನಿಮಾದಲ್ಲಿ ಸಂಗೀತಾತ್ಮಕ ಅಪ್ಪಟ ಶಾಸ್ತ್ರೀಯ ಅಂತ ಕರೆಯಬಹುದಾದಂತಹ ಗೀತೆಗಳು ಆ ಸಿನಿಮಾದಲ್ಲಿ ಮೂಡಿ ಬಂದವು. ಮುಖ್ಯವಾಗಿ ನಾನು ಹೇಳೋದು ಏನಂತಂದ್ರೆ, ಒಂದು ಸಂಗೀತಾತ್ಮಕ ಚಿತ್ರಗಳ ಪರಂಪರೆ ಕನ್ನಡದಲ್ಲಿ ಮುಂದುವರಿತು. ನಮಗೆ ಮಲಯ ಮಾರುತ ಅಂತ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಆಕ್ಟ್ ಮಾಡ್ತಾರೆ, ಕೆ ಎಸ್ ಎಲ್ ರವಿ ಅವರು ಅದನ್ನು ನಿರ್ದೇಶನ ಮಾಡ್ತಾರೆ. ತುಂಬಾ ಮಹತ್ವದ ಕಾಣಿಕೆಯಾಗಿ ಆ ಸಿನಿಮಾ ನಾವು ನೋಡಬಹುದು. ಇಲ್ಲಿ ಹಂಸಗೀತೆ ಅನಂತನಾಗ್ ಅವರ ತುಂಬಾ ಮಹತ್ವದ ಪ್ರತಿಭೆಯನ್ನು ಬಿಂಬಿಸಿದಂತ ಸಿನಿಮಾ ಆಗಿ ನಾವು ನೋಡೋದಕ್ಕೆ ಸಾಧ್ಯ ಇದೆ. ನನಗೆ ಅಂದ್ರೆ ಶಾಸ್ತ್ರೀಯ ಸಂಗೀತ ಕಲಾವಿದರು ಸಿನಿಮಾಕ್ಕೆ ಬಂದಿದ್ದು ಒಂದು ವಿಶೇಷ ಸಂಗತಿ. ಆ ದೃಷ್ಟಿಯಿಂದ ಈ ಸಿನಿಮಾ ಶಾಸ್ತ್ರೀಯವಾಗಿಯೂ ಇಂಪಾರ್ಟೆಂಟ್, ಜನಪ್ರಿಯ ನೆಲೆಗಟ್ಟಿನಲ್ಲಿ ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ನಾವು ಅದನ್ನ ಪರಿಗಣಿಸಬಹುದು. ಇದನ್ನು ಮುಂದುವರಿಸಿ ಹೇಳೋದಾದ್ರೆ, ಶಂಕರ್ ನಾಗ್ ಅವರು ಅಂದ್ರೆ ಅನಂತ್ ನಾಗ್ ಅವರ ತಮ್ಮ, ಇದಕ್ಕಿಂತ ಮುಂಚಿತವಾಗಿ ಹಂಸಗೀತೆ ಸಿನಿಮಾದ ಒಂದು ವಿಶೇಷ ಏನಂತಂದ್ರೆ, ಟೈಟಲ್ಸ್ಗಳು ಅಪಿಯರ್ ಆಗುವ ಕಾಲಕ್ಕೆನೆ, ಟೈಟಲ್ ಕಾರ್ಡ್ ಅಪಿಯರ್ ಆಗುವ ಕಾಲಕ್ಕೆನೆ ಆಲಾಪದ ಒಂದು ಗೀತೆ ಬರುತ್ತೆ. ಅದು ಆಲಾಪದ ಒಂದು ಫ್ರೇಮ್ ಹೆಂಗಿದೆ ಅಂತಂದ್ರೆ, ಅನಂತ್ ನಾಗ್ ಅವರ ವೃತ್ತಿ ಅನ್ನೋದ್ರ ಮುನ್ನುಡಿಯಾಗಿ ನೀವು ಗಮನಿಸಬಹುದು. ನೀವು ಯೂಟ್ಯೂಬ್ ಅಲ್ಲಿ ಗಮನಿಸಿದ್ರೆ ಗೊತ್ತಾಗುತ್ತೆ. ಅದನ್ನಂದ್ರೆ ಅನಂತ ಶಕ್ತಿ ಇರುವಂತವರು ಸಾಧನೆಯ ಯಾನವನ್ನ ತುಂಬಾ ಸುದೀರ್ಘವಾಗಿ ಮುಂದುವರಿಸಿಕೊಂಡು ಒಂದು ಮಹತ್ವದ ಕಾಣಿಕೆಗಳನ್ನು ನೀಡಬಹುದಾದ ಒಂದು ಸಾಧ್ಯತೆಯನ್ನ ಆ ಸಂಗೀತ ಕಾಣಿಸುತ್ತೆ ನನಗೆ. ಇವತ್ತಿಗೂ ಕೂಡ ಅದು ತುಂಬಾ ವಿಶೇಷ ಅಂತ ಅನ್ಸುತ್ತೆ. ಹಾಗಾಗಿ ಶಾಸ್ತ್ರೀಯ ಸಂಗೀತ ಕಲಾವಿದರು ಕನ್ನಡ ಸಿನಿಮಾಕ್ಕೆ ಬಂದಿದ್ದು ಅದರ ಸಾಕ್ಷಿಯಾಗಿ ಬಾಲಮುರಳಿ ಕೃಷ್ಣ ನನಗೆ ವಿಶೇಷವಾಗಿ ಕಾಣೋದು. ಆ ಪ್ರತಿಭಾನ್ವಿತ ಐಡೆಂಟಿಟಿಯನ್ನ ಕಾಣಿಸುವ ಹೊಣೆಗಾರಿಕೆಯನ್ನು ಅನಂತನಾಗ್.

ಶಂಕರ್ನಾಗ್ ನಂತರದ ದಿನಗಳಲ್ಲಿ ನೋಡಿ ಸ್ವಾಮಿ ನಾವಿರೋದು ಹೀಗೆ ಅಂತ ಒಂದು ಸಿನಿಮಾ ಮಾಡ್ತಾರೆ. ಆ ಸಿನಿಮಾದಲ್ಲಿ ಮತ್ತೆ ಭೀಮಸೇನ್ ಜೋಶಿ, ಆ ಕಾಲದ ದೊಡ್ಡ ಶಾಸ್ತ್ರೀಯ ಸಂಗೀತ ಕಲಾವಿದರು, ಅವರು ಹಾಡ್ತಾರೆ ಇವರಿಗಾಗಿ, ಅನಂತನಾಗಿ ಹಾಡ್ತಾರೆ. ಇವತ್ತಿಗೂ ಕೂಡ ಅದು ಯೂಟ್ಯೂಬ್ ಅಲ್ಲಿ ಕೇಳಲ್ಪಡ್ತದೆ, ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಅದು ಇವತ್ತಿಗೂ ಜನಜನಿತ ಅಂತ. ಅಂದ್ರೆ ಸಿನಿಮಾದ ಹಾಡಿನ ಮುಖಾಂತರ ಆ ಕಾಲಕ್ಕೆ ಜನಪ್ರಿಯವಾಗಿ ಇವತ್ತಿಗೂ ಕೂಡ ಅದು ಮತ್ತೆ ಗುಣಗಲ್ಪಡ್ತದೆ, ಭಾಗ್ಯದ ಲಕ್ಷ್ಮೀ ಬಾರಮ್ಮ. ಅನಂತನಾಗ್ ಅಲ್ಲಿ ಆ ಸಿನಿಮಾದಲ್ಲಿ ಸಿನಿಮಾದ ಹಾಡಿನಲ್ಲಿ ಕಾಣಿಸಿಕೊಳ್ತಾರೆ. ನನಗದು ಅನಂತನಾಗ್ ವಿಶೇಷತೆಯನ್ನ ಕುರಿತು ಮಾತನಾಡುವ ಕಾಲಕ್ಕೆಲ್ಲ ಚರ್ಚಿಸಲೇಬೇಕಾಗಿರುವಂತಹ ಗೀತೆಗಳು ಸಿನಿಮಾಗಳಿವು ಅಂತ ನನಗನ್ಸುತ್ತೆ.

ಮತ್ತೆ ಅವರ ಬೆಳದಿಂಗಳ ಬಾಲೆ, ನಾನು ಹೇಳಲೇಬೇಕಾಗಿರುವಂತ ಒಂದು ಸಿನಿಮಾದ ಹೆಸರು ಏನಂತಂದ್ರೆ ನೀವು ಗಮನಿಸಿರ್ಬೋದು, ಬೆಳದಿಂಗಳ ಬಾಲೆ ಅಂದ್ರೆ ಒಂದು ಮೌನದಲ್ಲಿ ಚಿತ್ರಕಥೆಯನ್ನ ಹೇಳಬಹುದು ಅನ್ನೋದನ್ನ ಕಮಲ್ ಹಾಸನ್ ಕನ್ನಡದಲ್ಲಿ ಆಕ್ಟ್ ಮಾಡಿ ತೋರಿಸಿದ್ದಾರೆ, ಅದರದೊಂದು ಪರಂಪರೆ ಇದೆ ನಮ್ಮಲ್ಲಿ. ಆಮೇಲೆ ನಾಯಕಿಯನ್ನು ಡಿಸಪಿಯರ್ ಮಾಡಿ ನಾಯಕ ತೊಡಲಾಡುವಂತ ಒಂದು ಪಾತ್ರದ ಮೊದಲ ಪ್ರಯೋಗವಾಗಿ ನನಗೆ ಬೆಳದಿಂಗಳ ಬಾಲೆ ಸಿನಿಮಾ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ನೀ ಯಾರು ನಾ ಅರಿಯನು ಅನ್ನುವಂತ ಹಾಡು ಬರುತ್ತೆ, ಅದು ಇವತ್ತಿಗೂ ಕೂಡ ತುಂಬಾ ಐಕಾನಿಕ್ ಹಾಡು ಅಂತ ನಾನು ಅದನ್ನು ಇಂಟರ್ಪ್ರಿಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಆ ಗೀತೆಯನ್ನ ಗುಣಸಿಂಗ್, ಆ ಸಿನಿಮಾಕ್ಕೆ ಗುಣಸಿಂಗ್ ಅವರು ಸಂಗೀತ ನೀಡಿದ್ರು, ಎಸ್ ಪಿ ಬಿ ಅವರು ಹಾಡಿದ್ರು, ಲಿರಿಕ್ಸ್ ಶ್ಯಾಮ್ ಸುಂದರ್ ಕುಲಕರ್ಣಿ ಅವರು

ಇವೆಲ್ಲ ಸಿನಿಮಾಗಳು ಮತ್ತೆ ಬಹಳ ಮುಖ್ಯವಾಗಿ ಏನಂದ್ರೆ ಅನಂತನಾಗ್ ಅವರ ವಿಶೇಷತೆ ಏನಂತಂದ್ರೆ ಮಧ್ಯಮ ವರ್ಗವನ್ನ ರೆಪ್ರೆಸೆಂಟ್ ಮಾಡಿ ಮಧ್ಯಮ ವರ್ಗದ ತೊಳಲಾಟಗಳನ್ನ ಕಾಣಿಸಿದಂತ ವಿಶೇಷ ಪ್ರತಿಭೆಯಾಗಿ ಅವರು ಮುಖ್ಯ ಆಗ್ತಾರೆ. ಇವತ್ತೇನು ನೀವು ಜನ್ಜಿ ಅಂತ ಏನು ನೀವು ಕರಿತೀರಲ್ಲ ಅಂದ್ರೆ ನಿರುದ್ಯೋಗದ ಸಮಸ್ಯೆ ಬೇರೆ ಬೇರೆ ಸಮಸ್ಯೆಗಳ ಮಧ್ಯೆ ಹೊಸ ಕಾಲದ ಘಟ್ಟದ ಯುವಕರು ನಲುಗ್ತಾ ಇದ್ದಾರೆ ಅಂತ ಬಂದಾಗ ಆ ಕಾಲದಲ್ಲೇನೆ ಮಧ್ಯಮ ವರ್ಗದ ತೊಳಲಾಟಗಳನ್ನ ಮಧ್ಯಮ ವರ್ಗದ ಸಮಸ್ಯೆಗಳನ್ನ ಅವರ ಸಿನಿಮಾಗಳು ತುಂಬಾ ಅಥೆಂಟಿಕ್ ಆಗಿ ಮುಂದಿಟ್ಟು ಅಂತ ಅನ್ಸುತ್ತೆ. ನಾನು ಈಗ ಪ್ರಸ್ತಾಪ ಮಾಡಿದ ನೋಡಿ ಸ್ವಾಮಿ ನಾವಿರೋದು ಹೀಗೆ ಕೂಡ ಮಧ್ಯಮ ವರ್ಗದ ತೊಳಲಾಟದ ಒಂದು ಕಥನ.

ಅವರ ಹಾಸ್ಯದ ಕಥನದ ಸಿನಿಮಾಗಳು ಕೂಡ ಹಾಗೇನೆ. ಗೌರಿ ಗಣೇಶ ಆಗಿರ್ಬೋದು, ಗಣೇಶನ ಮದುವೆ ಆಗಿರಬಹುದು, ಅವೆಲ್ಲ ಸಿನಿಮಾಗಳು ಹಾಸ್ಯವನ್ನಷ್ಟೇ ಕಟ್ಟಿಕೊಡಲಿಲ್ಲ, ಹಾಸ್ಯದ ಹಿಂದೆ ಇರುವಂತ ಕಟುವಾಸ್ತವಗಳನ್ನು ಕೂಡ ತೆರೆದಿಟ್ಟವು ಅಂತ ಅನ್ಸುತ್ತೆ. ಅಂದ್ರೆ ಎಲ್ಲ ಇಲ್ಲಗಳ ಮಧ್ಯೆ ನಮ್ಮ ಭಾರತದ ಮಧ್ಯಮ ವರ್ಗ ಖುಷಿ ಖುಷಿಯಾಗಿ ಇರ್ತದೆ ಅನ್ನೋದನ್ನ ಬೇರೆ ರೀತಿಯಲ್ಲಿ ಕಾಣಿಸಿದಂತ ಪ್ರಯೋಗ ಫಣಿ ರಾಮಚಂದ್ರ ಆ ಸಿನಿಮಾದ ನಿರ್ದೇಶಕರಾಗಿ ಗಮನ ಸೆಳೆದ್ರು. ಹಾಗಾಗಿ ನನಗೆ ಹೊಸ ಅಲೆಯ ಸಿನಿಮಾಗಳ ಸಾಮಾಜಿಕ ಸಂವೇದನೆಯನ್ನ ಕಮರ್ಷಿಯಲ್ ಸಿನಿಮಾಗಳ ಮುಖಾಂತರ ಅವರು ದಾಟಿಸಿದ್ರು ಅಂತ ಅನ್ಸುತ್ತೆ. ಅನಂತನಾಗ್ ಅವರ ವಿಶೇಷತೆ ಅದು. ಹಾಗೆ ಇಲ್ಲಿ ಪ್ರಸ್ತಾಪ ಮಾಡಿದ ಹಂಸಗೀತೆ ಆಗಿರ್ಬೋದು, ನೋಡಿ ಸ್ವಾಮಿ ನಾವಿರೋದು ಹೀಗೆ ಸಿನಿಮಾಗಳಾಗಿರ್ಬಹುದು, ಬೆಳದಿಂಗಳ ಬಾಲೆ ಸಿನಿಮಾ ಆಗಿರ್ಬೋದು, ಬಹಳ ಜನಜನಿತ ಆಗಿರುವಂತಹ ಬಯಲುದಾರಿಯ ಸಿನಿಮಾದ ಹಾಡುಗಳಿರ್ಬೋದು, ಅವೆಲ್ಲ ಹಾಡುಗಳು ಆ ಕಾಲದ ಐಡೆಂಟಿಟಿಯನ್ನು ಅಷ್ಟೇ ರಿಫ್ಲೆಕ್ಟ್ ಮಾಡಲ್ಲ, ಅಂದ್ರೆ ಒಂದು ಮಾಧುರ್ಯದ, ಒಂದು ಪ್ರೀತಿ ಪ್ರೇಮದ ಮಾಧುರ್ಯದ ಜೊತೆ ಜೊತೆಗೇನೆ ಸಾಮಾಜಿಕ ವಾಸ್ತವಗಳನ್ನು ಬೇರೆ ರೀತಿಯಲ್ಲಿ ಕಾಣಿಸಿದವು ಅಂತ ನನಗೆ ಅನ್ಸುತ್ತೆ. ಒಬ್ಬ ನಟನ ಮುಖಾಂತರ ಆಗಬಹುದಾದಂತ ಮಹತ್ವದ ಕೆಲಸ ಅಂತ ನನಗೆ ಅನ್ಸುತ್ತೆ. ಬಯಲುದಾರಿಯ ಸಿನಿಮಾದ ಒಂದು ವಿಶೇಷತೆ ಏನಂತಂದ್ರೆ ರಾಜನ್ ನಾಗೇಂದ್ರ ಅವರ ಸಂಗೀತದ ಸಿನಿಮಾ ಅದು. ಎಲ್ಲಿರುವೆ ಮನವ ಕಾಡುವ ರೂಪಸಿಯೆ ಅಂತ ಅನ್ನುವಂಥದ್ದು, ಯಾರ್ಯಾರು ಹುಡುಗಿನ ಹುಡುಕ್ತಿರ್ತಾರಲ್ಲ ಆ ಹಾಡು ನೆನಪಾಗತ್ತೆ ಅಂತ ತುಂಬಾ ತಮಾಷೆಯಾಗಿ ಬಹಳ ಸಲ ಬಹುತೇಕರು ಅಂದ್ರೆ ಮಿಲೇನಿಯಲ್ ತಲೆಮಾರು ಕೂಡ ನೆನಪು ಮಾಡಿಕೊಳ್ಳುತ್ತೆ, ನಂತರದ ತಲೆಮಾರು ಕೂಡ ಹಂಗೆ ನೆನಪು ಮಾಡ್ಕೊಳ್ತದೆ. ಆ ಸಿನಿಮಾದ ಒಂದು ವಿಶೇಷತೆ ಏನಂದ್ರೆ ಮೊದಲ ಬಾರಿಗೆ ಹೆಲಿಕಾಪ್ಟರ್ ಬಳಸಿದ್ದು ಕನ್ನಡದ ಸಿನಿಮಾದಲ್ಲಿ. ನೀವು ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ, ಹೆಲಿಕಾಪ್ಟರ್ ಅನ್ನು ಬಳಸಿ ಒಬ್ಬ ನಾಯಕ ಹೆಲಿಕಾಪ್ಟರ್ ನಲ್ಲಿ ಸುತ್ತಾಡಿ ಹಾಡು ಹಾಡುತ್ತಾ, ಉತ್ಸಾಹದಲ್ಲಿ ಹಾಡು ಹಾಡುತ್ತಾ ತನ್ನ ಮನದ ಆಲೋಚನೆಗಳನ್ನ, ಮನದ ಉತ್ಸಾಹವನ್ನ ತೋರ್ಪಡಿಸಿಕೊಳ್ಳುವಂತ ಒಂದು ಗೀತೆ ಅದು. ಎಲ್ಲಿರುವೆ ಮನವ ಕಾಡುವ ರೂಪಸಿ.

ಅನಂತ ನಾಗ್ ಮುಖ್ಯ ಆಗೋದು ಏನಂತಂದ್ರೆ ಎಕ್ಸ್ಪ್ರೆಷನ್ಸ್ ಅಲ್ಲಿ. ನಿಮಗೆ ಆ ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಫೇಮಸ್ ಆಗಿರ್ತಾರೆ, ವಿಷ್ಣುವರ್ಧನ್ ಜನಪ್ರಿಯತೆಯ ತುತ್ತ ತುದಿಯಲ್ಲಿ ಇರ್ತಾರೆ, ಅಂಬರೀಷ್ ಜನಪ್ರಿಯರಾಗಿರ್ತಾರೆ. ಆ ಸ್ಟಾರ್ಡಮ್ ಅಂತ ಕರಿತೀವಿ ನಾವು, ಅಂದ್ರೆ ಹೀರೋಗಳ ಯುಗ ಅದು. ಆ ತರದ ಹೀರೋಗಳ ಫೈಟ್ ಸೀನ್ ಇರಬೇಕು, ಡಾನ್ಸ್ ಮಾಡಬೇಕು, ಆ ತರದ ನಿಯಮಗಳನ್ನೆಲ್ಲ ಸೃಜನಶೀಲವಾಗಿ ಉಲ್ಲಂಘನೆ ಮಾಡಿ ಅನಂತ್ ನಾಗ್ ಮತ್ತು ಶಂಕರ್ ನಾಗ್ ಸಿನಿಮಾಗಳಲ್ಲಿ ಕಾಣಿಸಿಕೊಂಡು ಮಾರುಕಟ್ಟೆಯನ್ನ ಹಿಡಿತಾರೆ ಅಂತ. ಇವತ್ತು ನಾವು ಮಾರುಕಟ್ಟೆಯಲ್ಲಿನ ತಲುಪಬೇಕಾದ್ರೆ ಹಿಂಸೆ ಇರಬೇಕು, ಒಂದು ನೆಗೆಟಿವಿಟಿಯ ವೈಭವೀಕರಣ ಇರಬೇಕು ಅಂತ ಇವತ್ತು ಮಾತಾಡ್ತಾ ಇದೀವಲ್ಲ. ಸೊ ನೀವು ಅದನ್ನ ಅಲ್ಲಗಳೆಯುವ ಹಾಗೆ ಅನಂತ್ ನಾಗ್ ತುಂಬಾ ಸಾಫ್ಟ್ ಆಗಿ ಗೀತೆಗಳಲ್ಲಿ ಕಾಣಿಸ್ಕೊಳ್ತಾರೆ, ಸಂಭಾಷಣೆಯಲ್ಲಿ ಕಾಣಿಸ್ಕೊಳ್ತಾರೆ. ತಮ್ಮ ಒಂದು ಸಾಫ್ಟ್ ಆಗಿರುವಂತಹ ಅಪಿಯರೆನ್ಸ್ ನ ಮುಖಾಂತರನೇ, ಅಭಿನಯದ ಒಂದು ಶಕ್ತಿಯ ಮುಖಾಂತರನೇ ಕಥೆಯನ್ನ ದಾಟಿಸುವಂತ ಒಂದು ಶ್ರೇಷ್ಠ ಪ್ರತಿಭೆಯಾಗಿ ಅನಂತ್ ನಾಗ್ ಮುಖ್ಯ ಆಗ್ತಾರೆ. ಅಂದ್ರೆ ಎಕ್ಸ್ಪ್ರೆಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಅಂತ. ಅವರು ಕೂಡ ಥಿಯೇಟರ್ ನಿಂದ ಬಂದಿರೋದ್ರಿಂದ ಎಕ್ಸ್ಪ್ರೆಷನ್ಸ್ ಅವ್ರು ನಡೀತಾ, ನೀವು ಬಹುತೇಕ ಅವರ ಸಾಂಗ್ಗಳನ್ನು ನೀವು ನೋಡಿದರೆ ಆ ಕಡೆಯಿಂದ ಈ ಕಡೆ ಬರ್ತಿರ್ತಾರೆ ಅಷ್ಟೇ. ಹೆಲಿಕಾಪ್ಟರ್ ಈಗ ಎಲ್ಲಿರುವೆ ಮನವ ಕಾಡುವ ರೂಪ ಸಿಎಸ್ ಹಾಡಲ್ಲಿ ಅವರು ಎಕ್ಸ್ಪ್ರೆಷನ್ ಅಲ್ಲೇ ಅವರು ಹಾಡಿನ ಅರ್ಥವನ್ನ ಕಾಣಿಸ್ತಾ ಹೋಗ್ತಾರೆ. ಆಮೇಲೆ ಅವ್ರ ಬಗ್ಗೆ ಅವರ ಹಾಡುಗಳು ಅಂತಂದಾಗ ನನಗೆ ಮತ್ತೆ ನೆನಪಾಗೋದು ಅಂದ್ರೆ ನಿನ್ನ ನಗುವು ಹೂ ಅಂತೆ ಅಂತ ಒಂದು ಸಾಂಗ್ ಇದೆ, ಬೆಂಕಿಯ ಬಲೆ ಸಿನಿಮಾದ ಹಾಡು. ಅದು ಕೂಡ ಹಾಗೇನೆ ಅಂದ್ರೆ ರಾಜನ್ ನಾಗೇಂದ್ರ ಅವರು ತುಂಬಾ ಭಿನ್ನವಾಗಿ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಉದಯ ಶಂಕರ್ ಅವರು ತುಂಬಾ ಭಿನ್ನವಾದ ಒಂದು ಕವಿತೆಯನ್ನು ಕಟ್ಟಿದ್ದಾರೆ, ಅದರ ಅರ್ಥವನ್ನು ಧ್ವನಿಸುವ ಹಾಗೆ ಅವರು ತಮ್ಮ ಮುಖದ ಚಹರೆಯ ಮುಖಾಂತರನೇ ಅವರು ಅಭಿನಯದ ಮುಖಾಂತರನೇ ಅರ್ಥವನ್ನು ದಾಟಿಸುವಂತ ಕೆಲಸವನ್ನು ಮಾಡ್ತಾರೆ.

ಹಾಗಾಗಿ ನನಗೆ ಇದೇ ಇದೇ ಬೆಂಕಿ ಬಲ್ಲೆ ಸಿನಿಮಾದ ಇನ್ನೊಂದು ಹಾಡು ಒಲಿದ ಜೀವ ಜೊತೆಯಲ್ಲಿರಲು ಬಾಳು ಸುಂದರ. ಅದು ಕೂಡ ಅಂದ್ರೆ ಬದುಕನ್ನ ಭಿನ್ನವಾಗಿ ವ್ಯಾಖ್ಯಾನಿಸುವಂತ ಗೀತೆ. ಅಲ್ಲೂ ಕೂಡ ಅವರ ಎಕ್ಸ್ಪ್ರೆಷನ್ಸ್ ಮುಖಾಂತರನೇ ಆ ಗೀತೆಯ ಸತ್ವ ನಮಗೆ ದಾಟಿಕೊಳ್ಳುತ್ತದೆ. ಮತ್ತೆ ನಾನು ಹೆಸರಿಸಬಹುದಾದಂತ ಮತ್ತೊಂದು ಸಿನಿಮಾದ ಗೀತೆ ಅರುಣರಾಗ, ಎಂ ರಂಗರಾವ್ ಸಂಗೀತ ನೀಡಿದಂತ ಹಾಡು ಅದು. ನಡೆದಾಡೋ ಕಾಮನ ಬಿಲ್ಲು, ಅದೊಂಥರ ಜೀವನ ಪ್ರೀತಿಯನ್ನ ಹೆಚ್ಚಿಸುವಂತ ಹಾಡು ಆಗಿ ನಾವು ನೋಡಬಹುದು.

ಹಾಗೆ ಅಂದ್ರೆ ಇಷ್ಟು ನಾವು ಇಂಟ್ರೊಡಕ್ಟರಿ ರಿಮಾರ್ಕ್ಸ್ ಗಳ ಜೊತೆಗೆ ಅನಂತ್ ನಾಗ್ ಅವರನ್ನ ನಾವು ವಿಮರ್ಶೆ ಮಾಡಬಹುದು. ಯಾಕೆ ಅನಂತ್ ನಾಗ್ ಇಂಪಾರ್ಟೆಂಟ್ ಆಗ್ತಾರೆ ಅಂತಂದ್ರೆ, ಬಹಳ ಮಹತ್ವದ ಆಲೋಚನಾ ಕ್ರಮಗಳನ್ನ ತಮ್ಮ ಸಿನಿಮಾಗಳ ಮುಖಾಂತರ ದಾಟಿಸಿದ್ದಾರೆ. ಅದಕ್ಕೊಂದು ಕಲ್ಚರಲ್ ಸಿಗ್ನಿಫಿಕೆನ್ಸ್ ಅಂತ ನಾವು ಕರಿತೀವಿ. ಕನ್ನಡ ಸಂಸ್ಕೃತಿಯ ಕಥನದ ಶ್ರೇಷ್ಠತೆಯನ್ನ ಅವರು ತಮ್ಮದೇ ಆದ ಅಭಿನಯದ ಮುಖಾಂತರ ದಾಟಿಸಿದ್ರು. ಬಹಳ ಮುಖ್ಯವಾಗಿ ಅವರ ಧಾರಾವಾಹಿಗಳು ಕೂಡ ಈಗೇನು ಮೆಗಾ ಸೀರಿಯಲ್ ಗಳ ಟ್ರೆಂಡ್ ಬಂದಾಗ ಅಲ್ಲೂ ಕೂಡ ಅವ್ರು ಗೆದ್ರು ಅಂತ, ಪ್ರೀತಿ ಇಲ್ಲದ ಮೇಲೆ ಅಂತ ಒಂದು ಹಾಡು, ಅದು ತುಂಬಾ ಮಧ್ಯಮ ವರ್ಗದ ಒಂದು ಶ್ರೇಷ್ಠ ಗೀತೆಯಾಗಿ ಗಮನ ಸೆಳೆದಿತ್ತು. ಗರ್ವ ಅಂತ ಒಂದು ಧಾರಾವಾಹಿ ಬರ್ತಿತ್ತು, ಅಲ್ಲೂ ಕೂಡ ಅವರು ಜನರನ್ನ ಸೆಳೆದ್ರು. ಆಮೇಲೆ ನನಗೆ ತುಂಬಾ ಮುಖ್ಯ ಆಗೋದು ಭಕ್ತ ಪ್ರಹ್ಲಾದ ಸಿನಿಮಾ, ಅದು ತುಂಬಾ ಫೇಮಸ್ ಸಿನಿಮಾ. ಅದರಲ್ಲಿ ನಾರದ ಪಾತ್ರದಲ್ಲಿ ಅವ್ರು ಗಮನ ಸೆಳೆಯುತ್ತಾರೆ. ಅದು ಪೌರಾಣಿಕ ಸಿನಿಮಾ, ಪೌರಾಣಿಕ ಸಿನಿಮಾಗಳಲ್ಲೂ ಕೂಡ ಅವರು ವಿಜೃಂಭಿಸ್ತಾರೆ ಅಂತ ಅಂದ್ರೆ ತುಂಬಾ ಸಾಫ್ಟ್ ಪಾತ್ರವಾಗಿ ಅವರು ಗಮನ

ಚೆನ್ನಾಗಿ ಅವರ ಪ್ರತಿಭಾನ್ವಿತ ಐಡೆಂಟಿಟಿ, ಅವರನ್ನು ಯಾಕೆ ನಾವು ವರ್ತಮಾನದಲ್ಲಿ ನೆನಪಿಸಿಕೊಂಡು ಅವರ ಕಾಂಟ್ರಿಬ್ಯೂಷನ್ಸನ್ನು ವಿಸ್ತೃತವಾಗಿ ಚರ್ಚೆ ಮಾಡಬೇಕು ಅನ್ನುವ ಕೇಂದ್ರ ಆಶಯವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಅವರ

0: ಮಾತಾಡ ನಮಸ್ಕಾರ, ಏನ್ ಜಗದೀಶ್ ನಾಯ್ ಕನ್ಯಾಡಿ ಉಜಿರ ಧರ್ಮಸ್ಥಳ ನಡುಟು ನೀರ ಚಿನ್ನ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ ಏನ್ ಬದ್ನೇಳು ವರ್ಷ ದುಮ್ಮಿ ಪಂಡಿತ ಬೇರೆ ಮಿತ್ರದ ತಿರ್ತು ಬೋದು ಎನ್ನ ಬೇರೆ ಮೂಲ ಕಟ್ಟಾದು ಜತ್ತಿನ ಅಲ್ಪನಿದ್ದೆ ಅಂತ ದೇಶ ಮಂತ್ರಿ ಮಾತಾಡ ಲವಲಿ ಬೊಂಡ ಬರ್ಲಿ ಬೇರೆ ನೀನಾದ ಏನ ಕೇಳಿಲ್ಲ ನಿಖಿಲ್ ಕೇಳಿ
1: ಮಾತೆರೆಗಳ ನಮಸ್ಕಾರ. ಯಾನ ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಕೇಳಿಲ್ಲ ಐಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಒಂದೇನು ನಿಗಳು ಮಾತಿರ್ಲ ಕೇಳಲೆ ಖುಷಿ ಪಡೆಯಲೇ.

0: ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ಎಲ್ರಿಗೂ ನಮಸ್ಕಾರ, ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮವನ್ನು ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.

ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ

ನಮಸ್ಕಾರ ಕೇಳುಗರೆ, ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿರ. ಇನ್ನೇನು, ಮಳೆಗಾಲ ಬಂದೇ ಬಿಡ್ತು. ಮಳೆಗಾಲ ಮಳೆ ಜೊತೆ ಕೆಲವು ಸಾಂಕ್ರಾಮಿಕ ರೋಗಗಳನ್ನು ಸಹ ಹೊತ್ತು ತರುತ್ತೆ. ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಬರೋ ರೋಗ ಅಂದ್ರೆ ಅದು ಡೆಂಗ್ಯೂ ಮತ್ತೆ ಮಲೇರಿಯಾ. ಇದು ಎಷ್ಟು ಸಾಮಾನ್ಯನೂ ಅಷ್ಟೇ ಪರಿಣಾಮಕಾರಿನೂ ಹೌದು. ಇಂತಹ ರೋಗಗಳನ್ನ ಸರಿಯಾಗಿ ಆರೈಕೆ ಮಾಡದೆ ಹೋದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡಿ ಕಾಯಿಲೆಯ ಮಟ್ಟವನ್ನ ಹೆಚ್ಚಿಸಬಹುದು. ಹಾಗಾದ್ರೆ ಈ ಡೆಂಗ್ಯೂ ಮಲೇರಿಯಾದ ಪರಿಣಾಮಗಳೇನು ಮತ್ತೆ ಇದನ್ನ ಹೇಗೆ ತಡೆಗಟ್ಟಬಹುದು ಅನ್ನೋ ಎಲ್ಲಾ ಮಾಹಿತಿನ ನಾನ್ ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 ಎಫ್ಎಂ. ನಾನು ನಿಮ್ಮ ಪ್ರೀತಿಯ ಆರ್ಜೆ ಹರ್ಷಿತಾ ಶಿಶಿಲ. ಮಳೆಗಾಲ ಅಂದ್ರೇನೆ ಹಾಗೆ ಅಲ್ವಾ, ರೋಗಗಳೆಲ್ಲ ಜಾಸ್ತಿನೇ. ಆದ್ರೆ ಮಳೆಗಾಲದಲ್ಲಿ ಮಾತ್ರ ಯಾಕೆ ರೋಗಗಳು ಜಾಸ್ತಿ ಅಂತ ಗೊತ್ತಾ? ಯಾಕಂದ್ರೆ ಮಳೆ ನೀರು ಅಲ್ಲಲ್ಲಿ ನಿಲ್ಲೋದ್ರಿಂದ ಅದರಲ್ಲಿ ಸೊಳ್ಳೆ ಹುಟ್ಟುತ್ತೆ. ಅದು ಸಾಮಾನ್ಯವಾದ ಸೊಳ್ಳೆ ಅಲ್ಲ, ಡೆಂಗ್ಯೂ ಮಲೇರಿಯಾನ ಬಾಯಲ್ಲಿಟ್ಕೊಂಡು ಒಬ್ರಿಂದ ಒಬ್ರಿಗೆ ಸಾಗಿಸುವಂತಹ ಮಾರಕ ಸೊಳ್ಳೆಗಳು. ನಾವು ಬೇಸಿಗೆಯಲ್ಲಿ ಕುಡಿದು ಎಸೆದಂತಹ ಎಳನೀರಿನ ಹೋಳು, ಐಸ್ ಕ್ರೀಮ್ ಡಬ್ಬಗಳು, ಕೂಲ್ ಡ್ರಿಂಕ್ಸ್ ಬಾಟಲ್ಗಳು, ಅಲ್ಲದೆ ಅಲ್ಲಲ್ಲಿ ಎಸೆದ ವಾಹನದ ಟೈರ್, ಪ್ಲಾಸ್ಟಿಕ್ ಕಪ್, ಹೀಗೆ ಹಲವಾರು ವಸ್ತುಗಳಲ್ಲಿ ಮಳೆಯ ನೀರು ನಿಂತು ನಿಂತು ಸೊಳ್ಳೆಗಳು ಮೊಟ್ಟೆ ಇಡೋದಕ್ಕೆ ಸಹಾಯ ಮಾಡುತ್ತೆ. ಇಷ್ಟೇ ಅಲ್ಲದೆ ಮಳೆಗಾಲದಲ್ಲಿ ಧಾರಾಕಾರವಾಗಿ ನೀರು ಹರಿಯೋದ್ರಿಂದ ಕೆಲವು ನದಿಗಳು ಮತ್ತೆ ಕೆಲವು ನೀರಿನ ಮೂಲಗಳು ಕಲುಷಿತವಾಗಿರುತ್ತೆ. ಜನರು ಇದೇ ನೀರನ್ನ ತಮ್ಮ ದಿನನಿತ್ಯದ ಕೆಲಸ ಕಾರ್ಯದಲ್ಲಿ ಬಳಸ್ತಾರೆ. ಹೀಗಾಗೋದ್ರಿಂದ ಜನ ಬೇಗ ಕಾಯಿಲೆ ಬೀಳ್ತಾರೆ. ಹಾಗಾದ್ರೆ ನಮ್ಗೆ ಡೆಂಗ್ಯೂ ಮಲೇರಿಯಾ ಬಂದಿದೆ ಅಂತ ಗೊತ್ತಾಗೋದಾದ್ರೂ ಹೇಗೆ? ಇದನ್ನ ಹೇಳ್ತೀನಿ ಮುಂದಿನ ಲಿಂಕ್ ನಲ್ಲಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಮತ್ತೊಮ್ಮೆ ವೆಲ್ಕಮ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಿಮ್ಮೊಂದಿಗಿರೋದು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಮಳೆಗಾಲ ಅಂದ್ರೆ ಸಾಮಾನ್ಯವಾಗಿ ಶೀತ, ಕೆಮ್ಮು, ಜ್ವರ ಇದ್ದೇ ಇರುತ್ತೆ. ನಮ್ಮಲ್ಲಿ ತುಂಬಾ ಜನ ಅದನ್ನ ವೈರಲ್ ಫೀವರ್ ಅನ್ಕೊಂಡು ಸುಮ್ಮನಾಗ್ತಾರೆ. ಆದ್ರೆ ಅದು ತುಂಬಾ ತಪ್ಪು. ನಾವ್ ಯಾವ್ದೇ ಜ್ವರ ಆಗಿದ್ರು ಅದನ್ನ ನಿರ್ಲಕ್ಷ್ಯ ಮಾಡಬಾರ್ದು. ಯಾಕಂದ್ರೆ ಅದು ಮಾರಣಾಂತಿಕ ಡೆಂಗ್ಯೂ ಮಲೇರಿಯಾನೋ ಆಗಿರ್ಬೋದು. ಅದೇ ತುಂಬಾ ಜನ ವೈರಲ್ ಫೀವರ್, ಶೀತ, ಕೆಮ್ಮು ಇದನ್ನೆಲ್ಲ ಡೆಂಗ್ಯೂ ಮಲೇರಿಯಾ ಅನ್ಕೊಂಡು ಸುಮ್ನೆ ಟೆನ್ಷನ್ ತಗೋತಾರೆ. ಹಾಗಾದ್ರೆ ಈ ಸಾಂಕ್ರಾಮಿಕ ಡೆಂಗ್ಯೂ ಮಲೇರಿಯಾ ಬಂದಿದೆ ಅಂತ ನಮ್ಗೆ ಹೇಗ್ ಗೊತ್ತಾಗುತ್ತೆ? ಹೇಗೆ ಅಂದ್ರೆ, ಡೆಂಗ್ಯೂ ಜ್ವರ ಬಂದಾಗ ತೀವ್ರ ಜ್ವರ, ತಲೆನೋವು, ಕಣ್ಣುಗಳ ಹಿಂದೆ ನೋವು, ವಾಂತಿ ಜೊತೆಗೆ ಚರ್ಮದ ಮೇಲೆ ಕೆಂಪು ಚುಕ್ಕಿಗಳು ಕಾಣಿಸಿಕೊಳ್ಳುತ್ತೆ. ಅದೇ ಒಂದು ವೇಳೆ ಮಲೇರಿಯಾ ಬಂದಾಗ ಚಳಿ ಜ್ವರದ ಜೊತೆ ಮೈನಡುಕ ಬರುತ್ತೆ. ಜ್ವರ ಇದ್ರೂ ದೇಹ ಬೆವರುತ್ತೆ. ತಲೆನೋವು, ವಾಂತಿ ಜೊತೆ ಮೈಕೈ ನೋವು ಸಹ ಕಂಡು ಬರುತ್ತೆ. ಈ ಲಕ್ಷಣಗಳಿದ್ದಾಗ ಮಾತ್ರ ದೇಹಕ್ಕೆ ಬಂದಿರೋದು ಸಾಮಾನ್ಯ ಜ್ವರನ ಅಥವಾ ಡೆಂಗ್ಯೂ ಮಲೇರಿಯಾನ ಅಂತ ನಿರ್ಧಾರ ಮಾಡಬಹುದು. ಇದರಲ್ಲಿ ಯಾವುದೇ ಒಂದು ಲಕ್ಷಣ ಕಂಡು ಬಂದ್ರೂ ತಕ್ಷಣ ವೈದ್ಯರನ್ನ ನೇರವಾಗಿ ಭೇಟಿಯಾಗೋದು ಬಹಳ ಸೂಕ್ತ. ಹಾಗಾದ್ರೆ ಡೆಂಗ್ಯೂ ಮಲೇರಿಯಾ ಬರದೇ ಇರೋ ಹಾಗೆ ಯಾವ ಕ್ರಮ ಕೈಗೊಳ್ಬಹುದು ಅನ್ನೋದನ್ನ ಮುಂದೆ ಹೇಳ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿಲ. ಮಳೆಗಾಲದಲ್ಲಿ ನಾವು ಎಷ್ಟು ಜಾಗರೂಕರಾಗಿರ್ತೀವೋ ಅಷ್ಟೇ ಒಳ್ಳೇದು. ನೀರಿದ್ದ ಕಡೆ ಸೊಳ್ಳೆಗಳ ಉತ್ಪತ್ತಿ ಜಾಸ್ತಿ ಆಗೋದ್ರಿಂದ ಮನೆ ಸುತ್ತಮುತ್ತ ನೀರು ನಿಲ್ಲದ ರೀತಿಯಲ್ಲಿ ನೋಡ್ಕೋಬೇಕು. ಹಳೆಯ ಟೈರ್, ಡಬ್ಬ, ಎಳನೀರ ಹೋಳು ಯಾವುದ್ರಲ್ಲೂ ನೀರು ನಿಲ್ಲದಂತೆ ಗಮನ ಹರಿಸಬೇಕು. ಕುಡಿಯೋ ನೀರಿನ ಟ್ಯಾಂಕ್, ನೀರಿನ ಪಾತ್ರೆಗಳನ್ನ ಮುಚ್ಚಿಡಬೇಕು. ರಾತ್ರಿ ಸಮಯದಲ್ಲಿ ಮಲಗೋ ವೇಳೆ ಸೊಳ್ಳೆ ಪರದೆಯನ್ನ ಬಳಸಬೇಕು. ಸಂಜೆಯ ಸಮಯದಲ್ಲಿ ಮನೆಯ ಕಿಟಕಿ ಬಾಗಿಲುಗಳು ಮುಚ್ಚಬೇಕು. ಯಾಕಂದ್ರೆ ಸಂಜೆಯ ಹೊತ್ತಿಗೆನೆ ಜಾಸ್ತಿ ಸೊಳ್ಳೆಗಳು ಮನೆಯ ಒಳಗೆ ಬರೋಕೆ ನೋಡುತ್ತೆ. ಅಷ್ಟೇ ಅಲ್ಲ, ಹೊರಗಡೆ ಹೋಗುವಾಗ ಪೂರ್ಣ ಬಾಹು ಅಂದ್ರೆ ಫುಲ್ ಸ್ಲೀವ್ ಬಟ್ಟೆಗಳನ್ನೇ ಧರಿಸಬೇಕು. ಜೊತೆಗೆ ಪ್ರತಿದಿನವೂ ಬಿಸಿಯಾದ ನೀರು ಹಾಗೂ ಬಿಸಿಯಾದ ಆಹಾರವನ್ನೇ ಸೇವಿಸಬೇಕು. ಯಾವುದೇ ಕಾರಣಕ್ಕೂ ಮನೆಯ ಸುತ್ತಮುತ್ತ ಕಸ ಇಡಬಾರದು. ಇಷ್ಟೆಲ್ಲಾ ಮುಂಜಾಗ್ರತಾ ಕ್ರಮಗಳನ್ನ ನಾವು ಮಳೆಗಾಲದಲ್ಲಿ ತಪ್ಪದೇ ಮಾಡಬೇಕು. ಇನ್ನಷ್ಟು ಮಾಹಿತಿಯನ್ನ ಮುಂದಿನ ಲಿಂಕ್ ನಲ್ಲಿ ಕೊಡ್ತೀನಿ. ಅಲ್ಲಿವರೆಗೂ ಒಂದು ಸೂಪರ್ ಹಿಟ್ ಸಾಂಗ್ ಕೇಳ್ಕೊಂಡು ಬನ್ನಿ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಇದು ರೇಡಿಯೋ ನಿನಾದ 90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಕೊನೆಯದಾಗಿ ತುಂಬಾ ಕೇರ್ಫುಲ್ ಆಗಿ ನೆನ್ಪಿಟ್ಕೋಬೇಕಾದ ವಿಷಯ ಅಂದ್ರೆ, ನಮ್ಗೆ ಸಣ್ಣ ಜ್ವರ ಬಂದಿದ್ರು ಕೂಡ ನಾವು ಮನೆಯಲ್ಲಿ ತಂದಿಟ್ಟ ಔಷಧಿನ ತಗೊಳ್ಳೇಬಾರದು. ಬದಲಾಗಿ ನೇರವಾಗಿ ವೈದ್ಯರ ಬಳಿಗೆ ಹೋಗಿ ಚಿಕಿತ್ಸೆ ಪಡಿಬೇಕು. ಅಷ್ಟೇ ಅಲ್ಲ, ಕೆಲ್ಸ ಇದೆ, ಬಿಸಿ ಇದೀನಿ, ಆಮೇಲೆ ಹೋಗೋಣ ಅಂತ ದಿನ ದುಡ್ಬಾರ್ದು. ಯಾಕಂದ್ರೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ತಗೊಂಡ್ರೆ ಮಾತ್ರ ಅದು ಫಲಕಾರಿಯಾಗೋದು. ಸ್ವಯಂ ಔಷಧಿ ತಗೊಳ್ಳೋದು, ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡೋದನ್ನ ಮೊದಲು ತಪ್ಪಿಸಬೇಕು. ಸರಿ, ಹಾಗಾದ್ರೆ ಇವತ್ತಿನ ಈ ಮಾಹಿತಿದಾಯಕ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಹೊಸ ವಿಷಯದೊಂದಿಗೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಚಿಲ್ ಆಗಿರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಮಾತೆರೆಗಳ ನಮಸ್ಕಾರ. ಯಾನ ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಕೇಳಿಲ್ಲ ಐಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಮುಂದೆ ನಿಗಳು ಮಾತೆರ್ಲ ಕೇಳಲೆ ಖುಷಿ ಪಡೆಯಲೆ.

ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಟ

ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮ ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.

0: ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM.
1: ಬಾನಲಿ ಹುಣ್ಣಿಮೆಯಾದರೆ
0: ಸಂಗೀತವು ಮನಸ್ಸಿಗೆ ಆಯಾಸ ನೀಗಿಸಿ ನೆನಪುಗಳನ್ನು ತೀರಕ್ಕೆ ಕರೆದೊಯ್ಯುವ ವಿಶೇಷ ಶಕ್ತಿ. ಇಂದಿನ ನಿಮ್ಮ ದಿನವನ್ನು ಇಂಪಾಗಿಸಲು ಕನ್ನಡ ಚಿತ್ರರಂಗದ ಎಂದೆಂದಿಗೂ ಹಸಿರಾಗಿರುವ ಆಯ್ದ ಸುಮಧುರ ಚಿತ್ರಗೀತೆಗಳ ಜೊತೆ ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿ ಕಡಬ. ಇದು ನಿಮ್ಮ ನೆಚ್ಚಿನ ಗೀತೆಗಳ ಸಂಗಮ.

0: ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂ. ಇದು ಜನಮನದ ನಾದ ತರಂಗ.
1: ಮತ್ತೆ ನಮಸ್ಕಾರ, ಏನು ಜಗದೀಶ್ ನಾಯ್ ಕನ್ಯಾಡಿ ಉಜಿರೆ ಧರ್ಮಸ್ಥಳ ನಡುಟು ನೀರು ಸಿನಿಮೆ ಅಲ್ಪ ಅಂಗಡಿ ಉಂಟು ಬೊಂಡದ ಅಂಗಡಿ ಏನು 17 ವರ್ಷ ದುಮ್ಮಿ ಪಂಡಿತ ಬೇರೆ ಇಡ್ದು ಮಿತ್ರದ್ದು ತಿರ್ತು ಹೋದ್ದು ಎನ್ನ ಬೇರೆ ಮೊಳ ಕಟ್ಟಾದು ಜತ್ತು ಅಲ್ಪನಿದ್ದೆ ಅಂತ ದೇಶ ಅಂತ ಸುಮ್ಮನೆ ಮಾತೆರ್ಲ ಬಲಿ ಬೊಂಡ ಬರ್ಲಿ ಏನಾದ ಏನ ಹೇಳೋದಿಲ್ಲ ನಿಖಿಲ್ಲ ಹೇಳಿ.

ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ

ಮಾತೇರೆಗಳ ನಮಸ್ಕಾರ. ಯಾನು ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಅಂತ ಏನಂದಿರ್ಲ ಐಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಮುಂದೆ ನನಗೆ ಮಾತಿರ್ಲ ಕೇಳಲೆ ಖುಷಿ ಪಡೆಯಲೆ.

0: ಮಾಡಿಸ್ತಾರೆ.
1: ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ,
2: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ,
1: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ,
2: ಕೆರೆ ರಸ್ತೆ ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
1: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
0: ವಿಬಿಜಿ ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ.
2: ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.

0: ನೀವು ಕೇಳ್ತಾ ಇದ್ದೀರಾ ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.
1: ರೇಡಿಯೋ ನಿನಾದ 90.4 ಎಫ್ಎಂ ನಲ್ಲಿ ನಿಮ್ಮ ಇಷ್ಟದ ಹಾಡು ಪ್ರಸಾರವಾಗಬೇಕೇ?
2: ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಡೆಡಿಕೇಟ್ ಮಾಡಬೇಕೆ?
3: ಹಾಗಾದ್ರೆ ನಮ್ಮ ಫೋನ್ ಸಂಖ್ಯೆ 7760133904 ಸಂಖ್ಯೆಗೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಇಲ್ಲವೇ ಕಾಲ್ ಮಾಡಿ.
2: ನಿಮ್ಮ ಇಷ್ಟದ ಹಾಡು ಕನ್ನಡ, ತುಳು, ಕೊಂಕಣಿ, ಬ್ಯಾರಿ, ಯಾವುದೇ ಸ್ಥಳೀಯ ಭಾಷೆಯಲ್ಲಿ ಲಭ್ಯವಿರುವ ಹಾಡುಗಳನ್ನು ನಾವು ಪ್ರಸಾರ ಮಾಡುತ್ತೇವೆ.

0: ಇದಲ್ಲದೆ ನಿಮ್ಮ ಕೋರಿಕೆಯ ಮೇರೆಗೆ ಭಾವಗೀತೆ, ಜನಪದ ಗೀತೆಗಳನ್ನು ಪ್ರಸಾರ ಮಾಡುತ್ತೇವೆ. ನಮ್ಮ ಫೋನ್ ಸಂಖ್ಯೆ ನೆನಪಿದೆ ಅಲ್ವಾ? ಮತ್ತೊಮ್ಮೆ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಳ್ಳಿ.
1: 7760133904. ಇದು ನಿಮ್ಮ ರೇಡಿಯೋ, ನಿಮ್ಮದೇ ಹಾಡು, ನಿಮ್ಮದೇ ಮಾತು.
0: ಕೇಳ್ತಾ ಇರಿ ಎಸ್ಟಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ, ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮ ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4, ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.

0: ಹೋಗುವುದು.
1: ಕಸ ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ

0: ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
1: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
0: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
1: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
0: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
1: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
0: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
1: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
2: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
3: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
4: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.

0: ಇದುವರೆಗೆ ಸವಿಗಾನ ಆಯ್ದ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದ್ದೀರಿ. ಮುಂದೆ ಇನ್ನಷ್ಟು ಸುಮಧುರ ಗೀತೆಗಳೊಂದಿಗೆ ಭೇಟಿಯಾಗ್ತೀನಿ. ಇದು ನಿಮ್ಮ ನೆಚ್ಚಿನ ಗೀತೆಗಳ ಸಂಗಮ ಸವಿಗಾನ. ನಾನು ನಿಮ್ಮ ಪ್ರೀತಿಯ ಸಂತೋಷ್ ಪಿಕ್ಕಡವ.
1: ನಿನ್ನ ಪ್ರೇಮ ಗೀತೆ ಹಾಡೋ ಪ್ರತಿ ಕ್ಷಣ
0: ಕೇಳ್ತಾ ಇರಿ. ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಮಾತೆರೆಗಳ ನಮಸ್ಕಾರ. ಯಾನ ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಅಂತ ಏನಂದಿರ್ಲ ಐಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಒಂದೇನು ನಿಗಳು ಮಾತಿರ್ಲ ಕೇಂದ್ರ ಖುಷಿ ಪಡೆಯಲೆ.

0: ಹಸನಾಗುವುದು.
1: ಕಸ ವಿಂಗಡಣೆ ನಮ್ಮ ಮನೆಯಿಂದಲೇ ಆರಂಭವಾಗಲಿ. ಮನೆಯಿಂದ ಹೊರಬರುವ ತ್ಯಾಜ್ಯವನ್ನು ಪರಿಸರಕ್ಕೆ ಹಾನಿಯಾಗದಂತೆ ಪ್ರತ್ಯೇಕಿಸಿ ನೀಡೋಣ. ಗ್ರಾಮ ಪಂಚಾಯತಿನ ಸ್ವಚ್ಛತಾ ಕಾರ್ಮಿಕರು ಮನೆ ಬಾಗಿಲಿಗೆ ಬಂದಾಗ ಕಸವನ್ನು ಸರಿಯಾಗಿ ವಿಂಗಡಿಸಿ ನೀಡುವ ಮೂಲಕ ಅವರ ಶ್ರಮಕ್ಕೆ ಗೌರವ ನೀಡೋಣ ಮತ್ತು ಸಹಕರಿಸೋಣ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತಿನಿಂದ ಈ ಪ್ರಕಾರ

0: ಮಾತೆರೆಗಳ ನಮಸ್ಕಾರ. ಯಾನ ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಕೇಳಿಲ್ಲ ಐಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಒಂದೇನು ನಿಗಳು ಮಾತಿರ್ಲ ಕೇಳಲೆ ಖುಷಿ ಪಡೆಯಲೆ.
1: ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
2: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
1: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
2: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
1: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
2: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
1: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
2: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
3: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
4: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
5: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
2: ಜನಹಿತಕ್ಕಾಗಿ ರೇಡಿಯೋ ನೀನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.
6: ನಿಕ್ಲಕ್ಕೆ ನಂದುಲ್ಲರು ರೇಡಿಯೋ ನೀನಾದ 90.4.

0: ನಮಸ್ತೆ.
1: ವಿಕಸಿತ ಭಾರತ ಗ್ಯಾರಂಟಿ ಫಾರ್ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಗ್ಯಾರಂಟಿ ವಿಬಿಜಿ ರಾಮ್ಜಿ ಯೋಜನೆಯಡಿ ಗ್ರಾಮೀಣ ಕುಟುಂಬಗಳಿಗೆ ವೈಯಕ್ತಿಕ ಹಾಗೂ ಸಾರ್ವಜನಿಕ ಉದ್ಯೋಗಾವಕಾಶ.
2: ಗಂಡು ಹೆಣ್ಣಿಗೆ ಸಮಾನ ವೇತನ, ಪ್ರತಿದಿನದ ಕೂಲಿ 382 ರೂಪಾಯಿ, ನೇರವಾಗಿ ಬ್ಯಾಂಕ್ ಖಾತೆಗೆ ಜಮೆ.
1: ವರ್ಷಕ್ಕೆ 125 ದಿನಗಳ ಉದ್ಯೋಗದ ಭರವಸೆ.
2: ಕೆರೆ, ರಸ್ತೆ, ನೀರಿನ ಸಂರಕ್ಷಣೆ, ಗಿಡ ನೆಡುವುದು ಸೇರಿದಂತೆ ಅನೇಕ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಭಾಗವಹಿಸಿ ಆದಾಯ ಗಳಿಸಿ.
1: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ಗೆ ಇಂದೇ ಭೇಟಿ ಕೊಡಿ.
0: ವಿಬಿಜಿ ರಾಮ್ಜಿ, ವಿಕಸಿತ ಭಾರತದ ಕನಸು ನಿಮ್ಮ ಜೊತೆ.
2: ಪ್ರಕಟಣೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಂಗಳೂರು.
3: ಎಲ್ರಿಗೂ ನಮಸ್ಕಾರ, ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮ ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.

0: ಕರ್ನಾಟಕ ರಾಜ್ಯಡು ತುಳು ಬಾಸೆಗಮ್ಮ ನದಿಗೆ. ಈ ಬಗೆಟ್ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಮೇರ್ನ ಉಡಲ್ದ ಪಾತೆರ.
1: ಕರ್ನಾಟಕ ಸರ್ಕಾರ ಮಾನ್ಯತೆ ಕೊಟ್ಟು ಭಾರಿ ಮಂಡಲ ಹೆಂಬೆತ್ತು ಇದೆ ಭಾರಿ ಎಂಟಾಡು. ನಮ್ಮ ರಾಜ್ಯರು ಡಿ ಕೆ ಶಿವಕುಮಾರ್ ಇದ್ದ ಬರ್ತಾರೆ ಕೂಡಲೇ ಸ್ಯಾಂಕ್ಷನ್ ಮಾಡುದು ಇಂಗ್ಲೀಷ್ ಮೂರು ಎರಡನೇ ಭಾಷೆ ತುಳುಕು ಪದರಿದ ಭಾರಿ ಮಂಡಲ ವಿಷಯ ಅವರಿಗೆ ವೈಯಕ್ತಿಕವಾಗಿ ತುಳುವೇರಿನ ಪರ ಬರ್ತಾರೆ ಭಾರಿ ಅಭಿಮಾನ ಕೃತಜ್ಞತೆ ಬರುತ್ತೆ. ಅಂಥದ್ದು ನನ್ನ ಮಿತ್ತಿಗೆ ತುಳು ಭಾಷೆ ಬೇರೆ ಕೊಡು ನನ್ನ ಮಿತ್ತಿಗೆ ಭಾಷೆ ಕೂಡ ಹೇಳಿ ಭಾಷೆಗೆ ರಾಷ್ಟ್ರೀಯ ಮಟ್ಟದ ಗುರುತು ಸಾವಿರ ಸಾವಿರ ಬಂದದೆ ಅಂತ ಹೇಳಿ ನೋಡಿದೆ.

0: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.
1: ಮಾತೆರೆಗ್ಲ ಸೋಲ್ಮೆಲು ಯಾನ್ ಡಿ ಹರ್ಷೇಂದ್ರ ಕುಮಾರ್, ಧರ್ಮಸ್ಥಳ ಎಸ್ಡಿಎಂ ಎಜುಕೇಶನ್ ಸಂಸ್ಥೆ ಮುಖ್ಯ ಕಾರ್ಯದರ್ಶಿ. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 FM ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೋಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮಲು ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ, ಬ್ಯಾರೆ ಭಾಷೆಡ್ ಕಾರ್ಯಕ್ರಮ ಕೇನ್ಲೆ ಕೇನೊಂದಿಪ್ಪುಲೆ ರೇಡಿಯೋ ನಿನಾದ

0: ಕಾನೂನುಗಳು ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
1: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
0: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
1: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
0: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
1: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
0: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
1: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
2: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
3: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
4: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.
5: ಮಾತೆರೆಗಳ ನಮಸ್ಕಾರ. ಯಾನ ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಕೇಳಿಲ್ಲ ಲೈಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಮುಂದೆ ನನಗೂ ಮಾತಿರ್ಲ ಕೇಳಲೆ ಖುಷಿ ಪಡೆಯಲೆ.
6: ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮವನ್ನು ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.

0: ಕರ್ನಾಟಕ ರಾಜ್ಯಡು ತುಳುಭಾಷೆಗಮ ನದಿಗೆ. ಈ ಬಗೆಟು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಮೇರ್ನ ಉಡಲ್ದ ಪಾತೆರ.
1: ಕರ್ನಾಟಕ ಸರ್ಕಾರ ಮಾನ್ಯತೆ ಕೊಟ್ಟು ಭಾರಿ ಮಾಡಿದ ಹೆಂಬತ್ತು ಇದೆ ಭಾರಿ ಅಡ್ಡಾಡು. ನಮ್ಮ ರಾಜ್ಯರು ಡಿ ಕೆ ಶಿವಕುಮಾರ್ ಇದ್ರೆ ಬರ್ತೇನೆ ಕೂಡಲೇ ಸಂಖ್ಯೆ ಮಾತದ ಇಂಗ್ಲೀಷ್ ಮೂರು ಎರಡನೇ ಭಾಷೆ ತುಳುಕು ಪದರಿದೆ. ಇದು ಭಾರಿ ಮಾಡಿದ ವಿಷಯ. ಅವರಿಗೆ ವೈಯಕ್ತಿಕವಾದ ತುಳುವೇರನ ಪರಬರ್ತಾರೀಗ ಭಾರಿ ಅಭಿಮಾನ ಕೃತಜ್ಞತೆ ಬರುತ್ತೆ. ಅಂಥದ್ದು ನನ್ನ ಮಿತ್ತಿಗೆ ತುಳು ಭಾಷೆ ಬೇರೆ ಕೊಡು, ನನ್ನ ಮಿತ್ತಿಗೆ ಭಾಷೆ ಕೂಡ ಆಗಿ ಭಾಷೆಗೆ ರಾಷ್ಟ್ರೀಯ ಮಟ್ಟದ ಗುರುತು ಸಾವಿರ ಸಾವಿರ ಮಾಡದೆ ಅಂತ ಹೇಳಿ.

సోల్మెలు యాన్ డి హర్షేంద్ర కుమార్ ధర్మస్థల ఎస్డిఎం ఎడ్యుకేషన్ సంస్థ ముఖ్య కార్యదర్శి. ಉಜಿರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನೀನಾದ 90.4 ಎಫ್ಎಂ ಹೊಸ ಹೊಸ ಕಾರ್ಯಕ್ರಮ ಮೂಡ್ದು ಬರೊಂದುಂಡು. ಜನ ಸಮುದಾಯದ ಮಾಹಿತಿ, ಶಿಕ್ಷಣ, ಆರೋಗ್ಯ, ನಮ್ಮ ಸಂಸ್ಕೃತಿ ಇಂಚ ಬೇತೆ ಬೇತೆ ಕಾರ್ಯಕ್ರಮ ಪ್ರಸಾರ ಆಪುಂಡು. ಕನ್ನಡ, ತುಳು, ಕೊಂಕಣಿ ಬ್ಯಾರೆ ಭಾಷೆಡು ಕಾರ್ಯಕ್ರಮ ಕೇನ್ಲೆ ಕಿರಣ್ ದಿಪ್ಪುಲೆ ರೇಡಿಯೋ ನಿನಾದ 90.4.

0: ಜನರ ಸುರಕ್ಷತೆಗಾಗಿ ರೂಪಿಸಲಾಗಿದೆ. ಒಂದು ಕ್ಷಣದ ಅಜಾಗರೂಕತೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು.
1: ದ್ವಿಚಕ್ರ ವಾಹನ ಚಲಾಯಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿ.
0: ಇತರ ವಾಹನಗಳ ಚಲಾವಣೆ ವೇಳೆ ಸೀಟ್ ಬೆಲ್ಟ್ ಧರಿಸಿ.
1: ಚಾಲನೆ ವೇಳೆ ಮೊಬೈಲ್ ಬಳಸಬೇಡಿ.
0: ಮದ್ಯಪಾನ ಮಾಡಿ ವಾಹನ ಚಲಾಯಿಸಬೇಡಿ.
1: ದ್ವಿಚಕ್ರ ವಾಹನದಲ್ಲಿ ಮೂವರು ಪ್ರಯಾಣಿಸಬೇಡಿ.
0: ಸೈಡ್ ಮಿರರ್ ಇಲ್ಲದ ವಾಹನಗಳನ್ನ ಬಳಸಬೇಡಿ.
1: ಆಂಬ್ಯುಲೆನ್ಸ್ ಸೇರಿದಂತೆ ತುರ್ತು ವಾಹನಗಳಿಗೆ ತಕ್ಷಣ ದಾರಿ ಬಿಡಿ.
2: ಅಪ್ರಾಪ್ತ ವಯಸ್ಸಿನವರು ವಾಹನ ಚಾಲನೆ ಮಾಡುವುದು ಕಾನೂನು ಬಾಹಿರ. ಅಜಾಗರೂಕ ಚಾಲನೆ ಬೇಡ.
3: ಸಂಚಾರಿ ನಿಯಮ ಪಾಲಿಸಿ, ಅಪಘಾತ ತಪ್ಪಿಸಿ, ನಿಮ್ಮ ಅಮೂಲ್ಯ ಜೀವವನ್ನು ಕಾಪಾಡಿ.
4: ನಿಯಮ ಪಾಲನೆ ನಮ್ಮ ಜವಾಬ್ದಾರಿ, ಸುರಕ್ಷಿತ ಸಂಚಾರ ನಮ್ಮ ಆದ್ಯತೆ.
1: ಜನಹಿತಕ್ಕಾಗಿ ರೇಡಿಯೋ ನಿನಾದ 90.4 FM ನಿಂದ ಈ ಜಾಗೃತಿ ಸಂದೇಶ.

ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮ ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.

ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM ಕನ್ನಡ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಕತೆ, ಮಂಕುತಿಮ್ಮನ ಕಗ್ಗ, ಭಾವಗೀತೆ ಮತ್ತು ಜನಪದ ಗೀತೆಗಳನ್ನು ಕೇಳೋಣ. ಕಾರ್ಯಕ್ರಮದ ಆರಂಭಕ್ಕೆ ಕುವೆಂಪು ಅವರ ಸಾಹಿತ್ಯದ ಗಾಯಕಿ ಎಂ ಎಸ್ ಶ್ರೀಕೃಪಾ ಅವರ ಸ್ವರದಲ್ಲಿ ಮೂಡಿಬಂದ ಒಂದು ಭಾವಗೀತೆಯನ್ನು ಕೇಳೋಣ.

0: ಕುವೆಂಪು ಅವರ ಸಾಹಿತ್ಯದ ಭಾವಗೀತೆಯನ್ನು ಕೇಳಿದ್ದೀರಿ. ಇದೀಗ ಎಸ್ಡಿಎಂ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿ ಕವನ ಅವರಿಂದ ಒಂದು ಕಥೆಯನ್ನು ಕೇಳೋಣ.
1: ಎಲ್ಲರಿಗೂ ನಮಸ್ಕಾರ. ನಾನು ಕವನ ಚಾರ್ಮಾಡಿ, ತೃತೀಯ ಪತ್ರಿಕೋದ್ಯಮ ವಿದ್ಯಾರ್ಥಿನಿ. ಇವತ್ತು ನಾನೊಂದು ಸಣ್ಣ ಕಥೆಯನ್ನ ವಾಚಿಸಲಿದ್ದೇನೆ. ಕಥೆಯ ಶೀರ್ಷಿಕೆ ಅಳಿಲಿನ ಅಳಿಲು ಸೇವೆ. ನಾಗರಾಜಪುರ ಎಂಬ ಪುಟ್ಟ ಹಳ್ಳಿಯ ಮೂಲೆಯಲ್ಲಿ ಒಂದು ದೊಡ್ಡ ಆಲದ ಮರವಿತ್ತು. ಆ ಮರದಲ್ಲಿ ಕಿವಿ ಹೆಸರಿನ ಅಳಿಲು ಸುಮಾರು ವರ್ಷಗಳಿಂದ ಒಬ್ಬಂಟಿಯಾಗಿ ವಾಸ ಮಾಡುತ್ತಿತ್ತು. ಕಿವಿಗೆ ಆ ಊರಿನಲ್ಲಿ ಯಾರೂ ಸ್ನೇಹಿತರಿರಲಿಲ್ಲ. ಆದ್ರೆ ಪಕ್ಕದ ಊರಿನಲ್ಲಿ ಕಿಟ್ಟು ಮತ್ತು ಪುಟ್ಟು ಎಂಬ ಹೆಸರಿನ ಎರಡು ಮೊಲಗಳ ಜೊತೆಗೆ ಅದಕ್ಕೆ ತುಂಬಾ ಉತ್ತಮ ಸ್ನೇಹ ಬಾಂಧವ್ಯವಿತ್ತು. ಕಿವಿಗೆ ಗೂಡಿನಲ್ಲಿರುವುದು ಬೇಸರವಾದಾಗ ಅದು ತಿಂಗಳಿಗೆ ಎರಡು ಅಥವಾ ಮೂರು ಸಲ ಕಿಟ್ಟು ಅಥವಾ ಪುಟ್ಟುವಿನ ಊರಿಗೆ ಹೋಗಿ ಅವರೊಂದಿಗೆ ಸಿಗಿದು ನೆಗೆದು ಆಟವಾಡಿ ಸಮಯ ಕಳೆದು ಬರ್ತಾ ಇತ್ತು. ಕಿಟ್ಟು ಪುಟ್ಟುವಿಗೆ ಮನೆ ಇತ್ತು. ಅವುಗಳನ್ನ ಪ್ರೀತಿಯಿಂದ ನೋಡಿಕೊಳ್ಳಲು ಮನೆಯವರಿದ್ರು. ಮುಖ್ಯವಾಗಿ ಕುಟುಂಬವಿತ್ತು. ಮೊಲಗಳು ತುಂಬಾ ಸಲ ನಮ್ಮೊಂದಿಗೆ ನಮ್ಮ ಜೊತೆಯೇ ಇದ್ದು ಬಿಡು ಎಂದು ಒತ್ತಾಯ ಮಾಡುತ್ತಿದ್ದವು. ಆದರೆ ಕಿವಿ ತಾನು ಮತ್ತೊಬ್ಬರಿಗೆ ಹೊರೆಯಾಗಬಾರದು, ಯಾರನ್ನೂ ಅವಲಂಬಿಸಿ ಬದುಕಬಾರದು ಎಂಬ ಉದ್ದೇಶದಿಂದ ಅದು ಒಬ್ಬಂಟಿಯಾಗಿಯೇ ಮರದಲ್ಲಿ ಇರ್ತಿತ್ತು. ಒಂದು ಬೇಸಿಗೆಯ ಸುಡು ಬಿಸಿಲಿನ ದಿನ ಕಿವಿ ಮರದಲ್ಲಿ ಮಲಗಿತ್ತು. ಅದೇ ಸಮಯಕ್ಕೆ ಊರಿಗೆ ಹೊಸತಾಗಿ ವರ್ಗಾವಣೆಗೊಂಡು ಶಾಲೆಯ ಶಿಕ್ಷಕಿಯಾಗಿ ಬಂದ ಕಮಲಾ ಹೆಸರಿನ ಟೀಚರ್ ಬಸ್ಸಿನಿಂದ ಇಳಿದು ನಡೆದು ಬರುತ್ತಿದ್ದಳು. ದೂರದ ಊರಿನಿಂದ ಪ್ರಯಾಣಿಸಿ ಬಂದಿದ್ದರಿಂದ ಸುಸ್ತಾಗಿ ತಲೆ ತಿರುಗಿ ರಸ್ತೆಯಲ್ಲಿ ಬಿದ್ದು ಬಿಟ್ಟಳು. ಮಧ್ಯಾಹ್ನದ ಹೊತ್ತಾಗಿದ್ದರಿಂದ ಸುತ್ತಮುತ್ತ ಯಾರೂ ಇರಲಿಲ್ಲ. ಇದನ್ನ ದೂರದಿಂದ ಗಮನಿಸಿದ ಕಿವಿ ಮರದಿಂದ ನೆಗೆದು ಪಕ್ಕದಲ್ಲಿದ್ದ ಊರ ಕೊಳದಿಂದ ತನ್ನ ಪುಟ್ಟ ಕೈಗಳ ಸಹಾಯದಿಂದ ನೀರು ತಂದು ಶಿಕ್ಷಕಿಯ ಮುಖಕ್ಕೆ ಚೆಲ್ಲಿತು. ಕಿವಿಗೆ ಕಷ್ಟವಾದರೂ ಸಹಾಯ ಮಾಡಬೇಕೆಂಬ ನಿಷ್ಕಲ್ಮಶ ಮನಸ್ಸಿನಿಂದ ಅದು ಮನಸ್ಸಿಟ್ಟು ಎರಡರಿಂದ ಮೂರು ಸಲ ನೀರನ್ನ ತಂದು ಶಿಕ್ಷಕಿಯ ಮುಖಕ್ಕೆ ಹಾಕಿದಾಗ ಅವಳಿಗೆ ಎಚ್ಚರವಾಗುತ್ತದೆ. ಕೆಲ ಹೊತ್ತಿನ ಬಳಿಕ ಎಚ್ಚರಗೊಂಡ ಶಿಕ್ಷಕಿ ಕೃತಜ್ಞತೆಯಿಂದ ಕಿವಿಯ ಕಡೆ ನೋಡಿ ಅದನ್ನ ಸ್ವಲ್ಪ ಮುದ್ದಿಸಿ ನಡೆದು ಮುಂದೆ ಹೋಗುತ್ತಾಳೆ. ಹೀಗೆ ಸ್ವಲ್ಪ ದಿನ ಕಳೆದ ನಂತರ ಕಮಲಾ ಟೀಚರ್ ಅದೇ ದಾರಿಯಲ್ಲಿ ನಡೆದು ಹೋಗುವಾಗ ಅಂದು ತನಗೆ ಸಹಾಯ ಮಾಡಿದ ಅಳಿಲಿನ ನೆನಪಾಗಿ ಮರದ ಮೇಲೆ ದಿಟ್ಟಿಸಿ ನೋಡುತ್ತಾಳೆ. ಕಿವಿಗೆ ಅವಳ ಮುಖ ಇನ್ನೂ ನೆನಪಿರುತ್ತದೆ. ಅದು ಅವಳ ಬಳಿ ಬಂದು ಪ್ರೀತಿಯಿಂದ ಹೆಗಲ ಮೇಲೆ ಕೂರುತ್ತದೆ. ಟೀಚರ್ ಕೂಡ ತನ್ನ ಬ್ಯಾಗ್ನಲ್ಲಿದ್ದ ತಿಂಡಿಗಳನ್ನ ಕೊಟ್ಟು ಕಿವಿಯನ್ನ ಸಂತೋಷಪಡಿಸುತ್ತಾಳೆ. ಹೀಗೆ ಪ್ರತಿದಿನ ಕಿವಿಯನ್ನ ಹುಡುಕಿ ಮರದ ಬಳಿಗೆ ಬರುತ್ತಿದ್ದ ಶಿಕ್ಷಕಿಯನ್ನ ಅತಿ ಬೇಗನೆ ಕಿವಿ ಹಚ್ಚಿಕೊಂಡಿತು. ತನ್ನನ್ನ ಪ್ರೀತಿಸುವವರಿದ್ದಾರೆ ಎಂದು ಮನದೊಳಗೆ ಸಂತೋಷ ಪಟ್ಟಿತು. ಕಿವಿ ಮತ್ತು ಕಮಲಾ ಟೀಚರ್ ಮಧ್ಯೆ ಒಂದು ಸುಂದರವಾದ ಸಂಬಂಧ ಬೆಳೆದಿತ್ತು. ಕೆಲವು ತಿಂಗಳ ನಂತರ ಕಮಲಾ ಟೀಚರ್, ನೀನೊಬ್ಬನೇ ಈ ಮರದಲ್ಲಿ ಇರುವುದು ಬೇಡ, ಬಾ ಮನೆಗೆ ಹೋಗೋಣ, ನನ್ನೊಂದಿಗೆ ನನ್ನ ಜೊತೆ ನೀನು ಇರಬೇಕು, ಇದಕ್ಕೆ ನಿನ್ನ ಒಪ್ಪಿಗೆ ಇದೆಯಾ ಎಂದು ಕೇಳುತ್ತಾಳೆ. ಅದಕ್ಕೆ ಕಿವಿ ಸಂತೋಷದಿಂದ ಸರಿ ಎಂಬಂತೆ ತಲೆ ಅಲ್ಲಾಡಿಸುತ್ತದೆ. ಹೀಗೆ ಕಿವಿ ಮಾಡಿದ ಒಂದು ಚಿಕ್ಕ ಅಳಿಲು ಸೇವೆ ಅದಕ್ಕೆ ಒಂದು ದೊಡ್ಡ ಕುಟುಂಬವನ್ನೇ ಕೊಟ್ಟಿತ್ತು. ನಾವು ಇನ್ನೊಬ್ಬರಿಗೆ ಮಾಡುವ ಸಣ್ಣ ಪುಟ್ಟ ಸಹಾಯ ಮುಂದೆ ನಮ್ಮ ಬದುಕಿನಲ್ಲಿ ಬಹುದೊಡ್ಡ ಬದಲಾವಣೆಯನ್ನ ತರಬಹುದು. ಹಾಗಾಗಿ ನಾವು ಮಾಡುವ ಸಹಾಯ ಸಣ್ಣದಾಗಿರಬಹುದು ಅಥವಾ ದೊಡ್ಡದು, ಅದು ನಿಸ್ವಾರ್ಥದಿಂದ ಕೂಡಿರಲಿ. ಹಾಗಾಗಿ ಬದುಕಿನಲ್ಲಿ ಸಹಾಯ ಮಾಡುವುದಕ್ಕೆ ಹಿಂಜರಿಯದಿರೋಣ.
0: ಇದುವರೆಗೆ ಕವನ ಅವರಿಂದ ಕಥೆಯನ್ನು ಕೇಳಿದ್ದೀರಿ. ಇದೀಗ ಸಿ ಅಶ್ವಥ್ ಅವರ ಧ್ವನಿಯಲ್ಲಿ ಒಂದು ಜನಪದ ಗೀತೆಯನ್ನು ಕೇಳೋಣ.

0: ಅಶ್ವಥ್ ಅವರ ಜನಪದ ಗೀತೆಯನ್ನು ಕೇಳಿದ್ದೀರಿ. ಇದೀಗ ಎಸ್ಡಿಎಂ ಕಾಲೇಜಿನ ಪತ್ರಿಕೋದ್ಯಮ ವಿಭಾಗದ ವಿದ್ಯಾರ್ಥಿ ಪವನ್ ಅವರಿಂದ ಮಂಕುತಿಮ್ಮನ ಕಗ್ಗದ ವಾಚನ ಕೇಳೋಣ.
1: ಅನುಭವದ ಪಾಲೋಳು ವಿಚಾರ ಮಂಥನವಾಗೆ ಜನೈಕುಂ ಜ್ಞಾನನವನೀತ ಜ್ಞಾನನವನೀತವಾದ ಸುಖದಂ ಗಿಣಿಯೋದು ಪುಸ್ತಕ ಜ್ಞಾನ ನಿನ್ನನುಭವವೇ ನಿನಗೆ ಧರ್ಮದ ದೀಪ ಮಂಕುತಿಮ್ಮ. ಕನ್ನಡ ಸಾಹಿತ್ಯದ ಅಮೂಲ್ಯ ಕೃತಿಯಾದ ಮಂಕುತಿಮ್ಮನ ಕಗ್ಗದಲ್ಲಿ ಡಿ ವಿ ಗುಂಡಪ್ಪನವರು ಜೀವನದ ಗಾಢ ಸತ್ಯಗಳನ್ನು ಸರಳ ರೂಪಕಗಳ ಮೂಲಕ ಮನಮುಟ್ಟುವಂತೆ ವ್ಯಕ್ತಪಡಿಸಿರುತ್ತಾರೆ. ಈ ಕಗ್ಗದಲ್ಲಿಯೂ ಜ್ಞಾನವು ಹೇಗೆ ರೂಪುಗೊಳ್ಳುತ್ತದೆ ಎಂಬುದನ್ನು ಅತ್ಯಂತ ಸುಂದರವಾದ ಉಪಮೇಯದ ಮೂಲಕ ವಿವರಿಸುತ್ತಾರೆ. ಹಾಲಿನಿಂದ ಬೆಣ್ಣೆಯನ್ನು ಪಡೆಯಬೇಕಾದರೆ ಅದನ್ನು ಮಂಥನ ಮಾಡಲೇಬೇಕು. ಅದೇ ರೀತಿ ಜೀವನದಲ್ಲಿ ಕೇವಲ ಅನುಭವಗಳನ್ನು ಹೊಂದುವುದರಿಂದ ಜ್ಞಾನ ಹುಟ್ಟುವುದಿಲ್ಲ. ಆ ಅನುಭವಗಳನ್ನು ಪುನಃ ಪುನಃ ಚಿಂತಿಸಿ ಅವುಗಳ ಅರ್ಥವನ್ನು ಅರಿತು ಅವುಗಳಿಂದ ಪಾಠವನ್ನು ಕಲಿಯುವ ವಿಚಾರ ಮಂಥನವಾಗಬೇಕು. ವಿಚಾರ ಮಂಥನ ನಡೆದಾಗ ಮಾತ್ರ ಜ್ಞಾನವೆಂಬ ನವನೀತ ಹೊರಹೊಮ್ಮುತ್ತದೆ. ಆದ್ದರಿಂದ ಅನುಭವವು ಜ್ಞಾನದ ಮೂಲವಾದರೆ ವಿಚಾರ ಮಂಥನವು ಅದರ ಜೀವಾಳವಾಗಿದೆ. ಈ ಕಗ್ಗದ ಮತ್ತೊಂದು ಮಹತ್ವದ ಸಂದೇಶವೆಂದರೆ ಕೇವಲ ಪುಸ್ತಕ ಜ್ಞಾನವು ಮನುಷ್ಯನನ್ನು ಸಂಪೂರ್ಣನನ್ನಾಗಿ ಮಾಡುವುದಿಲ್ಲ. ಪುಸ್ತಕಗಳು ದಾರಿಯನ್ನು ತೋರಿಸಬಹುದು, ಆದರೆ ಆ ದಾರಿಯಲ್ಲಿ ನಡೆಯುವುದನ್ನು ಜೀವನವೇ ಕಲಿಸುತ್ತದೆ. ಅನುಭವದ ಸ್ಪರ್ಶವಿಲ್ಲದ ಜ್ಞಾನವು ಗಿಣಿಪಾಠವಾದಂತೆ, ಅದು ಪರೀಕ್ಷೆಯಲ್ಲಿ ಅಂಕಗಳನ್ನು ಗಳಿಸಲು ನೆರವಾಗಬಹುದು, ಆದರೆ ಜೀವನದ ಸವಾಲುಗಳನ್ನು ಎದುರಿಸಲು ಬೇಕಾದ ವಿವೇಕವನ್ನು ನೀಡುವುದಿಲ್ಲ. ಈ ವಿಚಾರವನ್ನು ನಮ್ಮ ಇಂದಿನ ಶಿಕ್ಷಣ ವ್ಯವಸ್ಥೆಯೊಂದಿಗೆ ಹೋಲಿಸಿದರೆ ಇಂದು ಅನೇಕ ವಿದ್ಯಾರ್ಥಿಗಳ ಕಲಿಕೆ ಪರೀಕ್ಷೆ ಮತ್ತು ಅಂಕಗಳ ಸುತ್ತಲೇ ಸೀಮಿತವಾಗುತ್ತಿದೆ. ವಿಷಯವನ್ನು ಅರ್ಥ ಮಾಡಿಕೊಳ್ಳುವುದಕ್ಕಿಂತ ಅದನ್ನು ಕಂಠಪಾಠ ಮಾಡಿ ಉತ್ತರ ಬರೆಯುವ ಪ್ರವೃತ್ತಿ ಹೆಚ್ಚಾಗಿದೆ. ಆದರೆ ಪ್ರಾಯೋಗಿಕ ತರಬೇತಿ, ಪ್ರಯೋಗಗಳು, ಕ್ಷೇತ್ರ ಕಾರ್ಯ, ಸಮಾಜದೊಂದಿಗೆ ನೇರ ಸಂಪರ್ಕ, ಇಂತಹ ಅನುಭವಗಳು ದೊರೆತಾಗ ಕಲಿಕೆಯು ಹೊಸ ಆಯಾಮಗಳನ್ನು ಪಡೆಯುತ್ತದೆ. ಆಗ ಪುಸ್ತಕದಲ್ಲಿ ಓದಿದ ತತ್ವಗಳು ಬದುಕಿನ ವಾಸ್ತವದೊಂದಿಗೆ ಒಂದಾಗುತ್ತದೆ. ಇವೆಲ್ಲ ಅನುಭವ ಮತ್ತು ವಿಚಾರ ಮಂಥನದಿಂದಲೇ ಮೂಡುವುದು ಜ್ಞಾನ. ಡಿವಿಜಿಯವರು ಕೊನೆಯ ಸಾಲಿನಲ್ಲಿ ಈ ಜ್ಞಾನವನ್ನೇ ಧರ್ಮದ ದೀಪ ಎಂದು ಕರೆಯುತ್ತಾರೆ. ಇಲ್ಲಿ ಧರ್ಮವೆಂದರೆ ಕೇವಲ ಧಾರ್ಮಿಕ ಆಚರಣೆಗಳಲ್ಲ, ಸರಿತಪ್ಪುಗಳನ್ನು ವಿವೇಚಿಸುವ ಶಕ್ತಿ, ನ್ಯಾಯದ ಮಾರ್ಗವನ್ನು ಆರಿಸಿಕೊಳ್ಳುವ ವಿವೇಕ ಮತ್ತು ಜೀವನವನ್ನು ಸಾರ್ಥಕಗೊಳಿಸುವ ಮೌಲ್ಯಗಳ ಸಂಕೇತವಾಗಿದೆ. ಡಿವಿಜಿ ಅವರು ಕೊನೆಯ ಸಾಲಿನಲ್ಲಿ ಈ ಜ್ಞಾನವನ್ನೇ ಧರ್ಮದ ದೀಪ ಎಂದು ಕರೆಯುತ್ತಾರೆ. ಇಲ್ಲಿ ಧರ್ಮವೆಂದರೆ ಕೇವಲ ಧಾರ್ಮಿಕ ಆಚರಣೆಗಳಲ್ಲ, ಸರಿತಪ್ಪುಗಳನ್ನು ವಿವೇಚಿಸುವ ಶಕ್ತಿ, ನ್ಯಾಯದ ಮಾರ್ಗವನ್ನು ಆರಿಸಿಕೊಳ್ಳುವ ವಿವೇಕ ಮತ್ತು ಜೀವನವನ್ನು ಸಾರ್ಥಕಗೊಳಿಸುವ ಮೌಲ್ಯಗಳ ಸಂಕೇತವಾಗಿದೆ. ಅನುಭವದಿಂದ ರೂಪುಗೊಂಡ ಜ್ಞಾನವೇ ಮನುಷ್ಯನಿಗೆ ಜೀವನದ ಸಂದಿಗ್ಧ ಕ್ಷಣಗಳಲ್ಲಿ ದಾರಿದೀಪವಾಗುತ್ತದೆ. ಅದು ಆಸೆ ಆಕಾಂಕ್ಷೆಗಳನ್ನು ಸಾಧಿಸುವ ಮಾರ್ಗದಲ್ಲಿ ಸತ್ಯ ಮತ್ತು ನೀತಿಯ ಬೆಳಕನ್ನು ಕಾಪಾಡುತ್ತದೆ. ಇಂದಿನ ಮಾಹಿತಿ ಯುಗದಲ್ಲಿ ಜ್ಞಾನವನ್ನು ಸಂಪಾದಿಸುವುದು ಹಿಂದೆಂದಿಗಿಂತಲೂ ಸುಲಭವಾಗಿದೆ. ಆದರೆ ಮಾಹಿತಿಯು ಜ್ಞಾನವಾಗಬೇಕಾದರೆ ಅದು ಅನುಭವದೊಂದಿಗೆ ಬೆರೆತು ವಿಚಾರ ಮಂಥನಕ್ಕೆ ಒಳಗಾಗಬೇಕು. ಆಗ ಮಾತ್ರ ಅದು ವ್ಯಕ್ತಿತ್ವವನ್ನು ರೂಪಿಸುವ ಶಕ್ತಿಯಾಗುತ್ತದೆ. ಆದ್ದರಿಂದ ಡಿವಿಜಿ ಅವರ ಈ ಕಗ್ಗವು ನಮಗೆ ಕೇವಲ ಓದಿದರೆ ಸಾಲದು, ಅದನ್ನು ಅನುಭವಿಸಬೇಕು. ಅನುಭವಿಸಿದರೆ ಸಾಲದು, ಅದರ ವಿಚಾರ ಮಂಥನ ಮಾಡಬೇಕು. ಆಗ ಮಾತ್ರ ಜ್ಞಾನವು ವೃದ್ಧಿಯಾಗುತ್ತದೆ ಎಂಬುದು ಈ ಕಗ್ಗದ ತಾತ್ಪರ್ಯವಾಗಿದೆ.
0: ಇದುವರೆಗೆ ಪವನ್ ಸಿ ಅವರಿಂದ ಮಂಕುತಿಮ್ಮನ ಕಗ್ಗದ ವಾಚನ ಕೇಳಿದ್ದೀರಿ. ಮುಂದಕ್ಕೆ ಒಂದು ಭಾವಗೀತೆಯನ್ನು ಕೇಳೋಣ.

ಇದುವರೆಗೆ ಕನ್ನಡ ಕಾರ್ಯಕ್ರಮದಲ್ಲಿ ಕತೆ ಮಂಕುತಿಮ್ಮನ ಕಗ್ಗ, ಭಾವಗೀತೆ ಮತ್ತು ಜನಪದ ಗೀತೆಗಳನ್ನು ಕೇಳಿದ್ದೀರಿ. ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೆ ಕೇಳ್ತಾ ಇರಿ, ಇದು SDM ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಇದರ ಸಹಯೋಗದಲ್ಲಿ ರೇಡಿಯೋ ನಿನಾದ 90.4 FM ಪ್ರಸ್ತುತಪಡಿಸುವ ಸರಣಿ ಕಾರ್ಯಕ್ರಮ ಎಸ್ಟಿಎಂ ಆರೋಗ್ಯವಾಣಿ.

0: ರೇಡಿಯೋ ನಿನಾದ 90.4 ಎಫ್ಎಂ ಕೇಳುಗರಿಗೆ ಎಸ್ಡಿಎಂ ಆರೋಗ್ಯವಾಣಿ ಸರಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ, ಇಲ್ಲಿನ ಚರ್ಮ ರೋಗ ವಿಭಾಗದ ಚರ್ಮರೋಗ ತಜ್ಞೆ ಡಾಕ್ಟರ್ ಭವಿಷ್ಯ ಕೆ ಶೆಟ್ಟಿ ಅವರು. ಕಳೆದ ವಾರದ ಕಾರ್ಯಕ್ರಮದಲ್ಲಿ ಚರ್ಮದ ಆರೈಕೆ, ಬೇರೆ ಬೇರೆ ಚರ್ಮ ಸಂಬಂಧಿ ಕಾಯಿಲೆಗಳ ಕುರಿತಾಗಿಯೂ ಮಾಹಿತಿಯನ್ನ ಒದಗಿಸಿದ್ರು. ಇದರ ಮುಂದುವರಿದ ಭಾಗವಾಗಿ ಇವತ್ತು ಚರ್ಮ ಸಂಬಂಧಿ ಇನ್ನಷ್ಟು ಕಾಯಿಲೆಗಳ ಬಗ್ಗೆ ಡಾಕ್ಟರ್ ಅವರು ನಮಗೆ ಮಾಹಿತಿಯನ್ನ ಒದಗಿಸುತ್ತಾರೆ. ಎಸ್ಡಿಎಂ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸಾ ಸೌಲಭ್ಯಗಳ ಬಗ್ಗೆ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಆ ಮಾಹಿತಿಯನ್ನ ಹಂಚಿಕೊಳ್ಳಿಕ್ಕಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
1: ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಭವಿಷ್ಯ, ಕನ್ಸಲ್ಟೆಂಟ್ ಡರ್ಮಟಾಲಜಿಸ್ಟ್ ಎಟ್ ಎಸ್ಡಿಎಂ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ.
0: ಚರ್ಮಕ್ಕೆ ಸಂಬಂಧಿಸಿದ ಹಾಗೆ ಅಥವಾ ತೊಣ್ಣು ಅಥವಾ ಮಚ್ಚೆ ರೂಪದಲ್ಲಿ ಅಂದ್ರೆ ಬಿಳಿ ಬಿಳಿ ನಮ್ಮ ಚರ್ಮದ ಮೇಲೆ ಕಾಣಿಸಿಕೊಳ್ತದೆ, ಅದಕ್ಕೆ ಟ್ರೀಟ್ಮೆಂಟ್ ಇದೆಯಾ ಅಥವಾ ಯಾವ ಕಾರಣಕ್ಕಾಗಿ ಅದು ಬರುತ್ತೆ, ಇದರ ಬಗ್ಗೆ ಸ್ವಲ್ಪ ನಮ್ಮ ಕೇಳುವರಿಗೆ ಮಾಹಿತಿ ಕೊಡಿ ಡಾಕ್ಟ್ರೆ.
1: ಸೊ ತೊಣ್ಣು ಅಂತ ಹೇಳಿದ್ರೆ ವಿಟಿಲಿಗೋ ಅಂತ ಯೂಶಲಿ ಕರಿತೀವಿ. ಈಗ ವಿಟಿಲಿಗೋಗೆ ಹಲವಾರು ತರದ್ದು ಟ್ರೀಟ್ಮೆಂಟ್ಸ್ ಇದೆ. ಸೊ ಫಸ್ಟ್ ಏನ್ ಮಾಡ್ತೀವಿ, ಕ್ರೀಮ್ಸ್ ಅನ್ನು ಕೊಟ್ಟು ಟ್ರೈ ಮಾಡ್ತೀವಿ, ಡಿಪೆಂಡಿಂಗ್ ಆನ್ ಎಷ್ಟು ನಿಮ್ದು ಬಾಡಿ ಸರ್ಫೇಸ್ ಏರಿಯಾದಲ್ಲಿ ಅದು ಬಂದಿದೆ ಅಂತ. ಯೂಶಲಿ 10%ಕ್ಕಿಂತ ಕಮ್ಮಿ ಇದ್ರೆ, ಅಂದ್ರೆ ಸ್ವಲ್ಪ ಕಮ್ಮಿ ಇರ್ತದೆ, ಕ್ರೀಮ್ಸ್ ಕೊಟ್ಟು ಕಮ್ಮಿ ಮಾಡಬಹುದು. ಇನ್ ಕೇಸ್ 10%ಕ್ಕಿಂತ ಜಾಸ್ತಿ ಬಂದಿದೆ ಅಂತ ಹೇಳಿದ್ರೆ ಫೋಟೋಥೆರಪಿ ಅಂತ ಇದೆ, ಅದು ಲೈಟ್ ಕೊಟ್ಟು ಕಮ್ಮಿ ಮಾಡುವಂಥದ್ದು. ಕೆಲವೊಂದ್ಸತಿ ಏನಾಗ್ತದೆ, ಕೆಲವು ಚರ್ಮ ಕೆಲವರಿಗೆ ಕೈಯಲ್ಲಿ ಇಲ್ಲ ಮುಖದಲ್ಲಿ ಇದೆ, ಅದು ಎಷ್ಟು ಟ್ರೀಟ್ಮೆಂಟ್ ಕೊಟ್ಟರು ಹೋಗ್ತಿಲ್ಲ ಅಂತ ಹೇಳಿದ್ರೆ ಸರ್ಜರೀಸ್ ಕೂಡ ಇದೆ. ಸೊ ತೊಣ್ಣುಗೆ ಟ್ರೀಟ್ಮೆಂಟ್ ಇದೆ, ಈಗ ಮೊದಲಿನ ತರ ಅಲ್ಲ, ಈಗ ಸೈನ್ಸ್ ತುಂಬಾ ಡೆವಲಪ್ ಆಗಿರೋದ್ರಿಂದ ಎಲ್ಲಾ ತರದ್ದು ಟ್ರೀಟ್ಮೆಂಟ್ ಕೂಡ ಅವೈಲಬಲ್ ಇರುತ್ತದೆ.
0: ಡಾಕ್ಟರ್, ಹಾಗೆ ತುಂಬಾ ಮಂದಿಯ ಸಮಸ್ಯೆ ಏನಂತ ಹೇಳಿದ್ರೆ ಕೂದಲಿನದ್ದು, ಕೂದಲು ಉದುರುತ್ತೆ, ಇದಕ್ಕೆ ಯಾವ ರೀತಿಯಾದ ಚಿಕಿತ್ಸೆಗಳೆಲ್ಲ ಇದೆ?
1: ಸಿ, ಬೇಸಿಕ್ಲಿ ಹೇರ್ ಫಾಲ್ ಅಂತ ಹೇಳಿದ್ರೆ ಫಸ್ಟ್ ಒಂದು ಜೆನೆಟಿಕ್ಸ್ ಬಗ್ಗೆ ಮಾತಾಡುವ. ಸೊ ಜೆನೆಟಿಕ್ಸ್ ಅಲ್ಲಿ ಆಂಡ್ರೋಜೆನೆಟಿಕ್ ಅಲೋಪೇಶಿಯಾ ಅಂತ ಹೇಳ್ತೀವಿ. ಯೂಶಲಿ ನಾವು ಗಂಡಸರಲ್ಲಿ ಸಾಮಾನ್ಯವಾಗಿ ನೋಡಿರ್ತೇವೆ, ಬೊಕ್ಕ ತಲೆ ಅಂತ ಕರಿತೇವೆ. ವರ್ಟ್ ಅಂದ್ರೆ ಕೂದಲು ಲೈನ್ ಹಿಂದೆ ರೆಸಿಡ್ ಆಗಿರೋ ಚಾನ್ಸಸ್ ಅನ್ನು ನೋಡಿರ್ತೇವೆ. ಸೊ ಯೂಶಲಿ ಇದು ಜೆನೆಟಿಕ್ಸ್ ಇಂದ ಬರುವಂತದ್ದು, ಬೋತ್ ಫಾದರ್ ಮತ್ತೆ ಮದರ್ದು ಜೆನೆಟಿಕ್ಸ್ ರೋಲ್ ಪ್ಲೇ ಮಾಡ್ತದೆ. ಸೊ ಇದಕ್ಕೆ ಟ್ರೀಟ್ಮೆಂಟ್ ಇದೆ, ದೇರ್ ಆರ್ ಡಿಫ್ರೆಂಟ್ ಆಪ್ಷನ್ಸ್. ಸೊ ಯೂಶಲಿ ನಾವು ಟಾಪಿಕಲಿ ಕೊಡ್ತೇವೆ ಅಂತ ಹೇಳಿದ್ರೆ ಲೋಷನ್ ಯೂಶಲಿ ಕೊಡ್ತೇವೆ, ಅದು ವರ್ಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ PRP ಅಂತಿದೆ, ಬ್ಲಡ್ ಇಂಜೆಕ್ಟ್ ಮಾಡುವ ಇದಿದೆ, ಮತ್ತೆ ಗ್ರೋತ್ ಫ್ಯಾಕ್ಟರ್ಸ್ ಅಂತಿದೆ, ಅದೆಲ್ಲ ವರ್ಕ್ ಆಗ್ಲಿಲ್ಲ ಅಂದ್ರೆ ಲಾಸ್ಟ್ ರೆಸಾರ್ಟ್ ಆಗಿ ಏರ್ ಟ್ರಾನ್ಸ್ಪ್ಲಾಂಟೇಶನ್ ಅಂತ ಕೂಡ ಇದೆ. ಸೊ ಅದಕ್ಕೆ ಸಹ ಟ್ರೀಟ್ಮೆಂಟ್ ಇದೆ. ಇದು ಒನ್ ಸೈಡ್. ನೆಕ್ಸ್ಟ್ ಟಿಲೋಜೆನ್ ಎಫ್ಲ್ಯೂಎಂ ಅಂದ್ರೆ ಸಾಧಾರಣವಾಗಿ ನಾವು ನೋಡುವಂತದ್ದು, ಹೆಂಗಸರಲ್ಲಿ ಕೂದಲು ಉದುರುವುದು, ಇಲ್ಲ ಕೆಲವರಿಗೆ ಈಗ ಬೊಕ್ಕ ತಲೆ ಇರುವುದಿಲ್ಲ ಬಟ್ ಕೂದಲು ಉದುರುತ್ತಾ ಇರ್ತದೆ. ಸೊ ಹಲವು ರೀಸನ್ಸ್ ಇಂದ ಯೂಶಲಿ ಕೂದಲು ಉದುರುತ್ತದೆ. ಫಸ್ಟ್ ಅಂಡ್ ಫೋರ್ಮೋಸ್ಟ್ ನಾರ್ಮಲ್ ಆಗಿ ಏನಾಗ್ತದೆ, ಈಗ ಏನಾದ್ರೂ ಬಾಡಿ ಮೇಲೆ ಸ್ಟ್ರೆಸ್ ಬಿದ್ದಿರ್ತದೆ, ಸ್ಪೆಷಲಿ ಈಗ ಜ್ವರ ಬಂದಿತ್ತು, ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ರಿ, ಅದಾದ ಒಂದು 3-4 months ಇಲ್ಲ 6 months ಕೂದಲು ಉದುರ್ಲಿಕ್ಕೆ ಶುರು ಆಗ್ತದೆ. ಇದೆಲ್ಲ ಸ್ಟ್ರೆಸ್ ಇಂಡ್ಯೂಸ್ಡ್. ಓಕೆನಾ? ಇದು ತನ್ನಷ್ಟಕ್ಕೆ ಕೆಲವೊಂದ್ಸತಿ ನಿಲ್ತದೆ ಕೂದಲು ಉದುರೋದು, ನಾವು ಟ್ರೀಟ್ಮೆಂಟ್ ಕೊಡದೇ ಕೂಡ ಕೆಲವೊಂದ್ಸತಿ ನಿಲ್ತದೆ. ಕೆಲವೊಂದ್ಸತಿ ಏನಾಗ್ತದೆ, ನಿಲ್ಲುವುದಿಲ್ಲ, ಕಂಟಿನ್ಯೂಸ್ ಹೋಗ್ಲಿಕ್ಕೆ ಶುರು ಆಗ್ತದೆ. ಸೊ ಆಗ ನೀವು ನಮ್ಮ ಹತ್ರ ಬಂದು ತೋರಿಸಿದ್ರೆ ನಾವು ಪ್ರಿಸ್ಕ್ರೈಬ್ ಮಾಡ್ತೇವೆ ಟಾಪಿಕಲಿ, ಅಂದ್ರೆ ಲೋಷನ್ಸ್ ಅದು ಮತ್ತೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟು ಹೇರ್ ಫಾಲ್ ಅನ್ನು ಕಮ್ಮಿ ಮಾಡಬಹುದು. ಇದು ಬಿಟ್ಟು ಕೆಲವೊಂದ್ಸತಿ ಏನಾಗ್ತದೆ, ನಮ್ಮ ಬಾಡಿಯಲ್ಲಿ ಕೆಲವು ಕೊರತೆಗಳಿರ್ತದೆ, ಸ್ಪೆಷಲಿ ಈಗ ಹೆಂಗಸರಲ್ಲಿ ಮಾತಾಡುವಾಗ ಅಂತ ಹೇಳಿದ್ರೆ ಹಿಮೋಗ್ಲೋಬಿನ್ ಕಮ್ಮಿ ಆಗಿರಬಹುದು, ಇಲ್ಲ ಥೈರಾಯ್ಡ್ ತೊಂದರೆ ಇರಬಹುದು, ಕೆಲವೊಂದ್ಸತಿ ವೈಟಮಿನ್ ಡಿಫಿಷಿಯನ್ಸಿ, ವೈಟಮಿನ್ ಡಿ, ವೈಟಮಿನ್ B12 ಡಿಫಿಷಿಯನ್ಸಿ, ಇದೆಲ್ಲ ಡಿಫಿಷಿಯನ್ಸಿ ಇರುವಾಗ ಕೂದಲು ಉದುರ್ಲಿಕ್ಕೆ ಶುರು ಆಗ್ತದೆ. ಸೊ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಬಂದು ಕನ್ಸಲ್ಟ್ ಮಾಡಿದ್ಮೇಲೆ ನಾವು ಕೊಡುವಂತ ಇನ್ವೆಸ್ಟಿಗೇಷನ್ಸ್ ಎಲ್ಲ ಮಾಡಿ ಬಂದು ತೋರಿಸಾಗ ಯಾವ ಕೊರತೆ ಇದೆ ಅಂತ ನೋಡಿದ ತಕ್ಷಣ ನಾವು ಟ್ರೀಟ್ಮೆಂಟ್ ಅನ್ನು ಸ್ಟಾರ್ಟ್ ಮಾಡಬಹುದು. ವಿದೌಟ್ ಇದು ಇನ್ವೆಸ್ಟಿಗೇಷನ್ಸ್ ಅದೆಲ್ಲ ಸುಮ್ಮನೆ ಟ್ರೀಟ್ಮೆಂಟ್ ಮೇಲಿಂದ ಮೇಲೆ ತಕೊಂಡ್ರೆ ಏನು ಪ್ರಯೋಜನ ಆಗೋದಿಲ್ಲ, ಯಾಕಂದ್ರೆ ಕೊರತೆ ಒಳಗಿಂದ ಉಂಟು, ನೀವು ಮೇಲಿಂದ ಹಾಕಿದ್ರೆ ಏನು ಪ್ರಯೋಜನ ಇಲ್ಲ. ಸೊ ಬಂದು ತೋರಿಸೋದು ಬೆಟರ್. ಮತ್ತೆ ಕೆಲವರಿಗೆ ದಿನಕ್ಕೆ ಇಷ್ಟು ಕೂದಲು ಉದುರೆ ಉದುರುತ್ತದೆ, ಓಕೆನಾ? ಸೊ ಅಕಾರ್ಡಿಂಗ್ ಟು ಆರ್ ನಮ್ದು ಟೆಕ್ಸ್ಟ್ ಬುಕ್ಸ್, ಅಕಾರ್ಡಿಂಗ್ ಟು ದ ಸೈಂಟಿಫಿಕ್ ಡೇಟಾ, ದಿನಕ್ಕೆ ಒಂದು 100 ಕೂದಲು ಉದುರೋದು ನಾರ್ಮಲ್. ಓಕೆನಾ? ಈಗ ನಿಮ್ಗೆ ದಿನಕ್ಕೆ ಒಂದ್ ಸ್ವಲ್ಪ ಅಂದ್ರೆ ಎಲ್ಲರಿಗೂ 100 ಕೂದಲು ಉದುರಬೇಕು ಅಂತ ಏನಿಲ್ಲ, ಕೆಲವರಿಗೆ ಒಂದು 10-20 ಕೂದಲು ಉದುರುತ್ತದೆ, ಅಂದ್ರೆ ನಿಮ್ಗೆ ಗೊತ್ತಿರ್ತದೆ ಸ್ವಲ್ಪ ಹೋಗ್ತಿದೆ ಅಂತ. ಅದಕ್ಕಿಂತ ದುಪ್ಪಟ್ಟು ಜಾಸ್ತಿ ಆಗ್ತುಂತು ಅಂತ ಹೇಳಿದ್ರೆ ಬಂದು ಟ್ರೀಟ್ಮೆಂಟ್ ತಗೊಳ್ಬೇಕು. ಓಕೆನಾ? ಎಲ್ಲ ಆಗಿ ಒಂದು 6-7 ಕೂದಲು ಹೋಗಿ ಮತ್ತೆ ಬರುದಲ್ಲ, ಸ್ಟಾರ್ಟ್ ಆಗುವಾಗ್ಲೇ ಬಂದು ತೋರಿಸೋದು ಬೆಟರ್.
0: ಡಾಕ್ಟರ್, ಈಗ ಮುಖದ ಮೇಲೆ ಸ್ವಲ್ಪ ಕಪ್ಪು ಕಪ್ಪಗೆ ಬೀಳ್ತದೆ,
1: ಅದು ಆಕ್ರೋಕಾರ್ಡನ್ ಅಂತ ಕರಿತೇವೆ, ಜನಸಾಮಾನ್ಯವಾಗಿ ಸ್ಕಿನ್ ಟ್ಯಾಗ್ ಅಂತ ಕರೀತಾರೆ. ಸೊ ಯೂಶಲಿ ಕೆಲವರು ಕುತ್ತಿಗೆಯಲ್ಲಿ ಕಪ್ಪು ಕಲರ್ ಇದ್ದು ಮತ್ತೆ ಮುಖದಲ್ಲಿ ಕಪ್ಪು ಕಲರ್ ಅದು ಸಣ್ಣ ಸಣ್ಣ ಗುಳ್ಳೆಗಳನ್ನು ನೀವು ಸಾಮಾನ್ಯವಾಗಿ ನೋಡಿರ್ತೀರಿ. ನಾವು ಯೂಶಲಿ ಅದನ್ನು ಡಿಪಿಯನ್ಸ್ ಅಂತ ಕರಿತೇವೆ. ಸ್ವಲ್ಪ ದೊಡ್ಡದಾಗಿದ್ರೆ ನಾವು ಅದನ್ನು ಆಕ್ರೋಕಾರ್ಡನ್ಸ್ ಅಂತ ಕರಿತೇವೆ. ಸಾಮಾನ್ಯವಾಗಿ ಎಲ್ಲರನ್ನ ಸ್ಕಿನ್ ಟ್ಯಾಕ್ಸ್ ಅಂತ ಕರಿತೇವೆ. ಸೊ ಯೂಶಲಿ ಅದು ಆಸ್ ಯು ಏಜ್ ಕೆಲವರಿಗೆ ಬರ್ತದೆ. ಯೂಶಲಿ ಕೆಲವೊಂದ್ಸತಿ ಏನಾಗ್ತದೆ, ಶುಗರ್ ಪೇಷಂಟ್ಸ್ಗಳು ಓಕೆನಾ, ಅಂಥವ್ರಿಗೆ ಸಹ ಕುತ್ತಿಗೆಯಲ್ಲಿ ನಾವು ಅದನ್ನು ನೋಡ್ತೇವೆ. ಈ ಕೆಲವೊಂದ್ಸತಿ ಓವರ್ ವೆಯ್ಟ್ ಇರ್ತಾರೆ, ಒಬೀಸ್ ಇರುವಂಥವ್ರಿಗೆ ಸಹ ಕೂಡ ಅದು ಸ್ಕಿನ್ ಟ್ಯಾಕ್ಸ್ ಬರ್ತದೆ. ಸೊ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಡಿಪೆಂಡಿಂಗ್, ಈಗ ನಿಮ್ದು ಓವರ್ ವೆಯ್ಟ್ ಆಗಿದ್ರೆ ವೆಯ್ಟ್ ರೆಡ್ಯೂಸ್ ಆಗಲೇಬೇಕು. ಯಾಕಂತ ಹೇಳಿದ್ರೆ ಓವರ್ ವೆಯ್ಟ್ ಆಗೋದ್ರಿಂದ ಓವರ್ ವೆಯ್ಟ್ ಪೀಪಲಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತ ಡೆವಲಪ್ ಆಗ್ತದೆ, ಅದರಿಂದಾಗಿ ಆ ಸ್ಕಿನ್ ಟ್ಯಾಕ್ಸ್ ಯೂಶಲಿ ಬರ್ತದೆ. ಅದು ಯೂಶಲಿ ಏನ್ ಮಾಡ್ತಾರೆ, ಕೆಲವರು ಕೂದಲು ಕಟ್ಟುವುದೆಲ್ಲ ಮಾಡ್ತಾರೆ, ಅದೆಲ್ಲ ಮಾಡಬಾರ್ದಾಯ್ತು. ಯಾಕಂತ ಹೇಳಿದ್ರೆ ಸ್ಕಿನ್ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರ್ತದೆ, ತುಂಬಾ ಪೇಯ್ನ್ ಇರ್ತದೆ ಓಕೆನಾ, ಆ ಪೇಯ್ನ್ ಇಂದಾಗಿ ಮತ್ತೆ ಬೇರೆ ಎಲ್ಲ ಸಿಂಪ್ಟಮ್ಸ್ ಬರೋ ಚಾನ್ಸಸ್ ಇರ್ತದೆ. ಅದೆಲ್ಲ ಸಿಂಪಲ್ ಆಗಿ ಒಪಿಡಿಗೆ ಬಂದ್ರೆ ನಾವು ಅದನ್ನ ರಿಮೂವ್ ಮಾಡಿ ಕಳಿಸ್ತೇವೆ ಓಕೆನಾ. ಇಟ್ ಹಾರ್ಡ್ಲಿ ಒಂದು ದೊಡ್ಡಿದ್ರೆ ಜಸ್ಟ್ ಇಂಜೆಕ್ಷನ್ ಕೊಟ್ಟು ಅಲ್ಲಿಗೆ ಲೋಕಲ್ ಮಾಡಿ ರಿಮೂವ್ ಮಾಡ್ತೇವೆ. ತುಂಬಾ ಇದ್ರೆ ಕ್ರೀಮ್ ಹಚ್ಚಿ ಕೂರಿಸಿ ಮಾಡ್ತೇವೆ ಓಕೆನಾ. ಸೊ ಅದನ್ನ ಬಿಟ್ಟು ನೀವು ಕೂದಲು ಕಟ್ಟುದೆಲ್ಲ
0: ನೀವು
1: ಅದು ಬಂದ ಯಾವ್ದಾದುಂಟು ಅದನ್ನ ತೆಗೆದ್ರೆ ಅದು ಕಂಪ್ಲೀಟ್ ಆಗಿ ಹೋಗ್ತದೆ. ಮತ್ತೆ ಕೆಲವು ರೆಜಿಮೆನ್ ಇರ್ತದೆ, ನಾವು ಹೇಳ್ತೇವೆ ಏನ್ ಮಾಡ್ಬೇಕು, ಪೋಸ್ಟ್ ಪ್ರೊಸೀಜರ್ ಅದೆಲ್ಲ, ಅದನ್ನೆಲ್ಲ ಕಂಪ್ಲೀಟ್ ಆಗಿ ಫಾಲೋ ಮಾಡ್ಬೇಕಾಗ್ತದೆ. ಇನ್ನು ಕೆಲವು ಮುಖದಲ್ಲಿ ಸಣ್ಣ ಸಣ್ಣ ಗುಳ್ಳೆ ಬೀಳ್ತದೆ, ಅದನ್ನ ಡಿಪಿಯನ್ಸ್ ಅಂತ ಕರಿತೇವೆ. ಅದು ಯೂಶಲಿ ಏನಾಗ್ತದೆ, ಕೆಲವೊಂದ್ಸತಿ ಜೆನೆಟಿಕ್ಸ್ ಇಂದ ಬರ್ತದೆ, ಕೆಲವೊಂದ್ಸತಿ ಇದು ಸನ್ ಎಕ್ಸ್ಪೋಜರ್ ಜಾಸ್ತಿ ಆಗೋದ್ರಿಂದ, ಬಿಸಿಲಿಗೆ ಜಾಸ್ತಿ ಹೋಗೋದ್ರಿಂದ ಅದು ಮುಖದಲ್ಲಿ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಪ್ರಿಫರೇಬಲ್ ಏನ್ ಮಾಡ್ಬೇಕು, ನಿಮ್ಗೆ ಬರಬಾರ್ದು ಫ್ಯೂಚರ್ ಅಲ್ಲಿ ಬರಬಾರ್ದು ಅಂತ ಹೇಳಿದ್ರೆ ಸನ್ಸ್ಕ್ರೀನ್ ಎಲ್ಲ ಯೂಸ್ ಮಾಡೋದು ಸ್ಟಾರ್ಟ್ ಮಾಡ್ಬೇಕಾಗ್ತದೆ. ಮುಖಕ್ಕೆ ಸಹ ಅಂಡ್ ನೆಕ್ಕಿಗೆ ಸಹ ಯೂಸ್ ಮಾಡ್ಬೇಕು ಸನ್ಸ್ಕ್ರೀನ್ ಅನ್ನು.
0: ಡಾಕ್ಟ್ರೆ, ಹಾಗೆ ನಾವು ಮಾತಾಡ್ತಾ ಸಾಕಷ್ಟು ಮಾಹಿತಿಯನ್ನ ಚರ್ಮದ ಬಗ್ಗೆ ನೀಡಿದ್ರಿ. ಈಗ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಚರ್ಮ ರೋಗ ವಿಭಾಗ ಇದೆ. ಪೇಷಂಟ್ಗಳು ಬಂದ್ರೆ ಅಥವಾ ವಿಸಿಟರ್ಸ್ ಬಂದ್ರೆ ಅಂತವರಿಗೆ ಯಾವ ರೀತಿಯಾದಂತಹ ಸೌಲಭ್ಯಗಳು ದೊರೆಯುತ್ತದೆ, ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ.
1: ಸೊ ಕಂಪ್ಲೀಟ್ ಏರ್, ನೇಲ್ಸ್ ಮತ್ತು ಸ್ಕಿನ್ನಿದ್ದು ಏನೇ ತೊಂದರೆ ಇದ್ದರೂ ಕಂಪ್ಲೀಟ್ ಇವ್ಯಾಲ್ಯೂಯೇಷನ್ ಮತ್ತು ಡಯಾಗ್ನೋಸಿಸ್ ಮತ್ತು ಟ್ರೀಟ್ಮೆಂಟನ್ನು ಕಂಪ್ಲೀಟಾಗಿ ಕೊಡ್ತೇವೆ. ಅದಲ್ಲದೆ ಕ್ಲಿನಿಕಲಿ ಮತ್ತು ಕೆಲವು ಪ್ರೊಸೀಜರ್ಸ್ ಕೂಡ ಮಾಡ್ತೇವೆ ಓಕೆನಾ. ಈ ಸ್ಕಿನ್ ಟ್ಯಾಗ್ ರಿಮೂವಲ್, ಡಿ ಪಿ ಎನ್ ರಿಮೂವಲ್ ಮತ್ತು ವೆರೂಕ ಅಂತ ಹೇಳ್ತೇವೆ, ಅದು ವೈರಲ್ ಇನ್ಫೆಕ್ಷನ್ ಅಂತ ಬರೋದು, ಅದರ ರಿಮೂವಲ್ ಅದೆಲ್ಲ ಮಾಡ್ತೇವೆ. ಅದಲ್ಲದೆ ಕೆಮಿಕಲ್ ಪೀಲ್ಸ್ ಕೂಡ ಅವೈಲೇಬಲ್ ಇದೆ. ಕೆಮಿಕಲ್ ಪೀಲ್ಸ್ ಅಂತ ಹೇಳಿದ್ರೆ ಈ ಮೊಡವೆಗೆ ಈ ಬಂಗಿಗೆ ಬೇಕಾಗುವಂಥ ಕೆಮಿಕಲ್ ಪೀಲ್ಸ್ ಕೂಡ ನಮ್ಮ ಹಾಸ್ಪಿಟ್ಲಲ್ಲಿ ಅವೈಲೇಬಲ್ ಇದೆ. ಸೊ ಸ್ಕಿನ್ ನಮ್ಮ ದೇಹದ ಅತಿ ದೊಡ್ಡ ಅಂಗವಾಗಿದೆ, ಮತ್ತು ಅದು ವಿಸಿಬಲಿ ಎಲ್ಲರೂ ನೋಡುವಂತಹ ಅಂಗ. ನೀವು ಹೊರಗಡೆ ಹೋದ ತಕ್ಷಣ ನಿಮ್ಮ ಮುಖನೇ ನೋಡ್ತಾರೆ ಎಲ್ಲರೂ. ಸೊ ಎಲ್ಲರೂ ಅಟ್ಮೋಸ್ಟ್ ಕೇರ್ ತಗೊಳ್ಳೇಬೇಕು. ಎಲ್ಲ ಹಾಳಾದ್ಮೇಲೆ ಬಂದು ಡಾಕ್ಟರ್ಗೆ ತೋರಿಸ್ಲಿಕ್ಕಿಂತ ಮುಂಚೆ, ಅಂದರೆ ಇಲ್ಲಿ ಉಜಿರೆಯಲ್ಲೇ ಒಂದು ಡರ್ಮಟಾಲಜಿಸ್ಟ್ ಅವೈಲಬಲ್ ಇರುವ ಕಾರಣ, ನಿಮ್ಗೆ ಈಸಿಲಿ ಇಷ್ಟು ಆಕ್ಸೆಸಬಲ್ ಇರುವ ಕಾರಣ, ಏನಾದರೂ ಸ್ವಲ್ಪ ಸಣ್ಣ ತೊಂದರೆ ಇದ್ರು, ಇವನ್ ದೋ ಇಟ್ ಇಸ್ ನಾಟ್ ಅ ಬಿಗ್ ಥಿಂಗ್, ಫಾರ್ ಬಂದು ತೋರಿಸೋದು ಬೆಟರ್. ಮತ್ತೆ ಎಲ್ಲೆಲ್ಲೋ ಹೋಗಿ ಬೇರೆ ಡರ್ಮಟಾಲಜಿಸ್ಟ್ ಅಲ್ಲದೆ ಈಗ ಏನಾಗಿದೆ ಅಂತ ಹೇಳಿದ್ರೆ, ಫಂಗಲ್ ಇನ್ಫೆಕ್ಷನ್ ಈ ರೀಜನಲ್ಲಿ, ಅಂದ್ರೆ ನಮ್ಮ ರೀಜನಲ್ಲಿ ತುಂಬಾ ಕಾಮನ್. ಸೊ ಈಗ ಏನಾಗ್ತದೆ ಅಂತ ಹೇಳಿದ್ರೆ, ಬೇರೆ ಬೇರೆ ಕಡೆ ಹೋಗಿ ಬರ್ತಿದ್ದಾರೆ ಪೇಷಂಟ್ಸ್. ಅದು ನಿಮ್ ಪರ್ಸನಲ್ ಒಪಿನಿಯನ್, ಬಟ್ ಏನಾಗ್ತದೆ ಅಂತ ಹೇಳಿದ್ರೆ, ಅದು ಬೇರೆ ಬೇರೆ ಕ್ರೀಮ್ ಹಚ್ಚಿ ಬರೋದ್ರಿಂದ ಸ್ಕಿನ್ ಎಲ್ಲ ಹಾಳಾಗಿರ್ತದೆ ನನ್ನ ಹತ್ರ ಬಂದು ತೋರಿಸೋ ಪೇಷಂಟ್ಸ್ಗೆ. ಹಾಳಾಗೋದ್ರಿಂದ ಏನಾಗ್ತದೆ, ಟ್ರೀಟ್ಮೆಂಟ್ ಈಗ 1.5 months ಇರ್ತದೆ ಫಂಗಸ್ ಇದು. ಈಗ ಬೇರೆ ಕಡೆ ತೋರಿಸಿ ಬಂದಿದ್ದೀರಾ, ಸ್ಕಿನ್ ಎಲ್ಲ ಹಾಳಾಗಿದೆ ಅಂದರೆ 1.5 months ಅಲ್ಲಿ ಹೋಗುವಂಥ ಡಿಸೀಸಸ್ ಈಗ 2-3 months ಎಲ್ಲ ತಗೊಳ್ತಿದೆ. 2-3 months ಅಲ್ಲ, ಕೆಲವರಿಗೆ 6 months ಕೂಡ ತಗೊಳ್ತಿದೆ. ಕೆಲವೊಂದ್ಸತಿ ಏನಾಗ್ತದೆ, ಕೆಲವು ಕ್ರೀಮ್ ಹಚ್ಚೋದ್ರಿಂದ ರೆಸಿಸ್ಟೆನ್ಸ್ ಡೆವಲಪ್ ಆಗ್ತದೆ. ಸೊ ನೀವು ಎಷ್ಟು ಟ್ರೀಟ್ಮೆಂಟ್ ಮಾಡಿದರೂ ಹೋಗೋದಿಲ್ಲ. ಸೊ ಬೆಟರ್ ನಿಮಗೆ ಇಲ್ಲಿ ಡರ್ಮಟಾಲಜಿಸ್ ಅವೈಲಬಲ್ ಇರೋದ್ರಿಂದ ಅಟ್ಮೋಸ್ಟ್ ಯೂಸ್ ಮಾಡ್ಕೊಳ್ಳೋದು ಬೆಟರ್ ಅಂತ ಹೇಳ್ತೀನಿ. ಅಂತ ಹೇಳಿದ್ರೆ ದುಡ್ಡು ಕೂಡ ವೆಚ್ಚ, ಆ ಕಡೆಯಿಂದ ಟೈಮ್ ಕೂಡ ವೆಚ್ಚ. ಸೊ ಇಷ್ಟು ಈಸಿಲಿ ಆಕ್ಸೆಸಬಲ್ ಇರುವಾಗ ಇಷ್ಟು ಸಣ್ಣ ಊರಲ್ಲಿ, ಸೊ ಬಂದು ಯುಟಿಲೈಸ್ ಮಾಡ್ಕೊಳ್ಳೋದು ಬೆಟರ್ ಅಂತ ಹೇಳ್ತೇನೆ.
0: ಈಗ ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ವಿ ಅಂದ್ರೆ, ವಿಶೇಷವಾಗಿ ಮಹಿಳೆಯರಲ್ಲಿ, ಅದರಲ್ಲೂ ಕೂಡ ಯುವತಿಯರಲ್ಲಿ, ಮುಖದ ಮೇಲೆ ಕೂದಲುಗಳೆಲ್ಲ ಬೆಳೆಯುವಂಥದ್ದು, ಈಗ ತುಂಬಾ ಅವರಿಗೆ ಫಂಕ್ಷನ್ ಅಟೆಂಡ್ ಮಾಡ್ಲಿಕ್ಕೆ ಆಗಿರ್ಬೋದು ಅಥವಾ ಪಬ್ಲಿಕ್ ಅಲ್ಲಿ ಓಡಾಡೋದಕ್ಕೆ ಅವ್ರು ಪರ್ಸನಲಿ ಕೊರಗ್ತಾ ಇರ್ತಾರೆ, ಅದಕ್ಕೆ ಏನು ಟ್ರೀಟ್ಮೆಂಟ್ ಇದೆಯಾ ಅಥವಾ ಅದನ್ನು ಯಾವ ರೀತಿ ನಾವು ತೆಗಿಬಹುದು ಅಥವಾ ಏನದಕ್ಕೆ ಮಾಡಬಹುದು ಅಂತ. ಈಗ ಉಜಿರೆಯಲ್ಲಿ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲೇ ನೀವು ಇರ್ತೀರಾ ಡಾಕ್ಟ್ರೆ, ಈಗ ತುಂಬಾ ಮಂದಿ ಕೊರಗ್ತಾ ಇರ್ಬೋದು ಅಥವಾ ಅಂಥವ್ರು ತುಂಬಾ ನಮ್ಮ ಗ್ರಾಮೀಣ ಭಾಗದಲ್ಲಿ ಕೂಡ ಇರ್ಬೋದು, ಅಂಥವ್ರಿಗೆ ನೀವು ಏನು ಸಲಹೆ ಕೊಡ್ತೀರಿ ಮತ್ತೆ ಅಂತವರಿಗೆ ಟ್ರೀಟ್ಮೆಂಟ್ ಕೊಡುವಾಗ ನೀವು ಏನು ಅವರಿಗೆ ಸಲಹೆ ಕೊಡ್ತೀರಿ?
1: ಕೂದಲು ಮುಖದಲ್ಲಿ ಜಾಸ್ತಿ ಬೆಳೀತಿದೆ ಅಂತ ಹೇಳಿದ್ರೆ ನಾನಾ ಕಾರಣದಿಂದ ಬೆಳೀತಿರ್ಬಹುದು. ಕೆಲವೊಂದ್ಸತಿ ಏನಾಗ್ತದೆ ಜೆನೆಟಿಕ್ಸ್ ಅಲ್ಲೇ ಇರಬಹುದು, ಅದೆಲ್ಲ ತೊಂದರೆ ಏನಿಲ್ಲ. ಇನ್ನು ಕೆಲವೊಂದ್ಸತಿ ಏನಾಗ್ತದೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೂಡ ಇರಬಹುದು. ಸೊ ಅಂತ ಪೇಷಂಟ್ಸ್ ನ ಫಸ್ಟ್ ನಾವು ಹಾರ್ಮೋನಲ್ಲಿ ಇವ್ಯಾಲ್ಯೂಯೇಟ್ ಮಾಡ್ತೀವಿ, ಏನಾದರೂ ತೊಂದರೆ ಉಂಟಾ, ಅಂಡರ್ಲೈಯಿಂಗ್ ಏನಾದರೂ ತೊಂದರೆ ಉಂಟಾ, PCOD ಉಂಟಾ, ಅದೆಲ್ಲ ನೋಡಿ ಟ್ರೀಟ್ಮೆಂಟ್ ಅನ್ನು ಕೊಡ್ತೇವೆ. ಸಿ ಕೂದಲು ಮುಖದಲ್ಲಿ ಬೆಳೆಯೋದಕ್ಕೆ ಟ್ರೀಟ್ಮೆಂಟ್ ಕೂಡ ಇದೆ, ಓಕೆನಾ? ಲೇಸರ್ಸ್ ಎಲ್ಲ ಅವೈಲೇಬಲ್ ಉಂಟು. ಸೊ ಅಂಥವರು ನಾನು ಅಥವಾ ಕರೆಕ್ಟಾಗಿ ಬಂದು ತೋರಿಸಿದ್ರೆ ಇವ್ಯಾಲ್ಯೂಯೇಟ್ ಮಾಡಿ ನಾವು ನೆಕ್ಸ್ಟ್ ಏನ್ ಮಾಡಬಹುದು ಅಂತ ನಾವು ಪೇಷಂಟ್ಸ್ಗೆ ಹೇಳಬಹುದು.
0: ಮತ್ತೆ ವಿಶೇಷವಾಗಿ ಅದು ಪುರುಷರಲ್ಲಿ ಮತ್ತೆ ಮಹಿಳೆಯರಲ್ಲಿ ಅವರ ಗುಪ್ತಾಂಗಗಳೆಲ್ಲ ಸಾಕಷ್ಟು ಸಮಸ್ಯೆಗಳಿದ್ದಾಗ ಡಾಕ್ಟರ್ ಕನ್ಸಲ್ಟ್ ಮಾಡೋದಿಲ್ಲ. ಈಗ ನಾವು ಸಾಮಾನ್ಯವಾಗಿ ಗಮನಿಸುವಂತ ವಿಷಯ ಚರ್ಮ ಸಂಬಂಧಿ ಮತ್ತೆ ಆರೋಗ್ಯ ಸಮಸ್ಯೆ ಜಾಸ್ತಿ ಕಾಡುವಂತ ಅವಕಾಶ ಇರ್ತದೆ. ಅಂತವರಿಗೆ ನೀವು ಏನ್ ಹೇಳ್ತೀರಿ ಡಾಕ್ಟರ್?
1: ಸಿ ಈಗ ಏನಾಗ್ತದೆ ಅಂತ ಹೇಳಿದ್ರೆ, ಈಗ ತೊಡೆ ಸಂದಿಯಲ್ಲಿ ಏನಾದ್ರೂ ಫಂಗಸ್ ಆಗಿದ್ರೆ ಇದೆಲ್ಲ ಬಂದು ತೋರಿಸೋದು ಬೆಟರ್. ಯಾಕಂತ ಹೇಳಿದ್ರೆ ಏನಾಗ್ತದೆ, ಈಗ ಕೆಲವೊಂದ್ಸತಿ ಬರೀ ತೊಡೆ ಸಂದಿಗೆ ಮಾತ್ರ ಸೀಮಿತವಾಗಿರ್ತದೆ. ನೀವು ಅದನ್ನು ಡಾಕ್ಟರ್ಸ್ಗೆ ಬಂದು ತೋರಿಸೋದನ್ನು ಅವಾಯ್ಡ್ ಮಾಡಿದ್ರೆ ಏನಾಗ್ತದೆ, ಒಂದು ಕಡೆ ಇದ್ದದ್ದು ಬೇರೆ ಕಡೆ ಎಲ್ಲ ಸ್ಪ್ರೆಡ್ ಆಗ್ತದೆ. ನಿಮ್ಮಿಂದಾಗಿ ನಿಮ್ಮ ಪಾರ್ಟ್ನರ್ಗೆ ಕೂಡ ಫಂಗಸ್ ಬರುವ ಚಾನ್ಸಸ್ ಇರ್ತದೆ. ಸೊ ಅದನ್ನು ಬುಡದಿಂದಲೇ ಕಮ್ಮಿ ಮಾಡೋದು ಬೆಟರ್. ಫುಲ್ ಸ್ಪ್ರೆಡ್ ಆಗಿ ಮತ್ತೆ ಬಂದು 2-3 months ಟ್ರೀಟ್ಮೆಂಟ್ ತಗೊಳ್ಳೋದಕ್ಕಿಂತ ಸ್ವಲ್ಪ ಇರುವಾಗಲೇ 1 month ಬಂದು ಟ್ರೀಟ್ಮೆಂಟ್ ತಗೊಳ್ಳೋದು ಬೆಟರ್. ಕೆಲವೊಂದ್ಸತಿ ಏನಾಗ್ತದೆ, ಅದಲ್ಲದೆ ಗುಪ್ತ ರೋಗ ಕೂಡ ಇರ್ತದೆ. ಸೊ ಅದು ನಿಮ್ಗೆ ಒಬ್ಬರಿಗೆ ಸೀಮಿತ ಅಲ್ಲ. ಸೊ ನೀವು ಒಂದು ಟ್ರೀಟ್ಮೆಂಟ್ ತಗೊಂಡ್ರೆ ಎಲ್ಲದಕ್ಕೂ, ಆಲ್ಮೋಸ್ಟ್ ಎಲ್ಲದಕ್ಕೂ ಈಗ ಟ್ರೀಟ್ಮೆಂಟ್ ಇದೆ, ಓಕೆನಾ? ಸೊ ನಿಮ್ಮಿಂದಾಗಿ ಬೇರೆಯವರಿಗೆ ತೊಂದರೆ ಆಗಬಾರ್ದು, ನಿಮ್ಮ ಪಾರ್ಟ್ನರ್ಗೆ ಪಾಪ ಅವ್ರ ತಪ್ಪಿಲ್ಲದೆ ಫಾಲ್ಟ್ ಇಲ್ಲದೆ ಅವರಿಗೆ ಬರಬಾರ್ದು. ಸೊ ಬಂದು ತೋರಿಸೋದು ಬೆಟರ್. ಏನೋ ಗುಪ್ತ ರೋಗ ಇದ್ರೂ ಕೂಡ ಎಸ್ಪೆಷಲಿ ಈಗ HIV ಇದ್ರೆ ಇಲ್ಲ ಅಂತ ಹೇಳಿದ್ರೆ ದೇರ್ ಆರ್ ಡಿಫ್ರೆಂಟ್ ಆಯ್ತಾ, ಹರ್ಪಿಸ್ ಜೆನೈಟಾಲಿಸ್ ಅಂತ ಹೇಳ್ತೇವೆ. ಈಗ ಮೂತ್ರ ಹೋಗೋ ಜಾಗದಲ್ಲಿ ನೀರು ಗುಳ್ಳೆಗಳು ಬರ್ತದೆ ಕೆಲವರಿಗೆ, ಅದು ಓಡಿದ್ರೆ ತುಂಬಾ ನೋವಾಗುವ ಇದೆಲ್ಲ ಇರ್ತದೆ. ಸೊ ಅಂತದೆಲ್ಲ ಇದ್ರೆ ಬಂದು ಚರ್ಮ ರೋಗ ತಜ್ಞರನ್ನು ಭೇಟಿ ಆಗೋದು ಉಪಯುಕ್ತ. ಎಲ್ಲದಕ್ಕೂ ಟ್ರೀಟ್ಮೆಂಟ್ ಇದೆ. ಯಾಕಂತ ಹೇಳಿದ್ರೆ ನೀವು ಅದನ್ನ ಅವಾಯ್ಡ್ ಮಾಡಿದ್ರೆ ಏನಾಗ್ತದೆ, ಟ್ರೀಟ್ಮೆಂಟ್ಗೆ ಸೆಕೆಂಡರಿ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ಇರ್ತದೆ. ಸೊ ಒಂದಿದ್ದು ಡಬಲ್. ಸೊ ಒಂದು ಟ್ರೀಟ್ಮೆಂಟ್ ಡಬಲ್ ಟ್ರೀಟ್ಮೆಂಟ್ ಆಗ್ತದೆ. ಸೊ ನಿಮ್ಮಿಂದಾಗಿ ನಿಮ್ಮ ಪಾರ್ಟ್ನರ್ಗೆ ಕೂಡ ಅದು ಸ್ಪ್ರೆಡ್ ಆಗ್ತದೆ. ಸೊ ನಮ್ಮ ಹತ್ರ ಬಂದು ತೋರಿಸಿದ್ರೆ ನಾವು ಹೇಳ್ತೇವೆ, ನಿಮ್ಮ ಪಾರ್ಟ್ನರ್ಗೆ ಬರೋದಕ್ಕಿಂತ ಮುಂಚೆ ಹೇಗೆ ಅದನ್ನು ಅವಾಯ್ಡ್ ಮಾಡಬಹುದು, ಏನೆಲ್ಲ ಮೆಷರ್ಸ್ ತಗೊಳ್ಬೇಕು, ಅದೆಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಆಗ್ತದೆ. ಸೊ ಏನೇ ತೊಂದರೆ ಇದ್ರೂ ಡಾಕ್ಟರ್ಸ್ ಅನ್ನು ಬಂದು ಕನ್ಸಲ್ಟ್ ಮಾಡೋದು ಬೆಟರ್, ಬೆಸ್ಟ್.
0: ಅಂದ್ರೆ ಈಗ ಡಾಕ್ಟರ್ ನೀವು ಹೇಳಿದಾಗ ಈ ಚರ್ಮದ ಸಮಸ್ಯೆಗಳು ಯಾವುದೇ ಬಂದರೂ ಕೂಡ ಅದಕ್ಕೆ ಒಂದು ನಾಚಿಕೆ ಸ್ವಭಾವವನ್ನು ಬಿಟ್ಟು ಅವರು ಡಾಕ್ಟರ್ ಅನ್ನ ನೇರವಾಗಿ ಸಂಪರ್ಕ ಮಾಡಿದ್ರೆ ಅದಕ್ಕೆ ಎಲ್ಲದಕ್ಕೂ ಚಿಕಿತ್ಸೆ ಅನ್ನುವಂಥದ್ದು ಇದ್ದೇ ಇದೆ ಅನ್ನುವಂಥದ್ದನ್ನ ತಾವು ಹೇಳ್ತಾ ಇದ್ದೀರಿ. ಡಾಕ್ಟರ್, ಇಷ್ಟು ಹೊತ್ತು ತಾವು ಚರ್ಮ ಸಂಬಂಧಿ ಅನೇಕ ವಿಚಾರಗಳನ್ನ ನಮ್ಮ ಕೆಳಗರಿಗೆ ತಿಳಿಸಿದ್ರಿ. ವಿಶೇಷವಾಗಿ ಚರ್ಮವನ್ನು ಹೇಗೆ ಕೇರ್ ಮಾಡಬೇಕು, ಅದನ್ನ ಹೇಗೆ ಸಂರಕ್ಷಣೆ ಮಾಡಬೇಕು, ಏನೆಲ್ಲ ಫುಡ್ಗಳನ್ನ ತಿನ್ಬೇಕು, ಮತ್ತೆ ಯಾವ್ಯಾವ ರೀತಿಯಾದಂತಹ ಚರ್ಮ ಸಂಬಂಧಿ ಕಾಯಿಲೆಗಳು ಬರುತ್ತೆ, ಅದಕ್ಕೆ ಯಾವ ರೀತಿಯಾದಂತಹ ಚಿಕಿತ್ಸೆ ಇದೆ, ಈ ಎಲ್ಲ ವಿಷಯದ ಬಗ್ಗೆ ನಮಗೆ ಮಾಹಿತಿಯನ್ನ ಕೊಟ್ಟಿದ್ದೀರಿ. ಇಷ್ಟು ಹೊತ್ತು ನಮ್ಮ SDM ಆರೋಗ್ಯವಾಣಿ ಸರಣಿ ಕಾರ್ಯಕ್ರಮದಲ್ಲಿ ಬಂದು ನಮಗೆ ಮಾಹಿತಿಯನ್ನ ಕೊಟ್ಟದಕ್ಕಾಗಿ ನಮ್ಮ ರೇಡಿಯೋ ನಿನಾದ ಬಳಗದಿಂದ ನಿಮಗೆ ತುಂಬಾ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ ಡಾಕ್ಟ್ರೆ.
1: ಥ್ಯಾಂಕ್ ಯು ಎವ್ರಿ ಒನ್. ಎಲ್ಲ ಕೇಳುಗರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು.

0: ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮವನ್ನು ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.
1: ರೇಡಿಯೋ ನಿನಾದ 90.4 FM ಕೇನ ಮಾತ್ರೆಗಳ ಸೊಲ್ಮೆಲು ಇನಿ ಎಂಕ್ಲ ಉಜಿರೆದ ಮುಂಡತ್ತೋಡಿ ಪನ್ಪಿನಲ್ ಪೌಲ ಮುಂಡತ್ತೋಡಿ ಪನ್ಪಿನಂಚಿನ ಜಾಗಿಡ್ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಉಜಿರೆ ಮುಲ್ಪದ NSS ಘಟಕ ಪಂಡ ರಾಷ್ಟ್ರೀಯ ಸೇವಾ ಯೋಜನೆದ ಮುತಾಲಿಕೆಡ್ ಕಂಡುಡು ಕೆಸರದ ಗೊಬ್ಬು ನಡತೊಂದುಂಡು ನೆತ್ತ ವಿಷಯವಾದ ಮುಳು ಜೋಕ್ಲು ಮತ ಬಾರಿ ಖುಷಿಟ್ ಅಡ್ ಪಾಲ್ಪಡೆಯೊಂದುಲ್ಲೇರು. ಈ ಕಾರ್ಯಕ್ರಮದ ಬಗ್ಗೆ ನಮಕ್ ಪಾತೇರಿ ಐತೆ ರಾಷ್ಟ್ರೀಯ ಸೇವಾ ಯೋಜನೆದ ಕಾರ್ಯಕ್ರಮ ಮುಖ್ಯಸ್ಥರಾಯ್ ನಂಚಿನ ಡಾಕ್ಟರ್ ಸುಧೀರ್ ಸರ್ ನಮ್ಮೊಟ್ಟುಗುಲ್ಲೇರು. ಅವ್ರ ಈ ಕಾರ್ಯಕ್ರಮದ ಬಗ್ಗೆ ದಾದಪ್ಪನ ಪೆರ್ನ ಕೆನಕ ಸರ್ ನಮಸ್ತೆ.
2: ನಮಸ್ತೆ ಸರ್, ನಮಸ್ತೆ. ಒಂದೊಂಜಿ ವಿನೂತನವಾಯಿನ ಕಾರ್ಯಕ್ರಮ ಇಂಕ್ ನೆಂಪಿಪ್ಪುನ ಲೆಕ್ಕ ಸಾಧಾರಣ NSS ರಾಷ್ಟ್ರೀಯ ಸೇವಾ ಯೋಜನೆ SDM ಕಾಲೇಜುದ ಇತಿಹಾಸಡೆ ಒಂದೊಂಜಿ ಪ್ರಥಮ ಮೈಲಿಗಲ್ಲು ಒಂದೇ ಪಣೋಲಿ ನಮ್ಮ ದಯಪಂಡ ಇತ್ನ ಮುಟ್ಟ ಇರ್ಲ ಈ ಒಂಜಿ ಎಕ್ಸ್ಪೆರಿಮೆಂಟೇಷನ್ ಅಥವಾ ಪ್ರಯೋಗ ಮಲ್ತಿದ್ದೀರ್ ಒಂದು ಫಸ್ಟ್ ಟೈಮ್ ಎಂಕ್ಲ ಇತೆ ಶುರು ಮಲ್ತಿನ ಜೋಕ್ಲೆಗೆ ಬಾರಿ ಒಂಜಿ ಇಂಟ್ರೆಸ್ಟ್ ಆಸಕ್ತಿ ಪಾಲ್ಗೊಳ್ಳೊಂದುಳ್ಳೇರು ದಯಪಂಡ ಒಂದೊಂಜಿ ವಿನೂತನವಾಯಿನ ಕಾರ್ಯಕ್ರಮ ಏಪಲ ಜೋಕ್ಲು ನಮ್ಮ NSS ನನಗಲ್ಲ ನಿಮಗಾಗಿ ಎಂದು ಪಣಪುನ ಒಂಜಿ ಧ್ಯೇಯ ವಾಕ್ಯಡ್ ಶ್ರಮಯೇವ ಜಯತೆ ಎಂದು ಪಣೊಂದು ಸಮಾಜಕ್ಕೆ ಬೋಡಾದು ಬೇತೆ ಬೇತೆ ಪ್ರೋಗ್ರಾಮ್ ಮಲ್ಪೇರು ಅಂಡ ಒಂದು ಫಸ್ಟ್ ಟೈಮ್ ಅಕ್ಳಿಗೆ ಬೋಡಾದ ಎಂಕ್ಲ ರಡ್ಡನೆದ ಪ್ರೋಗ್ರಾಮ್ ಆಯೋಜನೆ ಮಲ್ತೊಂದಿಲ್ಲ ಫಸ್ಟ್ ಒಂಜಿ ಮುರಾಣಿ ಆಯ್ತಾರ ಅದಾನಿ ಎಂಕ್ಲ NSS ಸ್ಪೋರ್ಟ್ಸ್ ಡೇ ಅಂದ್ ಮಲ್ತ ಅಂಚನೆ ಈ ಸರ್ತಿ ಒಂದು ರಡ್ಡನೆದ ಪ್ರೋಗ್ರಾಮ್ ಅದು ಕೆಸರಡ್ ಒಂಜಿ ದಿನ ಪಂಡದು ಕೆಸರದ ಗೊಬ್ಬು ಬೇತೆ ಬೇತೆ ಆಟೋಟಲ್ ಅನ್ನ ಆಯೋಜನೆ ಮಲ್ತದ್ದು ಒಂಜಿ ಯಶಸ್ವಿಯಾದ ಮುಂದುವರಿಯೊಂದುಂಡು ಬಾರಿ ಖುಷಿ ಆವೊಂದುಂಡು ಎಂಕ್
1: ಜೋಕ್ಲು ಮತ್ತೆ ಬಾರಿ ಖುಷಿಟ್ ನೆಟ್ಟು ಪೂರ ಕೆಸರಡ್ ಪೂರ ಮುರುಕುದು ಗೊಬ್ಬುನ ಅಂಚಿನ ಈ ಒಂಜಿ ಸನ್ನಿವೇಶ ತೋನಾಗ ಇರಿ ದಾದಪ್ಪನ ಪರ್ನೆತ್ತ ಬಗ್ಗೆ
2: ಒಂದೊಂಜಿ ಗ್ರೂಪ್ ಆಕ್ಟಿವಿಟಿ ಆಯ್ನ ಇಡ್ತಾರ ಮಾನಸಿಕವಾದ ಅಕ್ಲಿ ಒಂಜಿ ಉಲ್ಲಾಸ ತಿಕ್ಕೊಂಡು ಐತೊಟ್ಟಿಗೆ ಒಂಜಿ ಲೀಡರ್ಶಿಪ್ ಅಕ್ಲಿನ ಉದ್ದೀಪನ ಅವರೆ ಅವ ತಂದೆ ಅಕ್ಲಿನ ಒಂಜಿ ಕೋಆಪರೇಟಿವ್ ಮೆಂಟಾಲಿಟಿ ಮೈಂಡ್ ಸೆಟ್ ಒಂಜಿ ಸಹಕಾರ ಪ್ರಜ್ಞೆ ಐತೊಟ್ಟುಗೆ ಟೈಮ್ ಸೆನ್ಸ್ ಕ್ರಿಯೇಟಿವಿಟಿ ಎಂಚ ಎಂಕ್ಲ ಟೀಮ್ಡು ವಿನ್ ಆವಡು ಒಂದು ಗೆಂದು ಎಂಚ ಅಂದು ಪಣಪು ನಂಚಿತ್ರ ಒಂಜಿ ಪ್ಲಾನಿಂಗ್ ದ ಬಗ್ಗೆ ಅವು ಮಾಂತ ಕೌಶಲ್ಯ ಅಕ್ಲೆಗ್ ನೆಟ್ಟು ತಿಕ್ಕೊಂಡು ಅಂಚಾದ ದಟ್ಟಿ ಏತ್ ಸ್ಟೂಡೆಂಟ್ಸ್ ಪಾಲು ಪಡೆಪೇರ್ ಅಕ್ಲೆಗೆ ಮಾತೆರೆಗ್ಲ ಒಂಜಿ ಒಂದು ಲಾಭನೇ ಅಂದು ಪನ್ನುಲಿ ಐತೊಟ್ಟಿಗೂ ನನ್ನ ಮಾನಸಿಕ ದೈಹಿಕ ಉಲ್ಲಾಸ ಅವತ್ತಂದೆ ಒತ್ತಡ ನಿವಾರಣೆಗೆ ಬೋಡಾದು ಐತೊಟ್ಟಿಗೂ ಈತ ಮಡ್ಡು ಥೆರಪಿ ಅಂದು ಮಲ್ಪೇರು ಬೇತೆ ಬೇತೆ ದಿಕ್ಕಿಡು ಇದು ನ್ಯಾಚುರಪತಿ ಮಾತ ಕಾಮನ್ ಇತ್ತೆ ಸರ್ವೇ ಸಾಮಾನ್ಯವಾಗಿನ ಒಂಜಿ ಚಿಕಿತ್ಸೆ ಅಂಚ ಇಂದು ಕೆಸರದ ಗೊಬ್ಬುಲ ಒಂಜಿ ನಮ್ಮ ಜೋಕ್ಲೆನ ಜವನರನ ಅಕ್ಲೆನ ಮೇಲ್ ಗಟ್ಟೆ ಅವರ ಒಂಜಿ ಉಪಕಾರ ಆಪುಂಡು ಒಂದು ಎನ್ನ ಅನಿಸಿಕೆ.
1: ಸೊಲ್ಮೇಲ್
2: ಧನ್ಯವಾದ. ಸೊಲ್ಮೇಲ್ ಸರ್
1: ನಮಕ್ ಇತ್ತೆ ಸುಧೀರ್ ಸರ್ ಸುಮಾರಾತ ವಿಷಯ ನಮ್ಮದ ಪಂಡೇರ್ ಕುಡುರ್ತಿ ನಮ್ಮ ಪೆರ್ಮೆದ NSS ಕಾರ್ಯಕ್ರಮ ಅಧಿಕಾರಿ ಆಯ್ನ ಅಂಚಿನ ಡಾಕ್ಟರ್ ಮಾಲಿನಿ ಅಂಚನ್ ನಮ್ಮೊಟ್ಟುಗುಳ್ಳೇರು. ಆರು ಈ ಕಾರ್ಯಕ್ರಮದ ಬಗ್ಗೆ ನಮಕ್ ಒಂಜಾತ ಮಾಹಿತಿನ ಬಕ್ಕ ಈ ಖಂಡದ ಗೊಬ್ಬುದ ಬಗ್ಗೆ ನಮಕ್ ಪಣಿರುಳ್ಳೇರು. ಮೇಡಮ್ ನಮಸ್ಕಾರ.
3: ನಮಸ್ತೆ ಸರ್.
1: ಕಾರ್ಯಕ್ರಮದ ಬಗ್ಗೆ ಪನ್ಪುನಾಂಡ
3: ಸರ್ ಕಾರ್ಯಕ್ರಮ ನಿಜವಾದಲ ಒಂಜಿ ಈ ಒಂಜಿ ಕೆಸರು ಗದ್ದೆ ಓಟನ್ ನಮ್ಮ ನಾಟಿ ಮನ್ಪುನ ಟೈಮ್ಡ್ ಆ ಟೈಮ್ಡ್ ಮನ್ಪುನಂಚಿನ ಒಂಜಿ ಇನ್ನೊಂಜಿ ಗ್ರಾಮೀಣ ಕ್ರೀಡೆ ಬೊಕ್ಕ ಈ ಕ್ರೀಡೆ ದಾಯ ಬೋಡ್ ಬಂಡ ಇತ್ತೆ ಆಧುನಿಕತೆ ಮಸ್ತ್ ಯುವ ಜನತೆಗೆ ಪ್ರಭಾವ ಬೀರೊಂದುಂಡು. ಅಪಗ ನಮ್ಮ ಒಂಜಿ ಗ್ರಾಮೀಣ ಒಂಜಿ ಜಾಗುಡುಪು ನಂಚಿನ ಏತೋ ಒಂಜಿ ಕ್ರೀಡೆಲು ನಶಿಸು ಪೋನುಂಡು ಪಂಡ ಅವು ತೋಜೊಂದಿ ಜೇರೆಗ್ಲ ಮರೆತು ಪೋನುಂಡು. ಆ ಟೈಮ್ಡ್ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆನ ಬಿಂಬಿಸು ನಂಚಿನ ಈ ಕಂಡಗ ಜಪ್ಪರ ಕೆಲವರಿಗೆ ಗೊತ್ತೇ ಇಜ್ಜಿ ಕಂಡ ಪಂಡ ಕೆಲವರು ತೂತಿನ ಕುಲಿ ಜರ್ ದಾಯಪಂಡ ನಮ್ಮ ಕಾಲೇಜಡ್ ದಕ್ಷಿಣ ಕನ್ನಡ ಕರಾವಳಿ ಭಾಗದ ಕುಲು ಮಾತ್ರ ಇಜ್ಜೇರ್ ಬೆತೆ ಬೇತ ರಾಜ್ಯದ ಬೆತೆ ಬೇತ ಊರುದ ಬತ್ತಿನ ಕುಲು ಜೋಕುಲು ಅಕ್ಲೆಗೆ ನಮ್ಮ ಊರ್ದ ಒಂಜಿ ಗ್ರಾಮೀಣ ಒಂಜಿ ಸಂಸ್ಕಾರ ಎಂಚಿನ ಅವಿನೊಂಜಿ ತೆರಿಪರೆ ಈ ತೆರಿಪರೆ ಈ ಒಂಜಿ ಕಾರ್ಯಕ್ರಮ ಮಸ್ತ್ ಅಗತ್ಯ ಬೊಕ್ಕ ಇತ್ತೆದ ಒಂಜಿ ಯುವ ಜನತೆಗೆ ಕಂಡಗ ಎಂಚ ಜಪ್ಪುನು ಕಂಡದ ನೀರಡ ಎಂಚ ಗೊಬ್ಬುನು ಆ ಕಂಡದ ಮಣ್ಣದ ಒಂಜಿ ಪುರ್ಲೆಂಚಿನ ಬೊಕ್ಕ ಐಟೆ ಒಂಜಿ ಜಪ್ಪುನಾಗ ನಮ್ಮ ಒಂಜಿ ಕೈಕಾರ್ಲ ಬಲಗೊಳ್ಳುಂಡು ಸರ್ ಪಂಡ ನಮಕೊಂಜಿ ನಮ್ಮ ಒಂಜಿ ಸ್ಟ್ರೆಂತ್ ಅನಾಪ ನಮಕೊಂಜಿ ಎಂಚಿನ ಒಂಜಿ ಕಾನ್ಫಿಡೆನ್ಸ್ ಬರ್ಪುಂಡು ಆತ್ಮವಿಶ್ವಾಸ ಬರ್ಪುಂಡು ಖಾಲಿ ನಮ್ಮ ಬಲ್ಪುನೆಟ ತುಂದು ನೀರು ದೊಟ್ಟಿಗೆ ನಮ್ಮ ಬಲಿಪುವ ಆ ಒಂಜಿ ಪೊರ್ಲೆ ಇರುತ್ತೆ. ಸೊ ಅಂಚಾದ ಪುನಗ ಇಂದು ಶಾಲೆದ ಜೋಕ್ಲೆ ಕಾಲೇಜ್ ಜೋಕ್ಲೆಗೆ ಅವಳ ಎನ್ ಎಸ್ ಎಸ್ ದಕ್ಕಲು ವರ್ಷ ಇಡೀ ಸೇವೆ ಮಾಡ್ಕೊಯ್ಯಾರ ಸಮಾಜಗೆ. ಅಂಚಾದ ಪುನಗ ಅಕ್ಕಲು ಖುಷಿ ಪಡಿಯಾರೆ, ಅಕ್ಕಳಿಗೊಂಜಿ ಸಂಸ್ಕಾರ ಬದ್ಧವಾಯಿನ ಒಂಜಿ ನೆಲೆಗಟ್ಟಡು ಅಕ್ಕಲು ಖುಷಿ ಪಡೆಯಾರೆ. ಇನ್ನೊಂದು ಕಾರ್ಯಕ್ರಮ ನಿಂಕಲು ಮಂತದ ಸರ್ ಬಟ್ ಮಸ್ತ್ ಜೋಕ್ಲಿಂದ ಏನು ಖುಷಿ ಪಡೋದಿಲ್ಲ. ಬಹುಶಃ ನನ್ನ ದುಂಬುಗು ದೇಡ್ದಿಲ್ಲ ಪೊರ್ಲು ಪೊರ್ಲದ ರೀತಿದ ಒಂಜಿ ಕ್ರೀಡೆ ಮತ್ತೆ ಇಂದೇನ ಒಂಜಿ ಎಡ್ಡ ರೀತಿಡು ನಮ್ಮ ಮನ್ಪೊಡ್ ಬಂದ್ಪುನ ಆಶಾವಾದಲ್ಲ ಇಂಕಲ ಸರ್.
1: ಮುಂಡ ತೋಡಿ ಪನ್ಪ್ರಂಚಿನ ಜಾಗಿಟ್ ಕಾರ್ಯಕ್ರಮ ಮಲ್ಪೋಡ ಅಂಡ ಮುಲ್ಪದ ಊರದ ಅಕ್ಕಲ ಒಂಜಿ ಸಹಕಾರ ಬೋರ್ಡ್ ಆಪುನು ಅಕ್ಕಲ ಒಂಜಿ ನಮ್ಮ ಜೋಕ್ಲನೊಟ್ಟುಗು ಬಕ್ಕ ಈ ನೆತ್ತ ಮಾತ ವ್ಯವಸ್ಥೆದ ಒಟ್ಟುಗು ಅಕ್ಕಲ ಪಾಲ್ಪಡಿತಾರೆ. ಊರದ ಅಕ್ಕಲ ಬಗ್ಗೆ ಎಂಚ ಸಹಕಾರ ತಿಕ್ಕನು ಬಕ್ಕ ಐತೆ ಬಗ್ಗೆ ಪನ್ಪುನ ಅಂಡ.
3: ಖಂಡಿತ ಸರ್, ಇಂಕಲು ಈ ಕೆಸರು ಗದ್ದೆ ಓಟ ಮನ್ಪರ ಮಸ್ತ್ ಕಂಡ ನಾಡೊಂದಿತ್ತ ದಾಯಪಂಡ ಬರ್ಸಬೂರ್ನ ಟೈಮ್ ಇಂದು ಮನ್ಪುನಂಚಿನ ಒಂಜಿ ಕ್ರೀಡೆ ಬಟ್ ಕೆಲವೊಂಜಿ ಕಾರಣದಾತ್ರ ಇಂಕುಲು ಬೊಕ್ಕ ಮನ್ಪೋಡ ಅಂಡ್ ಈ ಟೈಮ್ ಈ ಟೈಮ್ ಮನ್ಪುನಾಗ ಜಾಸ್ತಿ ಕಂಡ ಕೆಸರು ಗದ್ದೆ ನಮಕ್ ತಿಕ್ಕುಜಿ ಸರ್. ಅಂಚ ನಾಡೊಂದು ಪೋನಾಗ ಮುಲ್ಪ ಮುಂಡತ್ತೋಡಿದ ಶಾರದಮ್ಮ ಬೊಕ್ಕ ದೇವರಾಜ್ ಮುಕ್ಕುಲು ನಮಕ್ ಕಂಡನು ಕೊರಿಯರು ಸರ್. ಕಂಡ ಮಾತ್ರ ಕೊರ್ನ ತಕ್ಲು ನಮ್ಮ ಜೋಕ್ಲಿಗೆ ಮಧ್ಯಾಹ್ನದ ಒಣಸುಗೊಂದು ಈತ ಅರಿ ಅವು ಕೊರಿಯರು ಬೊಕ್ಕ ಆಯ್ತ ಅಡುಗೆದ ವ್ಯವಸ್ಥೆ ನಕ್ಲು ಮಂತು ಕೊರಿಯರು ಇಂಕಲ ಜೋಕುಲೊಟ್ಟಿಗೆ ಸೇರಿದ ಅಕುಲ್ಲ ಒಂಜಿ ಸಹಕಾರ ಕೊರಿಯರು ಬೊಕ್ಕ ಆಯ್ತನೆ ಕೈತಲ್ದ ಒಂಜಿ ಮಂಜುನಾಥರ್ ನಿಲ್ಲಿತ್ತ ಉಂಡು ಆರ್ಲಂಚೇನೆ ಜೋಕ್ಲೆಗೆ ನೀರದ ವ್ಯವಸ್ಥೆ ಮಂತು ಕೊರಿಯರು ಜೋಕ್ಲೆಗೆ ಒಂಜಿ ಖುಷಿ ಪಡಿಯರು ಒಂಜಿ ಐಸ್ ಕ್ರೀಮ್ ದ ವ್ಯವಸ್ಥೆ ಮಂತು ಕೊಡಿಯರು ಅಂಚ ಊರದ ಜನಕ್ಕೆಲ್ಲ ಸಹಕಾರ ಎಲ್ಲ ಮಸ್ತ್ ಉಂಡು ಸರ್. ಅಂದೇಟ್ ನಮ್ಮ ಸಂಸ್ಥೆದ ಪ್ರಾಂಶುಪಾಲರು ಮೀನಾದ್ ನಮ್ಮ ವಿಶ್ವನಾಥ್ ಸರ್ ಪ್ರಾಂಶುಪಾಲರು ಬೊಕ್ಕ ನಮ್ಮ ಕಾಲೇಜ್ ಇದ ನಮ್ಮ ಸಂಸ್ಥೆದ ಸಹಕಾರದ ನಮಕೊಂಜಿ ಒಂಜಿ ಎಡ್ಡಂತಿನ ಒಂಜಿ ಕ್ರೀಡೆನು ಒಂಜಿ ಓಟನು ನಮಕ್ ಆಯೋಜನೆ ಮನ್ಪರೆ ಸಹಕಾರ ಅಂಡ್ ಸರ್.
1: ಮಸ್ತ್ ವಿಷಯ ತಿರುಪಾರ ಸೋಲ್ಮೆಲ್ಲು ಮೇಡಮ್ ಇರಿಗೆ
3: ಸೋಲ್ಮೆಲ್ ಸರ್.
1: ಇತ್ತೆ ನಮ್ಮೊಟ್ಟುಗು ಎಸ್ ಡಿ ಎಂ ಕಾಲೇಜ್ ಎನ್ ಎಸ್ ಎಸ್ ಘಟಕದ ನಾಯಕಿ ನಮ್ಮೊಟ್ಟುಗಳೇರ್ ಇರ್ನಪ್ಪದರ್
4: ತೃತೀಯ
1: ಇತ್ತೆ ಎನ್ ಎಸ್ ಎಸ್ ಘಟಕದ ವತಿಡ್ದು ಮುಂಡತ್ತೋಡಿ ಪನ್ಪಣಂಚಿನ ಈ ಜಾಗಿಡು ಒಂಜಿ ಕಂಡುಡೊಂಜಿ ಗೊಬ್ಬು ಕಾರ್ಯಕ್ರಮ ನಡತಂದುಂಡು. ನೆತ್ತ ಪಿರವುಡು ಇರು ಬೆನಂದುಲ್ಲರು ಬೊಕ್ಕ ಕಾಣೆಡ್ ದಿಂಚಲ ನೆಟ್ಟು ಪಾಲ್ ಪಡೆದರು ನೆತ್ತ ಒಂಜಿ ಅನುಭವ ಬೊಕ್ಕ ಖುಷಿ ನೆಂಚ ಇರು ಪಟ್ಟಣವರು.
4: ಈ ಒಂಜಿ ಗದ್ದೆ ನಾಟಿದ ಕಾರ್ಯಕ್ರಮ ಒಂಜಿ ಗದ್ದೆ ಗೊಬ್ಬುನ ಕಾರ್ಯಕ್ರಮ ಮಸ್ತ್ ದಿನ ಹೊಡೆದಿಂಚಿ ಮಲ್ಪಡು ನಮ್ಮ ರಾಯ್ತೊಂದಿತ್ತ ಪಂಡ ಎಂಕ್ಲ ಸ್ವಯಂ ಸೇವಕರು ಮಾತಾಡ್ಲ ಬೆಂದೊಂದಿಪ್ಪ ಅಂಡ ಎಂಕ್ಲೆಗೆ ಒಂಜಿ ಸಮಯ ಅಂದು ಎಂಕ್ಲೊಂಜಿ ದೀವ ನೋಡು ಅಂಡ್ ಮಾತೆರ್ಲ ಒಂಜಿ ಒಟ್ಟುಗು ಸೇರ್ದು ಗೊಬ್ಬೊಡು ತೆಲಿಪ್ಪೊಡು ಅಂತ ಆಸೆ ಇಡಿತ್ತ ಅಂಚ ಕೋಡೆ ಸಡನ್ ಅದು ಇನಿ ಮಲ್ಪುಗ ಅಂದ ಒಂಜಿ ಪ್ಲಾನ್ ಅಂಡ್ ಲಾಸ್ಟ್ ಮೂಮೆಂಟ್ ಪ್ಲಾನ್ ಅಂಡ್ ಅಲ್ಲ ಮಾತೆರ್ಲ ಒಗ್ಗೂಡುದು ಒಂಜಿ ಪ್ಲಾನ್ ಮಲ್ತದ ಇನಿ ತೋಲೆ ಮಾತೆರ್ಲ ಗೊಬ್ಬೊಂದುಲ್ಲೇರು ಮಾತೆರ್ಲ ಖುಷಿಟ್ಟುಲ್ಲೇರು ಒಂಜಿ ಗೊಬ್ಬು ಬಣ್ಣಾಗ ಅಲ್ಲಿ ಕಾಂಪಿಟೇಷನ್ ಜಾಸ್ತಿ ಒಂಜಿ ಖುಷಿ ಉಂಟು ಮಾತ್ರೆಗ್ಲ ನಮ್ಮ ಮಾತೆರ್ಲ ಒಟ್ಟುಗು ಸೇರ್ದ ಇನಿ ಹನ್ಪುನವು ಅಂಚ ಒಂದು ಎಂಕು ಫಸ್ಟ್ ಟೈಮ್ ಕೆಸರ್ದ ಕಂಡೋಡು ಒಂಜಿ ಗೊಬ್ಬೋದು ಅಂಚ ಎನ್ನಲ್ಲ ಒಂಜಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಪಾನಲ್ಲಿ ಎನ್ ಎಸ್ ಎಸ್ ಇರ್ದಾರ ಅಂಚ ಮಸ್ತ್ ಜನ ಕಂಡೊಂದಿತ್ತೇರ ಅಕ್ಲೆಗ್ಲ ಒಂಜಿ ಒಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಎಡ್ ಎಕ್ಸ್ಪೀರಿಯನ್ಸ್ ಆಂಡ್ ಅಂಡ್ ಇಂಕ್ಲಾ ಫೈನಲ್ ಇಯರ್ಸ್ ಸೀನಿಯರ್ಸ್ ಉಲ್ಲೇರು ಸೂಪರ್ ಸೀನಿಯರ್ಸ್ ಸೇರ್ ಅಂಚ ಮಾತೆರ್ಲ ಸೇರಿರು ಭಾರಿ ಖುಷಿ ಆಂಡಿ ನಿತ್ತ ಕಾರ್ಯಕ್ರಮ
1: ಇರು ನೆಟ್ಟು ಭಾರಿ ಖುಷಿ ಪಡೆತಾರೆ
4: ಮಸ್ತ್ ಖುಷಿ ಪಡೆತ್ತೆ ಅವೇ ಪಂಡ್ಲೇಕ ಮಸ್ತ್ ದಿನ ನೋಡ್ದಿಂಚಿ ಕಾತೊಂದಿತ್ತ ಇಂಚಿನ್ನೊಂಜಿ ಒಂದು ಸ್ಪರ್ಧೆ ಮಲ್ಪೋಡೊಂದು ಮಾತೆರ್ಲ ಸೇರಿದ ಅವೇ ಒಂಜಿ ಮಲ್ಲ ಖುಷಿ ಸೇರ್ದ ಅಂದ್ಪನವೇ ಒಂದು ಮಲ್ಲ ಖುಷಿ
1: ಧನ್ಯವಾದ
5: ಏನಪ್ಪದರ್ ನಂದಿನಿ
1: ಪಲ್ಲೆ ಇನಿತ ಈ ಕಂಡದ ಗೊಬ್ಬದ ಬಗ್ಗೆ ದಾದ ಬನ್ಪರ್
5: ಕಂಡದ ಗೊಬ್ಬು ಪಂಡ ಮಾತೆಲ್ಲ ಎಂಜಾಯ್ ಮಲ್ತೊಂದಿಲ್ಲೇರ್ ಬಟ್ ನಮ್ಮಲ್ಲ ಎಂಜಾಯ್ ಮಲ್ತೊಂದಿಲ್ಲ ಬಟ್ ಎಂಚ ಪಂಡ ಮಧ್ಯಾಹ್ನದ ಒಣಸ ಹೊಡತ ಜೋಕ್ಲೆಗೆ ಸೊ ಜೋಕ್ಲೆ ಒಣಸ ಹೊಡೊಂದು ಗಂಜಿಲ ಕುಡುತ ಚಟ್ನಿಲ ಮಲ್ತೊಂದಿತ್ತ ಸೊ ಅಂಚಿ ಸೈಡ್ಲ ಇತ್ತೆ ಕಂಡದಲ್ಪಲ ಬೊಕ್ಕ ದೇವರಾಜ್ ಅಂಕಲ ಅಕ್ಕನ ಇಲ್ಲಲ್ಪೋದು ಗಂಜಿಲ ಕುಡುತ ಚಟ್ನಿಲ ಮಲ್ತೊಂದಿಲ್ಲ ಅಕ್ಲೆಗೆ ಒಂಜಿ ಎಂಜಾಯ್ಮೆಂಟ್ ಅಂಡ ಎಂಕ್ಲೆಗ್ಲ ಒಂಜಿ ಬೆಟರ್ ಎಕ್ಸ್ಪೀರಿಯನ್ಸ್ ಎಂಕ್ಲೆಗ್ ಪನ್ಪುನಂಡ ಇತ್ತೆ ಇಲ್ಲಲ್ಲಿ ನಾಲ್ ಜನಕ್ ಮನ್ಪುನ ಗಂಜಿ ಬೇತೆ ಈತ ಜನಕ್ ಗಂಜಿ ಬೇಪೋನ ಪಂಡ ಇಟ್ ಫೀಲ್ಸ್ ಡಿಫ್ರೆಂಟ್ ಅಂದ ಎಂಕ್ಲೆಗ್
1: ಕೆಸರದ ಕಂಡು ಗೊಬ್ಬ್ಯರ ಎಂಚ ಖುಷಿ ಪಡೆಯರಿ
5: ಅವೇ ಎಂಕ್ ಆಕ್ಚುಲಿ ಟೈಮ್ ತಿಕ್ಕಿಜಿ ಏನ್ ಅಂಚಿಂಚಿ ರಡ್ ಕೊಡಿಗ್ಲ ಪೋದು ಆಯ್ತ ಇನಿಷಿಯೇಟಿವ್ ನಿರ್ವಹಣೆ ಅಂತ ಒಂದಿತ್ತೆ ಸೊ ಅಕ್ಲ ಎಂಕ್ಲ ಫ್ರೆಂಡ್ಸ್ ಗೊಬ್ಬನ ತೋದೆ ಏನ ಖುಷಿ ಎಂಕ್ಲೆ ಎಂಕ್ ಖುಷಿ ಆವನುಂಡ ಅಂಚ ಅಕ್ಲ ಎಂಜಾಯ್ ಮಾಡ್ತೊಂದಿಲ್ಲರ ತ ಎಂಕ್ಲ ಅಂಚ ಖುಷಿ ಆವನುಂಡು
1: ಸೊಲ್ಮೆಲು
5: ಸೊಲ್ಮೆ
1: ಅಂಚನೆ ನಮ್ಮೊಟ್ಟುಗು ಇತ್ತೆ ರಾಮಕೃಷ್ಣ ಶರ್ಮಾ ಮೇರು ನಮ್ಮ ಎನ್ ಎಸ್ ಎಸ್ ದ ಒಂಜಿ ಹಿರಿಯ ವಿದ್ಯಾರ್ಥಿಲ ಅಂದ್ ಆರು ನಮ್ಮೊಟ್ಟುಗಳೇರು ನಮಸ್ತೆ
6: ನಮಸ್ತೆ ಸರ್ ಒಂಜಿ ಎನ್ ಎಸ್ ಎಸ್ ಒಂಜಿ ಪೊಸತ್ತ ಅನುಭವ ಪಂಡ ಡಿಗ್ರಿಡ್ ಎಂಕ್ಲಿಪ್ಪನಗ ಪೂರ ಅಂಚಿತ್ನ ಪ್ರೋಗ್ರಾಮ್ ಇಜ್ಜಂಡೆ ಇತ್ತದ ಯೋಜನಾಧಿಕಾರಿ ಪೂರ ಸೇರಿದ ಒಂಜಿ ಹೊಸ ಹೊಸ ಯೋಜನೆ ಒಂಜಿ ಮತ್ತೊಂದು ಇತ್ತ ಈ ಸರ್ತಿ ಒಂಜಿ ಕೆಸರಡೊಂಜಿ ದಿನ ಅಂದ್ ಎನ್ ಎಸ್ ದ ಜೋಕ್ಲೆಗೆ ಮಲ್ತೇರು. ನಮ್ಮ ತೂದಿಪ್ಪ ಸುಮಾರು ಊರುಡು ಪೂರ ಮಲ್ತೊಂದುಲ್ಲೇರು ಇತ್ತೆ. ಒಂಜೊಂಜಿ ಸಂಘಟನೆ ಒಂಜೊಂಜಿ ತಂಡದಕ್ಕಲು ಪೂರ ಕೆಸರಡೊಂಜಿ ದಿನ ಮಲ್ತೊಂದುಲ್ಲೇರು. ಉಂದಿನ ಈ ಯೋಚನೆಯನ್ನು ನಮ್ಮ ಎನ್ ಎಸ್ ಎಸ್ ಲ ಕೊನತದ ದಾಯ ಪಂಡ ಇತ್ತದ ಜೋಕ್ಲೆಗೆ ವನಸು ಮಲ್ಪೇರು. ಆಂಡ ಐತ ಒಂಜಿ ವ್ಯಾಲ್ಯೂ ಪನ್ಪನ ಗೊತ್ತಿಜಿತ್ತೆ. ಐಕೆ ಏತ ಬೆಲೆ ಉಂಡು ಅರಿ ಪನ್ಪುನ ವೆಂಚ ಆಪುಂಡು. ಐತ ಪಿರವುಡು ರೈತರ ಕಷ್ಟದಾದ ಉಂಡು ಎಂಚ ಇಪ್ಪೇರಕ್ಲೆ ಅಕ್ಲ ಜೀವನ ಎಂಚ ಉಂಡು ಅಂದು ಪೂರ ಇತ್ತದ ಜೋಕ್ಲೆ ಗೊತ್ತುಜಿ. ಮುಂದೇನ ಪೂರ ಒಂಜಿ ಇತ್ತದ ಜೋಕ್ಲೆ ಒಂಜಿ ತೆರಿಪಾರ ನಮ್ಮ ಇಂಚಿತ್ನ ಕಾರ್ಯಕ್ರಮ ಒಂಜಿ ಮಲ್ತೊಂದುಲ್ಲ. ನೆಟ್ಟು ನಮ್ಮ ಸುಮಾರು ಸ್ಪರ್ಧೆಲು ಪುನಃ ಮಲ್ತೊಂದುಲ್ಲ. ಪಂಡ ಉಪ್ಪು ಮುಡಿ ಓಟ ಬಂದು ಬುಕ್ಕ ಕಂಬುಲ ಹಗ್ಗ ಜಗ್ಗಾಟ ಇತ್ತೆ. ಹಗ್ಗ ಜಗ್ಗಾಟ ನಡೆಯೊಂದುಂಡು. ಬುಕ್ಕ ಅಂಚನೆ ವಾಲಿಬಾಲ್ ಬುಕ್ಕ ಇಂಚಿತ್ನ ಬೇತೆ ಬೇತೆ ಓಟ ಅದಿಪ್ಪು ಇಂಚಿತ್ನ ಬೇತೆ ಬೇತೆ ಕಾರ್ಯಕ್ರಮ ಮಲ್ತೊಂದುಲ್ಲ. ಒಂದು ಎಪ್ಪಲ ಪೂರ ಕಡೆಟ್ಲ ಒಂದು ಆಪನವೇ ಅಂಡ ನೆತ್ತ ವಿಶೇಷದಾದ ಪಂಡ ಎಂಕ್ಲೊಂಜಿ ಈ ಸರ್ತಿ ಹೊಸ ಯೋಚನೆ ಮಲ್ತೊಂದು ಪೂರ ಬಹುಮಾನ ಪಂದು ಇತ್ತೆ ಪ್ಲಾಸ್ಟಿಕ್ ಅವು ಒಂದು ಪೂರ ಯೂಸ್ ಮಲ್ತೊಂದು ಇಲ್ಲೇರಿ. ಐಕೆ ಎಂಕ್ಲ ಎನ್ ಎಸ್ ಎಸ್ಲಿ ಏಪಲ ಸ್ವಚ್ಛತೆದ ಕಡೆ ಫಸ್ಟ್ ಒಂದು ಪ್ರಾಮುಖ್ಯತೆ ಕೊರ್ಪ. ಐಕೋಸ್ಕರ ಎಂಕ್ಲ ಒಂಜಿ ಹೊಸ ವಿಭಿನ್ನ ಒಂಜಿ ಪ್ರಯೋಗ ಮಲ್ತೊಂದಿಲ್ಲ. ದಾದ ಪಂಡ ಒಂಜಿ ಹಳ್ಳಿದವೇ ವಸ್ತು ಆಯ್ನ ಚಿತ್ನ ಇತ್ತೆ ಅರಿ ಆದಿಪ್ಪು ಬೆಲ್ಲ ಆದಿಪ್ಪು ತಾರಾಯಿ ಕರ್ಂಬು ಆದಿಪ್ಪು ಇಂಚಿತ್ನ ಪಪ್ಪಾಯ ಬಚ್ಚಂಗಾಯಿ ಇಂಚಿತ್ನ ಪೂರ ವಸ್ತುಲೇನು ನಮ್ಮ ಪ್ರೈಸ್ ಅದಕ್ಕೊರೊಂದಿಲ್ಲ. ಇನ್ನಿ ಒಂದೊಂಜಿ ಎಂಕ್ಲ ಹೊಸತ್ತೊಂಜಿ ವಿಶೇಷವಾಯಿನ ಚಿತ್ನ ಪ್ರಯೋಗ ಈ ಸರ್ತಿ ಒಂಜಿ ಅಂಚನೆ ಒಂಜಿ ಬಾರಿ ಎಡ್ಡೆ ರೀತಿ ಒಂದೊಂಜಿ ನಡ್ತೊಂದುಂಡು. ಈ ಸರ್ತಿ ಒಂಜಿ ಫಸ್ಟ್ ಪ್ರಯತ್ನ ಎನ್ ಎಸ್ ಎಸ್ ಕಡ್ಡಿಡ್ದೊಂಜಿ ಇತ್ತ ಅರಿಕ್ಕೊಂಜಿ ಐತ ಒಂಜಿ ವ್ಯಾಲ್ಯೂ ಗೊತ್ತಾವಡು ಪಂಡದು ಎಂಚಿತ್ನ ಒಂಜಿ ಕಾರ್ಯಕ್ರಮ ಮೂಲ ನಡಪ ಒಂದಿಲ್ಲ. ಅಂಚನೆ ನನ್ನ ಈ ಕಂಡಡು ಬಿತ್ತನೆ ಮಲ್ತದು ಐತ ಅರಿತ ಕೃಷಿಲ ಜೋಕ್ಲೆ ಮಲ್ಪೋಡನ್ ಎಂಕ್ಲ ಆಸೆ ಇಲ್ಲದಕ್ಲೆ ಒತ್ತರಂಡ ಅವೆನ್ಲ ಉಂದ ಇಲ್ಲದಕ್ಲೆ ಬಂತೇರ್ ನಿಕ್ಲೆ ಮಲ್ಪೋಡಂದೆ ಅಂಚ ಅದು ಅವೆನ್ಲ ಇತ್ತ ನೆಕ್ಸ್ಟ್ ಮಲ್ಪರ ಉಂಡು ಒಂಜಿ ರಡ್ಡು ಆರಡು ಅಂಚ ಇಂಚಿತ್ನ ಕಾರ್ಯಕ್ರಮ ಪೂರ ಎನ್ ಎಸ್ ಎಸ್ ಇತ್ತೆ ಆ ಒಂದುಂಡು ಅಂಚ ಭಾರಿ ಖುಷಿ ಉಂಟು.
1: ಸುಲ್ಮೇಲು
6: ಧನ್ಯವಾದಗಳು ಸರ್. ಸುಲ್ಮೇಲು
1: ಅಂಚನೆ ನಮ್ಮೊಟ್ಟಿಗೂ ಎನ್ ಎಸ್ ಎಸ್ ದ ಧನುಷ್ ನಮ್ಮೊಟ್ಟಿಗೆ ನಮಸ್ತೆ.
3: ನಮಸ್ತೆ.
1: ಪಲ್ಲ ಇದು ಕಾಣಿರ್ ದಿಂಚಿ ಈ ಒಂಜಿ ಖಂಡದ ಗೊಬ್ಬುಡು ಪಾಲ್ಪಡಿತಾರೆ ನೆತ್ತ ಬಗ್ಗೆ ದಾದ ಬಂದ್ಪರ
3: ಸುಮಾರು ಖುಷಿ ಆಪುಂಡು. ಇತ್ತೆಂಕಲ್ಲಿಗೆ ಈ ವರ್ಷ ಎಂಕಲ್ಲಿಗೆ ಇತ್ತೆ ಮಟ್ಟದ ಎನ್ ಎಸ್ ಎಸ್ ಈ ವರ್ಷನಿಗೆ ಒಂಜಿ ದೈತ ಕಂಡಡ ಗೊಬ್ಬನ ಒಂಜಿ ಅವಕಾಶ ತೆಗೆದಂಡೆ ಪಂಡ ಈ ಒಂಜಿ ಆಧುನಿಕ ಯುಗಟ್ಟು ಕಂಡ ಪನ್ಪನವು ಇತ ಚಿತ್ರಡೆದು ಓಡತ್ತಂತೆ ಇಂಚಿತ್ನ ಸುಮಾರು ಜನಕ್ಕೂ ಗೊತ್ತೇ ಇಜ್ಜಿ ಈ ಒಂಜಿ ಕಂಡ ಪನ್ಪನ ಚಿತ್ನ ಹೆಂಚಿನ ಅಂದೆ. ಸೊ ಈ ಒಂಜಿ ಕಾಲಡ ಎಂಕಲ್ಲ ಎಡ್ಡೆ ಅವಕಾಶ ಕೊಡ್ತಾರೆ ಎಂಕಲ್ನ ಯೋಜನಾಧಿಕಾರಿ ಬೇತೆ ಬೇತೆ ಗೊಬ್ಬು ಅವಡೆ ಒಂದು ಹಗ್ಗ ಜಗ್ಗಟ ಅವಡೆ ಮೊಸರು ಕುಡಿಕೆ ಅವಡೆ ಅಂಚನ ಬೇತೆ ಬೇತೆ ಗೊಬ್ಬು ಎಂಕಲೆ ಆಯೋಜಿಸುತ್ತಾರೆ. ಬುಕ್ಕೊಂಜು ವಿಶೇಷದಾದ ಪಂಡ ಈ ಒಂದು ಎಂಕಲೆ ಬಹುಮಾನವಾದಂದ ಕರ್ಂಬ ಅವಡೆ ಬಪ್ಪಂಗ ಅವಡೆ ಇಂಚಿತ್ನ ಬೇತೆ ಬೇತೆ ರೀತಿದ ಎಂಕಲೆಗೆ ಬಹುಮಾನ ರೀತಿ ಕೊರೊಂದಿಲ್ಲ ಸುಮಾರು ಖುಷಿ ಆವೊಂದುಂಡು.
1: ಧನ್ಯವಾದ. ಅಂಚನೆ ಮುಲ್ಪ ಈ ಮುಂಡತೋಡಿ ಪನ್ಪುನಲ್ಪ ಇನಿ ಕಂಡರು ಗೊಬ್ಬು ನಡತೊಂದುಂಡು ನಮ್ಮ ಎಸ್ ಡಿ ಎಂ ಕಾಲೇಜಿದ ಎನ್ ಎಸ್ ಎಸ್ ಗಡದ ಜೋಕ್ಲೆನ ನೆತ್ತ ಕಂಡದ ಒಂಜಿ ಜವಾಬ್ದಾರಿ ತಂದು ಅವಿನ ಒದಗಾದ ಕೊರ್ನರ್ ನಮ್ಮ ಶಾರದಮ್ಮ ಆರು ನಮ್ಮೊಟ್ಟುಗುಳ್ಳೇರು. ನಮಸ್ತೆ.
7: ನಮಸ್ತೆ.
1: ಈ ಜೋಕ್ಲು ಇನ್ನ ಕಂಡು ಬತ್ತದೇರು ಅಲ್ಪ ಮತ್ತೆ ಗೊಬ್ಬೊಂದುಲ್ಲೇರು ದಾದ ಬನ್ಪರಿ
7: ಇನ್ನಿ ಜೋಕ್ಲು ರಡ್ನೆ ವರ್ಷದ ಜೋಕ್ಲು ಗೊಬ್ಬೊಂದಿಲ್ಲ ಭಾರಿ ಖುಷಿ ಆಂಡು ಎಗ್ಲ ಆಯ್ನ ತಾಕ್ಲೆ ಸಹಕಾರ ಮಲ್ತದು ಆಗ್ಲೆ ನೆಡ್ಡ ರೀತಿ ಜೋಕ್ಲೇನು ಮಲ್ಪಡ್ಬಾರ್ದು ಎಂಗ್ಲಿಕೇನೊಂದು ಇಪ್ಪು ಎಡ್ಡೆ ಜೋಕ್ಲು ಎಡ್ಡೆ ಇತ್ರಾಸಿಲ್ ಎಡ್ಡೆ ಬತ್ತನ ಜೋಕ್ಲು ಎಡ್ಡೆ ಮಲ್ತೀರಿ ನನ್ನ ಲಂಚನೆ ಮಿತ್ತಗ್ಲ ಎಂಕ್ಲ ಎಡ್ಡೆ ಜೋಕ್ಲು ಬತ್ತನ ಎಂಗ್ಲ ಎಂಕ್ಲ ಕಂಡ ಏಪಲ ಕೊರ್ರೆ ಎಂಕ್ಲ ರೆಡಿ ಇಲ್ಲ
1: ಇದೆ ಇರಡ ಏತು ಕಂಡ ಇತ್ತಿನ ಬಗ್ಗೆ ಕಂಡಡು ಏತು ವರ್ಷದ ದಿಂಚೀರ್ ನಾಟಿಪುರ ಮಲ್ತಂದಿತ್ತಾರ ನೆತ್ತ ಬಗ್ಗೆ ಒಂಜಿ ನೆಂಪು ಪಟ್ಟಣ್ಣ
7: ಏನಂಜಿ ಪತ್ತು ನಾಲ್ಕು ವರ್ಷದಿಂಚಿ ಏನ್ ಮಲ್ತಂದಿಲ್ಲೆ ಅಕ್ಕದೊಮ್ಮೆ ನಮ್ಮ ಮಾಮಿ ಸಮಲೆ ಮಲ್ತಂತೀರಿ ಅಕ್ಲು ಮಲ್ತಲೇಕೊನೆ ಏನ ಮಲ್ತಂದಿಲ್ಲ ಅಕ್ಲು ಎಂಚ ಬಿತ್ತು ಎಂಚ ದೀವಡ್ ಮಾಡ್ಬೇದಿರಿ ಅಂಚನೆ ಬಿತ್ತು ದೀವೊಂದು ಆಯ್ತ ಸಾಗೋಲಿ ಮಲ್ತೊಂದು ವರ್ಷ ಪ್ರತಿ ಎಂಕ್ಲು ಸಾಗೋಲಿ ಮಲ್ಪೇನು ಕೈದು ಮಲ್ತಿಜ ಎಡ್ಡ ರೀತಿ ಮಲ್ತೊಂದಿಲ್ಲ ನನ್ನ ಎಂಕ್ಲ ಜೋಕ್ಲ ಮಲ್ಪಡ್ ಬಂಡದು ಎಂಕ್ಲಿಕ್ಕೆ ಏನೊಂದು ದೊಡ್ಡ ಬಾತಿರಿ.
1: ಕಂಡದ ಬೆಲೆಗೆ ಜನಕ್ಲು ಮತ್ತೆ ಬರ್ಪೂಜಿ ಬನ್ಪೇರು ಈ ರೀತಿ ಇರ್ನೊಂದು ಅನುಭವದಾದ ಬನ್ಪರ ಕಂಡದ ಬೆಲೆಗೆ ಬರ್ಪೇರ ಅತ ಪದ ಬನ್ಪನಗಳು ಉಳ್ಳೇರ ಅತ ಬೊಲ್ಪೂರ್ದು ಮಧ್ಯಾಹ್ನ ಮುಟ್ಟ ಮಧ್ಯಾಹ್ನದ ಬಯ್ಯ ಮುಟ್ಟ ನಾಟಿ ಮಲ್ಪನಗಳು ಕಂಡೋಡು ಬೆಲೆ ಮಲ್ಪನಗಳು ಉಳ್ಳೇರ ನೆತ್ತ ಬಗ್ಗೆ ಬನ್ಪನಾಡ
7: ನೆಟ ಕಂಡೋಗು ದಿನ ಮಧ್ಯ ಇಡೀ ದಿನ ಎರಡು ಮೂಜಿ ದಿನ ಎಲ್ಲ ಬರ್ತದೆ ಎಂಗ್ಲ ಕಂಡೋಡು ಬೆನ್ಪನಾಕ್ಲು ಉಳ್ಳೇರಿ ಒಂಜು ವಾರ ಎಂಕ್ಲ ಒಜುರ ಆಪುಂಡು ಬೆಡ್ನಿ ಅಂಚೆ ಎಂಕ್ಲೆ ಮಸ್ತ್ ಜನ ಬೋಡ್ ಆಪುಂಡು ಎಂಕ್ಲೆಗೆ ಒಂಜಿ ಎರಡು ಜನ ಎಂಕ್ಲೆ ಬೆನ್ಪೂಜ ಎಂಕ್ಲೆ ಒಂಜಿ ಕಂಡೋ ಒಂಜಿ ಪತ್ತು ಮುಪ್ಪ ಜನ ಆಬೇದನ ದುಂಬುಗುರ ಇತ್ತೆ ಜನಕ್ಕಲು ಬರ್ಪು ಜರತಿ ಅಂಚೆ ಮಿಷಿನ್ ನಡಪುಣ ಇತ್ತೆ ಬರ್ರ ಕೇನು ಚೀರು ಪಂಡ ದುಂಬುಲ ಆಕ್ಲೆ ಕಾಪುಜಿಗೆ ಅಂಚ ಬರ್ರ ಕೇನು ಚೀರು ಒಂದು ರೇಟ್ಲ ಜಾಸ್ತಿ ಆಗುಂಟು ಎಂಕ್ಲೆಗೆ ಭಾರಿ ಸಮಸ್ಯೆ ಆಗುಂಡು ಎತ್ತ ಬಗ್ಗೆ ದಾಯದ ಕೃಷಿ ಮಲ್ಪರ ಎಲ್ಲ ಕೇನು ಚೀರು ಖಂಡ ಮಲ್ಪರ ಅವ ಬುರ್ಚಿ ಎಂಕ್ಲೆಗ್ ದಾಯಗೈಟ್ ದಾಲ ಲಾಭಜ್ಜಿ ಎಂಕ್ಲೆಗ್ ಅಂಚೆ ಎಂಕ್ಲೆ ಲಾಭಜ್ಜಿ ಜಿನಲ್ಲ ಆಂಡಲ ಎಂಕ್ಲು ಏನ ಬುಡು ಪೂಜೆ ಕಂಡ ಬಣ್ಣದ ಮಲ್ತೊಂದುಲ್ಲ ಜೋಕ್ಲು ಬಣ್ಣದಲ್ಲೇ ಬುರ್ಚಿ ಬುರ್ಚಿ ಅಮ್ಮ ದಾಯಗ ಇರ ಬೆನ್ಪುಣ ಇರ ಬಣ್ಣದಲ್ಲೇ ಆಂಡಲ್ ಬುರ್ಚಿ ನಮನ ಕಂಡ ನಮ್ಮ ಮಲ್ಪುಗ ನಮ್ಮ ಹಿರಿಯರ ಮಲ್ತೊಂದಿತ್ತೇರಿ ನಮ್ಮ ಮಾಮಿ ಸಮ್ಮಲೆ ಮಲ್ತೊಂದಿತ್ತೇರಿ ಎಡ ರೀತಿಡು ಅಂಚನೆ ಏನ ಮಲ್ಪೋಡು ಬಣ್ಣದ ಇನ್ನೊಂದು ಆಸೆ ಅಕ್ಲು ಮಲ್ತಲೇಕೊಂಡು ಏನು ನಾವೋಡು ಬೇಲೆ ಮಾಮಿ ಸಮ್ಮಲೆ ಜೇಲ್ ಗಂಟೆ ಮುಂಡಲ್ಲ ಏನು ಈ ಕಂಡೋಡು ಪುಟೇರ್ ನಾಳು ಪುಲ್ಲೇಕೆಲ್ ರಾತ್ರಿ ಎಲ್ಲ ಏನು ಗೊಬ್ಬರ ತುಂಬುದು ಬೆಂತನಾಲೇನು ನನ್ನಲ್ಲ ಇಂಕ ಬೆನೋಡೊಂದು ಆಸೆ ಉಂಡು ಏತಿ ನಾವು ಕೈಗಾರ ಸುಖ ದೇವ್ರ ಕೊರಿಯರ ಆನಿ ಮುಟ್ಟೆ ಏನು ಬೆನ್ಪೆ ಮಾಡೋಣ ಧೈರ್ಯ ಜೋಕ್ಲು ಬರ್ಚಿನೇ ಮಾಡೋದಿಲ್ಲ ಇರ್ತೇಲ ಬುರ್ಚಮ್ಮ ಬುರ್ಚಿ ಹಿರೇ ಕಂಡ ದಾಯಾಗಿರೇ ತೀರು ಚೀರೇಗ ನನ್ನ ದೊಂಬು ಊರೋಡು ಚೀರ ಬಣ್ಪಿ ರಾಂಡಲ ಎನ್ನ ಆಟ ಮಲ್ಪೊಡೆ ಬಿತ್ತು ವಾಡ್ದು ಆಯ್ನ ನೇಜು ಮಲ್ಪುನಾ ಪೂರ ಬೇಲೆ ಎನ್ನ ಅಕ್ಲು ಪನ್ಪೇರು ಅಕ್ಲು ಬಂಡ್ಲ ಎಂಕ್ ಮನಸ್ಸು ಅರ್ಪಿಜಿ ಕಂಡ ನಾಡಿಗೆ ಬಿಡ್ರ ಖಜಾಬುಲ ಯಾರ ಬಿಡ್ರ ಎಂಕ್ ಬೇಜಾರ ಹಾಕೊಂಡು ಅಂಚ ಆತ ಮಲ್ತು
1: ಬಾರಿ ಎಡ್ಡೆಪುದ ಪಾತ್ರ ಎಂಗ್ಲೇ ಪಂಡರ ಈಗ ಸೊಲ್ಮೇಲು ಅಂಚನೆ ಇರು ಕಂಡು ಮತ್ತೆ ಉಪ್ಪನಗ ಕೆಲವು ನೇಜಿದ ಕಬಿತಿನ ಪುರ ಪಂತರ ಎಂಗ್ಲೇಗ್ ತೆರಿಂಡು ಎಂಗ್ಲೇಗೋಸ್ಕರ ಒಂಜಿ ಇದೆಲ್ಲ ಪಂಪರ.

0: ஜோலே தர கொஞ்சி நெத்தி வதக்கல தீப பல்ல பொண்ணே ராவோ ராவு கொருங்கு ராவா ராணு ஜோலே பருசேர்
1: சொல்மேலு அஞ்சனே நம்மட்டு கண்டன உதகசை அஞ்சின தேவராஜ் பூஜாரி நம்மட்டு உள்ளேரு ஆறு நமக்கு இனி முழு ஜோக்கல மத பாரி குஷிட்டு பால்படை வந்துள்ளேரு பக்க கண்டோடு ஒஞ்சி ரீதித தும்புத கிருஷி பதுக்கு எங்களுக்கு மாத்திரைகளை நினைப்பா வந்துண்டு அவினித்து நம்மட்டுக்கு பட்டினர் உள்ளேரு நமஸ்தே
2: நமஸ்தே
1: பல்லி ஒஞ்சி கிருஷி பதுக்குத கூட ஒஞ்சி நெம்பு மல்புனஞ்சின சந்தர்ப்ப நமக்கு மாத்த உதக பைது நெத்த பக்கு ஏதாவது பண்ணுப்பார் சார்
2: ಇತ್ತ ಬಗ್ಗೆ ಎಂಕ್ಲೇ ಬಾರಿ ಖುಷಿ ಇತ್ತದ ಜೋಕ್ಲೇಗ್ ಉಂದು ಪುರ ತಿಕ್ಕುಜಿ ಒಲ್ಲ ಅನ್ನ ದೂರ ದೂರ ಹೊಡೆದು ಸಿಟಿ ಪುರ ಇಪ್ಪುನ ಕಲ್ತೊಂದು ಅಂಚ ಮುಗ್ಳು ಹಲ್ಲಿಗೆ ಬತ್ತದ ಅದು ಉಂದು ಮಂತ ತುಗೋಡ್ ನಂಡ ಅಂಚಿನ ಹಲ್ಲಿಲೇಗ್ ಬರೋಡ ಹಲ್ಲಿಡ ಬತ್ತಿಂಡಲ್ಲ ಈ ಕಂಡ ಕೆಸರು ದಾಯಿ ತಂದು ಅನ್ಪುನ ಮುಕ್ಲೇಗ್ ಇಂಚಿನ ಪುರ ತೂನಂದ ಮಾತ್ರ ಗೊತ್ತಾಪುಂಡು ಅಂಚನೆ ಈ ಕಂಡದ ಬುಲೆ ಮಲ್ಪನವು ಭಾರಿ ಇತ್ತ ಕಷ್ಟದ ವೇಳೆ ಜನ ತಿಕ್ಕುಜಿ ಪ್ರತಿಯೊಂಜಿಲ್ಲ ಯಂತ್ರ ಮುಖಾಂತರವಾದ ಆವಡಾಪುಂಡು ಅಂಜನೆ ಒಂದು ದುಂಬುಪುರ ಮೂಜಿ ಬಿಲೆ ಮಲ್ತೊಂದು ಇತ್ತೇರು ಇತ್ತ ಇತ್ತ ಒಂಜಿ ಬುಲೆ ಅಂಡ ಇಂಕ್ಲೇ ಖರ್ಚಿಗೆ ತಕ್ಕ ಯಾವನ್ ಪಂಡದು ಒಂಜಿ ಬುಲೆ ಮಾತ್ರ ಮಲ್ಪುಂಡು ಅವಳ ಹಿರಿಯಾಕ್ಲ ದುಂಬುರ್ದಿಂಚಿ ಮಲ್ತೊಂತಿನ ಕಂಡ ಅಂದು ಒಂದು ಕಂಬಳದ ಕಂಡ ಮನ್ಪೇರು ನೆಕ್ ಒಂದು ಪೂಕರ್ಯದ ಕಂಡ ಬಾರಿ ದುಂಬದ ಕಾಲಡು ಬಾರಿ ಶಕ್ತಿ ಇತ್ತನಂಚಿನ ಕಂಡ ಪೂಕರೆ ಒಂಜಿ ಟೈಮ್ ಒಂದು ಬೊಲ್ಲೋ ಪೋನಿಗೆ ಆ ಬೊಲ್ಲೋ ಪೋಯಿನ ಟೈಮು ಐದು ಬುಕ್ಕ ಇನ್ನಕ್ಕೆ ಪುಕ್ಕರೆ ಪಾಡ್ನ ಪೂರ ಇಂತದನುಗೆ ಎಂಕ್ಲೆ ಇದೇ ಆಕ್ಲ ಬಂತೇರು ಅಂಜಾರು ಒಂದು ಇತ್ತಲ ಒಂಜಿ ಒರಿಯದಿಂದ ಒಂದು ಮೊಕ್ಲನ್ ಪೂರ ಭಾಗ್ಯ ಅಂತ ಪನ್ನಡದೆ ಈ ಜೋಕ್ಲೆಗೆ ಇಂಚಿನ ಪ್ಲೇಸ್ ಇಂಚಿನ ಒಂಜಿ ಕೆಸಾಡು ಗೊಬ್ಬನ ಇಂಚಿನ ಅವಕಾಶ ಭೇದ ಒಲ್ಲ ತಿಕ್ಕುಜಿ ಇತ್ತದ ಸಮಯ ಅಂಜಲ್ ನೆಕ್ಕ ಎಂಕ್ಲದಲ ವೆಚ್ಚ ಅದು ಎಂಕ್ಲದಲ ದೇದ ಆಕ್ಲ ಮಾಸ್ಟರ್ ಬರ್ತೇರಿಡೆ ಮತ್ತೆ ಕೇಂದ್ರ ಬಾರಿ ಪ್ರೀತಿ ಎಂಕ್ಲೆ ಕೊಂಜಿ ಜೋಕ್ಲೆ ಕೆಸರಡ ಒಂಜಿ ಗುಬ್ಬು ಮಲ್ಪರ ಬೋರ್ಡ್ ಪನ್ನಿ ಕೇಂದ್ರಕ್ಕೆ ಇಂಕ್ಲು ಹಾನ್ ಬಂತ ಅಂಡ್ ಅಕಲ ಅಕಲ ಬೇಲೆ ಇಂಚಿನ ಮತ್ತೆ ಆವಡ ಇನ್ ಪೂರ ಮಲ್ತದೇರು ಮಲ್ತದ್ದು ಇನಿ ಕೆಸರಡ ಒಂಜಿ ಗುಬ್ಬು ಮೊಕ್ಲ ಖುಷಿ ಎಂಕ್ಲೆ ಮಾತ್ರ ಖುಷಿ ಈ ಜೋಕ್ಲೆ ಆ ಖುಷಿ ತಿಕ್ಕುಂಡ ಅವು ಪೂರ ಇಂಕ್ಲೆ ಒಂಜಿ ಮನಸ್ಸು ನೆಮ್ಮದಿ ಅಪ್ಪನ ಅಕಲ ಖುಷಿ ಉಳ್ಳೇರು ಬಾರಿ ಸೋಕುಡು ಗೊಬ್ಬೊಂದು ಉಳ್ಳೇರು ಜೋಕ್ಲು ಬಂತ ಅಂಚನೆ ನನ್ನ ನೆಸ್ಟ್ಗಿಲ್ಲ ಮೊಗಲು ಒಂದು ಎರಡನೇ ವರ್ಷ ನೆಸ್ಟ್ಗಿಲ್ಲ ಬತ್ತೇರ್ನ ಇಂಕ್ಲ ಕಂಡ ಇಂಚೇನ ಇತ್ತ ಎಂಕ್ಲು ಗೊತ್ತೊಂದ್ ಕೊರ್ಪ
1: ನಮ್ಮ ಹಳ್ಳಿ ಬದುಕಿಡು ಏರೆ ಒಂಜಿ ಬತ್ತಿನಲ್ಲ ಅಗಲಿಗೆ ಒಂಜಿ ನುಪ್ಪು ಪಾಡ್ನ ಅಂಚಿನ ನಮ್ಮ ಒಂಜಿ ಸಂಪ್ರದಾಯ ದುಂಬುರ್ದಲಂಚಲ ಉಂಡು ಬಕ್ಕ ಈ ಒಂಜಿ ಕಾರ್ಯಕ್ರಮಗಳಂಚಿನ ಈತ ಮಲ್ಲ ಅಟ್ಟನೇ ದೊಟ್ಟುಗು ನೆಕ್ಲಿನ ಕುಟುಂಬದ ಒಂಜಿ ವನಸದ ವ್ಯವಸ್ಥೆಲ ಒಂಜಿ ಮಲ್ತಿದ್ದಾರೆ ನೆತ್ತ ಬಗ್ಗೆ ಎರಡು ಪಾತ್ರ ಹೊನ್ಪುನಂಡ
2: ಅಂದು ಮಾಮಿ ಇತ್ತ ಪಾತಿರೇರು ಆರೆ ಅವೇ ಕಂಡ ಗೊಬ್ಬರ ಕೊರ್ಕ ಆಮಂಡೇರ ಎಲ್ಲ ದಾಯ್ತ ಎಲ್ಲ ಜೋಕ್ಲಿಗೆ ದಾಯ್ತ ಬಂಜಿ ಕೊರ್ಕ ವಿಷಯ ಪಾತ್ರ ನಿಂತಾಗ ಮಾಮಿ ಬಂಡೇರಿಗೆ ಏನು ಅರಿ ಕೊರ್ಪೆ ಮೂರು ಮಲ್ಪಲೇ ಆಮಂಡೇರಿಗೆ ಅರಿ ಕೊರ್ನ ಇನ್ ಮಲ್ಪಡ ಮಲ್ಪಿನ ವ್ಯವಸ್ಥೆ ಪೂರ ಮಲ್ಪಡ ಅಂದ್ಬಿಟ್ಟು ಜೋಕ್ಲು ಅಂತ ಜಾಸ್ತಿ ಉಂಡ್ಲೇ ನಾನು ಕೂಡ ಅಲ್ಪ ಇಲ್ಲಲ್ಲ ಅವರ ಮಲ್ತ ಎಂಕ್ಲೆ ಪೇಟೆ ಹಿಡ್ಕೊಂಡು ತಲೆ ಮಲ್ಪಡ ದಾಲೇಜಿ ಬಾಕಿದ ಚಟ್ನಿ ಅವು ಐಕ್ ಬೋಡಾಪಿನ ಪೂರ ಪೇಟೆ ಹಿಡ್ಕೊಂಡು ಹೊಡಾಪ್ನ ಅಂಡ್ ಅರಿ ಕೊಂಜಿ ಬಿದ ಹಿಡ್ಕೊಂಡು ನಿಜಿ ಇಲ್ಲದ ಎಟ ಅರಿ ಇಟ್ಟು ದೇವರು ಕೊರ್ನೆ ಅವು ಮಕ್ಕಳು ಪೂರ ಕಷ್ಟವಾತ ಮಲ್ತನೆ ಇಟ್ಟು ಎಂಕ್ಲು ಕಷ್ಟವಾತ ಮಲ್ತನೆ ಇಟ್ಟು ಅರಿ ಉಂಡು ಎಂಕ್ಲೆ ಅರಿಕ್ ಕಮ್ಮಿ ಆತಜಿದ್ದೆ ಎಟ ಅಂಜ ನನ್ನೆಲ್ಲ ಕಮ್ಮಿ ಆವಂದು ಬಂದು ಇಂಕ್ಲ ಒಂಜಿ ಬಿಲ ಒಂಜಿ ಬಿಲ ಮಾತ್ರ ಮಲ್ಪಿನ ಅಂಜ ಅವೇನು ಕೊರ್ತ ಆತೆ ಎಂಕ್ಲೆ ಅಕಲ್ನ ತೃಪ್ತಿ ಎಂಕ್ಲೆಗಿಲ್ಲ ತೃಪ್ತಿ
1: ಭಾರಿ ಖುಷಿ ಅಂದ್ರೆ ಎರಡ ಪಾತಿರ್ದು ಸೊಲ್ಮೇಲು
2: ಸೊಲ್ಮೇಲು
1: ನಮ್ಮಟ್ಟು ಡಾಕ್ಟರ್ ಮಹೇಶ್ ಶೆಟ್ಟಿ ಸರ್ ಉಳ್ಳೇರಿ ನಮ್ಮ ಕೆಸರದ ಕಂಡದ ಗುಬ್ಬುಗು ಬೈದಿರಾರು ಅರ್ಲ ದುಂಬು ಎನ್ ಎಸ್ ಎಸ್ ಘಟಕ ಮಸ್ತ್ ಬೆಂದಿನಾರು ಬಲೆ ಎರಡು ನಮ್ಮ ಪಾತಿರ್ಗ ಸರ್ ನಮಸ್ತೆ
3: ನಮಸ್ತೆ ಸರ್ ಒಂದು ಕಂಡದ ಗೊಬ್ಬು ಬರಿ ಅಡ್ಡೆ ರೀತಿದ ಸ್ಟೂಡೆಂಟ್ಸ್ ಬೊಕ್ಕ ಎನ್ ಎಸ್ ಎಸ್ ಪ್ರೋಗ್ರಾಮ್ ಆಫೀಸರ್ ಮಾತ ಸೇರಿದು ಒಂದು ಅಡ್ಡೆ ರೀತಿದ ಆವೊಂದೊಂದು ಕಾರ್ಯಕ್ರಮ ದುಂಬುಪುರ ಮಸ್ತ್ ಗೌಜುಡ ನಡೆದಿರ್ತದೆ ಇತ್ತೆ ಇತ್ತೆ ಆನಾಗ ಅವು ಪುರ ಇತ್ತೆ ಮೊಬೈಲ್ ಗೇಮ್ ಪುರ ಬರ್ತದೆ ಒಂದು ಪುರ ಜನಕ್ಲೆಗ್ ಮರೆಯೊಂದೊಂದು ಆ ಪುರ್ತುಗು ಒಂದೊಂಜಿ ಅಡ್ಡೆದ ಕಾರ್ಯಕ್ರಮ ಎನ್ ಎಸ್ ಎಸ್ ದ ಆಯೋಜನೆ ಎನ್ ಎಸ್ ಎಸ್ ದ ಪ್ರೋಗ್ರಾಮ್ ಆಫೀಸರ್ ಸ್ಟೂಡೆಂಟ್ಸ್ ಆಗ್ಲು ಪೂರ ಆಯೋಜನೆ ಮಲ್ದೇರ ಅಟ್ಲಿಗ ಕಂಗ್ರಾಚುಲೇಷನ್ ಪಂಪೆಯನ್ನು ರಾಯಪಂಡ ಎನ್ ಎಸ್ ಎಸ್ ದ ಒಂಜಿ ಐವ ಅಚ್ಪ ಜೋಕ್ಲು ಅಚ್ಪಟ್ ಮಿತ್ ಒಂಜಿ ನೂರು ಜೋಕ್ಲು ಇನ್ನಿ ಪಾಲ್ ಪಡೆದಾರೆ ಬಾರಿ ಅಡ್ಡೆದ ಒಂಜಿ ಗೊಬ್ಬು ಅನಿಕ್ಲು ಪುರ ರೇಡಿಯೋ ನಿರ್ಣಾದಕ್ಲು ಪುರ ಇಡೆಗೆ ಬರ್ತದೆ ಒಂಜಿ ಅಡ್ಡೆ ಕವರೇಜ್ ಪುರ ಕೊರ್ತಾರೆ ಇಂಚಿತ್ತಿನ ಗೇಮ್ ಪುರ ನನ್ನಲ್ಲ ಆ ಗೇಮ್ಗು ಅಡ್ಡೆ ಪಬ್ಲಿಸಿಟಿ ತಿಕ್ಕೋಡು ಗ್ರಾಮೀಣದ ಜೋಕ್ಲು ಪುರ ದಾದ ಉಳ್ಳೇರಿತ್ತೆ ಸರೌಂಡಿಂಗ್ಸ್ ಇಡೆ ಅಕ್ಲಿಕ್ ಪುರ ಗೊತ್ತಾವಡು ತೆರೆಯೋಡು ಅಕ್ಲು ಇಂಚ ಗ್ರಾಮೀಣ ಕ್ರೀಡೆ ಉಪ್ಪುಂಡು ದುಂಪುರ ಇಂಚ ಅದನ್ನ ಪೇರೆಂಟ್ಸ್ ಪುರ ಗುಬ್ಬೊಂದು ಇತ್ತೇರೆ ಅವು ಪುರ ಇತ್ತಿದ ಜೋಕ್ಲಿಗೆ ಪುರ ಅಕ್ಲು ಪುರ ತೆರೆಯೋದು ಒಂದು ಗೇಮ್ ಎದ್ದೇ ಇತ್ತು ದುಂಬುಲ ಇತ್ತೆ ಎಂಚ ನಡೆಯೊಂದು ಅವೇ ರೀತಿದ ಸರಾಗ ಆಂಡಲ ಈ ಗೇಮ್ ಕೊಂಚ ಎದ್ದೇ ಒಂದು ಕಳೆ ಬರ್ಕೊಂಡಂದು ಕೊಂಡೊಂದು ಎನ್ನರಡ್ಡ ಪಾತ್ರ ಮುಗಿಯಪ್ಪ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್.
4: ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ ಪಿ, ಪ್ರಾಂಶುಪಾಲರು, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು, ಸ್ವಾಯತ್ತ ಉಜಿರೆ. ಸದಾ ಕೇಳುತ್ತೀರಿ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ

ಎಲ್ಲರಿಗೂ ನಮಸ್ಕಾರ. ನಾನು ಪ್ರತಿಕಾ ಶೆಟ್ಟಿ. ನಾನು ಒಂದು ಕತೆ ಹೇಳುತ್ತೇನೆ. ಒಂದು ಮರ, ಅದಕ್ಕೆ ಹೂ, ಹಣ್ಣು ಹಾಗೂ ಎಲೆಯಾಯಿತು. ಅದು ಮನೆ ಹತ್ತಿರ ಇದ್ದರೆ ನಾವು ಬಳಸ್ಕೋತೇವೆ, ಆದರೆ ಕಾಡಿನಲ್ಲಿ ಮರ ಇದ್ದರೆ ಯಾರೂ ಕೂಡ ಬಳಸ್ಕೊಳ್ಳೋದಿಲ್ಲ ಅಲ್ವಾ. ಆಮೇಲೆ ಚಿಪ್ಪು ಬಿರುಸಾಯಿತು, ಬಿರುಸು ಒಡೆದೋಯಿತು, ಒಳಗಿನ ಬೀಜಗಳೆಲ್ಲ ಹೊರಗೆ ಬರುತ್ತದೆ, ಗಾಳಿಗೆ ಹಾರಿಕೊಂಡು ಹೋಗುತ್ತದೆ.

ಹೇಳಿದ್ದಾವೆ. ಅವುಕ್ಕೆ ಗಾಬರಿ ಆಯಿತು. ಅಯ್ಯೋ ಎಲ್ಲ ಅವುಕ್ಕೆ ಗಾಬರಿ ಆಯಿತು. ಅಯ್ಯೋ ಇನ್ನು ಸ್ವಲ್ಪ ದಿನ ಚಿಪ್ಪು ಒಡೆದ್ರೆ ನಾವೆಲ್ಲರೂ ಬೇರೆ ಬೇರೆ ಹೋಗುತ್ತೇವೆ. ಚಿಪ್ಪು ಒಡೆದ್ರೆ ನಾವು ಬೇರೆ ಬೇರೆ ಆಗುತ್ತೇವೆ. ಎಲ್ಲರೂ ಜೊತೆಗೆ ಇದ್ದೇವೆ. ಭಗವಂತ ತಾಯಿ ಹತ್ತಿರನೇ ಇರೋ ಹಾಗೆ ಮಾಡಪ್ಪ ಅಂತ ಎಲ್ಲರೂ ಬೇಡಿಕೊಂಡಿದ್ದ ಎಂದು ಕೇಳಿಕೊಂಡರು. ನಿಮಗೆಲ್ಲರಿಗೂ ಗೊತ್ತೇ ಇದೆ ನೇಸರ ಏನು ಮಾಡೋದಕ್ಕೆ ಆಗಲ್ಲ. ಒಂದು ಬೀಜ ಮರ ಕೆಳಗೆ ಬಿತ್ತು. ಅದಕ್ಕೆ ಒಂದು ಬೀಜ ಕೆಳಗೆ ಬಿತ್ತು, ತಾಯಿ ಹತ್ತಿರನೇ ಬಿತ್ತು. ಆಗ ಅದಕ್ಕೆ ತುಂಬ ಸಂತೋಷವಾಯಿತು, ತಾಯಿ ಹತ್ತಿರನೇ ಇದ್ದೇನಲ್ಲ. ಇನ್ನೊಂದು ಬೀಜ ಗಾಳಿಗೆ ಹಾರಿ 100 ಕಿಲೋಮೀಟರ್ ಹೋಯಿತು. ಇನ್ನೊಂದು ಬೀಜ 100 ಮೈಲಿ ದೂರ ಹೋಯಿತು. ಇನ್ನೊಂದು ಬೀಜ 200 ಮೀಟರ್ ದೂರ ಹೋಯಿತು. ಪಾಪ ಒಂದು ಬೀಜ ದುರ್ದೈವಿ ಗಾಳಿಗೆ ಸಿಕ್ಕಿ ಹಾಕ್ಕೊಂಡು ಹಾರ್ಕೊಂಡು ವಿಧಾನಸೌಧದ ಮುಂದೆ ಬಿತ್ತು. ಅಲ್ಲಿ ಎಲ್ಲಿ ನೋಡಿದ್ರು ಕಾಂಕ್ರೀಟ್, ಅಲ್ಲಿ ರೋಡ್ ಕಾಂಕ್ರೀಟ್. ವಿಧಾನಸೌಧದ ಮುಂದೆ ಬಿತ್ತು, ಅಲ್ಲಿ ಎಲ್ಲ ಕಡೆ ಕಾಂಕ್ರೀಟ್ ರೋಡುಗಳು. ರೋಡಿನ ಮೇಲೆ ಬಿದ್ದ ಬೀಜ ಎಷ್ಟು ನರಳಾಡಿತು ಅಂದರೆ ಎಷ್ಟು ಒದ್ದಾಡಿತು. ಕಾಂಕ್ರೀಟ್ ಮೇಲೆ ಬಿದ್ದ ಬೀಜ ಎಷ್ಟು ಒದ್ದಾಡಿತು. ಸಾವಿರಾರು ಜನ ಬರುತ್ತಾರೆ ವಿಧಾನಸೌಧಕ್ಕೆ. ಬಂದ ಚಪ್ಪಲಿಗಳು ಬೂಟ್ಸ್ಗಳು ಬೀಜಗಳನ್ನು ತುಳಿಯುತ್ತದೆ. ಹಾಗೆ ತುಳಿಸಿಕೊಂಡ ಬೀಜ ಪಾಪ ಸುಸ್ತಾಯಿತು. ಅಲ್ಲಿ ಒಂದು ಚಪ್ಪಲಿ, ಕರುಣಾಳಮಯ ಚಪ್ಪಲಿ, ಅದು ತುಳಿಲಿಲ್ಲ ಮಾತ್ರ ಅಲ್ಲ, ಅದು ಮುಂದೆ ಕೂಡ ದುಡ್ತು. ತಳ್ಳಿದ ಬೀಜ ಮುಂದಕ್ಕೆ ತಳ್ಳಿತು. ತಳ್ಳಿ ಎಲ್ಲಿ ಹೋಯಿತು ಗೊತ್ತಾ? 2 ಕಾಂಕ್ರೀಟ್ ರೋಡುಗಳ ಮಧ್ಯ ಜಾಗ ಬಿಟ್ಟಿರ್ತಾರೆ ಬೇಸಿಗೆಯಲ್ಲಿ ಒಡಿಬಾರದು ರೋಡ್ ಅಂತ, ಅಲ್ಲಿ ಹೋಗಿ ಸಿಕ್ಕಿ ಹಾಕ್ಕೊಂಡಿತು. ಯಪ್ಪ ಇನ್ನು ತುಳಿಯೋದಾರು ತಪ್ಪಲ್ಲ ಅಂತ ಬೀಜ ಅನ್ಕೊಳ್ತು. ಆದರೆ ಅದಕ್ಕೆ ಕಷ್ಟ ಮುಗ್ದಿರಲಿಲ್ಲ. ತುಳಿಸ್ಕೊಂಡಿದ್ದು ತಪ್ಪಿರ್ಬೋದು. ಆದರೆ ಎಷ್ಟು ಚಪ್ಪಲು ಹಾಗೂ ಬೂಟ್ಸ್ಗಳ ಮಣ್ಣು ಅದರ ಮೈ ಮೇಲೆ ಬೀಳ್ತಿತ್ತು. ಹಾಗೆ ಒಂದು 4 ತಿಂಗಳು ಆದ ಮೇಲೆ ಸ್ವಲ್ಪ ಹನಿ ಹನಿ ಮಳೆ ಬಂತು. ಆಗ ಏನಾಯಿತು ಗೊತ್ತಾ? ಆಮೇಲೆ ಮಣ್ಣು ಧೂಳುಗಳೆಲ್ಲ ಕೊಚ್ಚಿಕೊಂಡು ಹೋಯಿತು. ಬೀಜಕ್ಕೆ ಬಹಳ ಖುಷಿಯಾಯಿತು. ಇಷ್ಟು ತುಳಿಸ್ಕೊಂಡು ಒದ್ದಾಡಿಸಿಕೊಂಡಿದ್ದರೂ ಅದು ಮೂಲ ಗುಣ, ಅದೇ ಮೊಳಕೆ ಒಡೆಯುವುದನ್ನು ಮರೆತಿರಲಿಲ್ಲ. ನೋಡಿ ಅದಕ್ಕೆ ಯಾರೂ ಒಳ್ಳೆ ಮಣ್ಣು ಕೊಟ್ಟಿರಲಿಲ್ಲ. ಚಪ್ಪಲಿ ಅಂಟಿದ ಮಣ್ಣು ಹಾಗೂ ಸ್ವಲ್ಪ ಮಳೆ, ಆ ಮಣ್ಣು ಹಸಿಯೇ ಸಾಕಾಯಿತು. ತನ್ನ ಮೈಯನ್ನು ಸೀಳಿಕೊಂಡು ಸಂತೋಷವಾಗಿ ತೃಪ್ತಿಯಿಂದ ನೆಲದಲ್ಲಿ ಬೇರನ್ನು ಊರಿ ತಲೆ ಎತ್ತಿ ಹೊರ ಜಗತ್ತನ್ನು ನೋಡಿ ನಗುತ್ತಿತ್ತು. ಗರಿ ಹೊರಗೆ ಬಂತು ನೋಡಿ, ಅದಕ್ಕೆ ತುಂಬ ಸಂತೋಷವಾಯಿತು. ಅದಕ್ಕಾಗಿ ನೀವು ಎಲ್ಲ ಕಡೆ ನೋಡಿರ್ತೀರಾ.

ಕಾಂಕ್ರೀಟ್ ಮಧ್ಯ ಮಧ್ಯ ಜಾಗದಲ್ಲೆಲ್ಲ ಗಿಡ ಕಾಂಕ್ರೀಟ್ ಮಧ್ಯ ಮಧ್ಯ ಜಾಗದಲ್ಲೆಲ್ಲ ಗಿಡಗಳು ಸಣ್ಣ ಸಣ್ಣದಾಗಿ ಬಂದಿರ್ತವೆ. ನೀವು ಅದಿರಲಿ, ನೀವು ಪ್ರವಾಸಕ್ಕೆ ಹೋದಾಗ ಹಂಪಿ ಕಡೆ ಹೋದರೆ ಅಲ್ಲಿ ಕಲ್ಲಿನ ಮೇಲೆಲ್ಲ ಮರಳು, ಮರಳಿನ ಮೇಲೆ ಹುಲ್ಲು ಬಂದಿರುತ್ತದೆ. ಅದು ಬದುಕೋದು ಎಷ್ಟು ದಿನ ಏನು ಅಲ್ವಾ? ಜೋರಾಗಿ ಮಳೆ ಬಂದರೆ ಮರಳು ಕೊಚ್ಚಿಕೊಂಡು ಹೋಗುತ್ತವೆ, ಬದುಕೋದೇ ಇಲ್ಲ ಅದು. ಆದರೆ ಇರುವಷ್ಟು ದಿನ ನಕ್ಕೊಂತ ಇರುತ್ತಲ್ವಾ? ಅದು ಬಿಡಿ, ಇನ್ನೊಂದು ಉದಾಹರಣೆ. ಮಲ್ಲಿಗೆ ಹೂ ನೀವೆಲ್ಲರೂ ನೋಡಿರ್ತೀರ, ಅದು ಇರೋದು 12 ತಾಸು ಮಾತ್ರ. ಸಾಯಂಕಾಲ ಹೊತ್ತಿಗೆ ಅದು ಒಣಗೋಗುತ್ತದೆ. ಆದರೆ ಅದು ಇರುವ 12 ತಾಸಲ್ಲಿ ಸುವಾಸನೆ ನಮಗೆ ತುಂಬ ಕೊಡುತ್ತದೆ. ಅದು ತಿಳ್ಕೊಬೋದಲ್ಲ, ನಾನು ಯಾಕೆ ಕೊಡಬೇಕು ವಾಸನೆ, ನಾ ಇರೋದು 12 ತಾಸು ಅಷ್ಟೇ ಅಲ್ಲ ಅಂತ. ಅದು ಹಾಗೆ ಅನ್ಕೊಂಡಿಲ್ಲ, ಅದು ಇರುವ ಕೊನೆ ಕ್ಷಣವರೆಗೂ ನಮಗೆ ವಾಸನೆ ಕೊಟ್ಟು ಹೋಗುತ್ತದೆ. ಈಗಿನ ಕಾಲ ತರುಣರಿಗೆ ಹೇಳಬೇಕು ಏನಂದರೆ, ಆ ಹುಳ್ಳಿನ ಕಡ್ಡಿಗಿರುವ ಹಾಗೂ ಆ ಹೂವಿಗೆ ಇರುವ ಜೀವನೋತ್ಸವ ನಮಗಿಲ್ವಾ? ಸಣ್ಣ ಸಣ್ಣ ಸೋಲಿಗೆಲ್ಲ ಎದೆ ತೊಟ್ಕೋತೇವಲ್ವಾ? ಅಯ್ಯೋ ಮಾರ್ಕ್ಸ್ ಬರಲಿಲ್ಲ ಅಂತ, ಅಥವಾ ಏನೋ ಆಯ್ತಂತ ಆತ್ಮಹತ್ಯೆ ಮಾಡ್ಕೊಳ್ಳೋದು, ಮನೆ ಬಿಟ್ಟು ಹೋಗೋದು, ಹಾಗೆಲ್ಲ ಮಾಡಬಾರ್ದು. ನಾಳೆ ಬದುಕುತ್ತೇವಂತಲೇ ನಮಗೆ ಗ್ಯಾರಂಟಿ ಇಲ್ಲ. ಆದರೆ ಇರುವಷ್ಟು ದಿನ ನಾವು ಖುಷಿಯಾಗಿರಬೇಕು, ತಲೆ ಎತ್ತಿ ನಡಿಬೇಕು. ಆ ಹುಲ್ಲು ಹಾಗೂ ಮಲ್ಲಿಗೆ ಇರುವಷ್ಟು ಜೀವನೋತ್ಸವ ನಮಗೂ ಬರಬೇಕು. ದಯವಿಟ್ಟು ನಾನು ನಿಮ್ಗೆ ಕೇಳ್ಕೊಳ್ಳೋದಿಷ್ಟೇ, ಸೋಲು ಸೋಲಲ್ಲ, ಸೋಲು ಒಂದು ಘಟನೆ ಅಷ್ಟೆ. ಆದರೆ ಸೋಲು ಅಪಮಾನ ಅಲ್ಲ, ಆದರೆ ಸೋತಾಗ ಎದ್ದು ನಿಲ್ಲದಿದ್ದರೆ ಅದು ಅಪಮಾನ. ಆ ಹುಲ್ಲು ಕಡ್ಡಿಯನ್ನು ನೆನೆಸ್ಕೊಳ್ಳಿ, ಅದಕ್ಕಿರುವ ಆತ್ಮವಿಶ್ವಾಸ ಬಂದರೆ ಸಾಕು, ಎಂತಹ ಸಮಸ್ಯೆಯು ಬಂದರೂ ಎದುರಿಸಿ ನಿಂತ್ಕೋಬಹುದಂತ ಅನಿಸುತ್ತದೆ. ಅದಕ್ಕಾಗಿ ಯಾರು ಸೋತಾಗ ಎದೆ ತೊಟ್ಕೊಳ್ಳೋದು ಬೇಡ, ನಾಳೆ ಗೆಲುವು ಬರುತ್ತದೆ. ಇವತ್ತು ಸೋತಿರಬಹುದು, ಆದರೆ ನಾಳೆ ಗೆಲುವು ಬರುತ್ತದೆ. ಆದರೆ ನೀವು ಸೋಲು ಬಂತಂತ ಏನಾದ್ರು ಮಾಡಿಕೊಂಡ್ರೆ ನಾಳೆ ಗೆಲುವು ನೋಡೋಕ್ಕೆ ಆಗಲ್ಲ. ಅದಕ್ಕೆ ಆದ್ದರಿಂದ ನಮಗೆ ಹೂ ಹಾಗೂ ಆದ್ದರಿಂದ ಹುಲ್ಲಿಗೆ ಹಾಗೂ ಹೂ ಇರುವ ಜೀವನೋತ್ಸವ ನಮಗೂ ಕೂಡ ಬರಬೇಕು. ಯಾರು ಬೇಸರಗೊಂಡಿರ್ತಾರೋ, ಯಾರು ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೊರಟಿರ್ತಾರೋ, ಅಥವಾ ಯಾರು ಮನೆ ಬಿಟ್ಟು ಯಾರು ಬೇಜಾರಲ್ಲಿರ್ತಾರೋ ಅವ್ರಿಗೆಲ್ಲ ನೀವು ಜೀವನೋತ್ಸವ ತುಂಬಿ ಅವರನ್ನು ದೊಡ್ಡವರಾಗಿ ಹಾಗೂ ಧೈರ್ಯವಂತರಾಗಿ ಮಾಡಿ. ಆ ಹುಲ್ಲು ಕಡ್ಡಿ ಹಾಗೂ ಹೂವೇ ನಮಗೆ ಉದಾಹರಣೆ. ಎಲ್ಲರಿಗೂ ಧನ್ಯವಾದಗಳು.

ಯೋಗಾಚಾ ಐಕೋಪಿಯನ ಉಜ್ರೆ ಎಸ್ಡಿಎಂ ಕಾಲೇಜಿಚೆ ಸಮುದಾಯ ರೇಡಿಯೋ ನಿನಾದ 90.4 ಎಫ್ಎಂ. ಸರ್ ಐಕೋಪ್ಯಾಂಗ್ ಮೊಗಾಸು ನಮಸ್ಕಾರ. ಅತಾಮಿ ಐಕೋವ್ಯಾ ಕೊಂಗ್ನಿಪದ ಕೊಂಗ್ನಿನಾದ್ ಕಾರ್ಯಕ್ರಮ.

0: ನಾತರೆ ನಮಸ್ಕಾರ, ಏನು ಜಗದೀಶ್ ನಾಯ್ ಕನ್ಯಾಡಿ ಉಜಿರ ಧರ್ಮಸ್ಥಳ ನಡುಟು ನೀರ ಸಿನಿಮೆ ಅಲ್ಪ ನನ್ನ ಅಂಗಡಿ ಉಂಟು ಬೊಂಡದ ಅಂಗಡಿ ಹೆಂಗೆ 17 ವರ್ಷ ತುಂಬ ಪಂಚದ ಬೇರೆ ಇರ್ದು ಮಿತ್ರದ್ದು ತಿರ್ತು ಬೋದು ಎನ್ನ ಬೇರೆ ಮೂಲ ಕಟ್ಟಾದು ಎತ್ತಿನ ಅಲ್ಪನಿದ್ದೆ ಅಂಚ ದೇಶ ಮಂತ್ರಿ ಮಾತೇರ್ ಲವಲಿ ಬೊಂಡ ಬರ್ಲಿ ಗೇಡ ನೀನಾದ ಏನ್ನ ಕೇಳಲ್ಲ ನಿಖಿಲ್ನ ಕೇಳಲಿ
1: ಮಾತೆರೆಗಳ ನಮಸ್ಕಾರ. ಯಾನ ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಅಂತ ಏನಂದಿರ್ಲ ಲೈಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಮುಂದೆ ನಿಗಳು ಮಾತಿರ್ಲ ಕೇಳಲೆ ಖುಷಿ ಪಡೆಯಲೆ.

ನಾವಿವತ್ತು ಸಿನಿರಾಗ ಸಂಚಿಕೆಯ ಭಾಗವಾಗಿ ಆಯೋಜಿತವಾಗಿರುವಂತಹ ಎಸ್ಡಿಎಂ ಸಂವಾದ ವಿಶೇಷ ಕಾರ್ಯಕ್ರಮದಲ್ಲಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಎಸ್ಡಿಎಂ ಪತ್ರಿಕೋದ್ಯಮ ಸಮೂಹ ಸಂವಹನ ವಿಭಾಗದ ಎಲೆಕ್ಟಿವ್ ತರಗತಿಯ ವಿದ್ಯಾರ್ಥಿಗಳು ಮತ್ತು ತಜ್ಞರು ಇದ್ದಾರೆ. ಈ ವಿಶೇಷ ಸಂವಾದ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಆಶಯ ಏನಂದ್ರೆ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನ ಪಡೆದಿರುವಂತಹ ಕನ್ನಡದ ಬಹಳ ಮುಖ್ಯವಾದ ನಟ ಅನಂತನಾಗ್ ಅವರು, ಅವರ ಪ್ರತಿಭಾನ್ವಿತ ಐಡೆಂಟಿಟಿ, ಅವರನ್ನ ಯಾಕೆ ನಾವು ವರ್ತಮಾನದಲ್ಲಿ ನೆನಪಿಸಿಕೊಂಡು ಅವರ ಕಾಂಟ್ರಿಬ್ಯೂಷನ್ಸ್ ಅನ್ನ ವಿಸ್ತೃತವಾಗಿ ಚರ್ಚೆ ಮಾಡಬೇಕು ಅನ್ನುವ ಕೇಂದ್ರ ಆಶಯವನ್ನ ದೃಷ್ಟಿಯಲ್ಲಿರಿಸಿಕೊಂಡು ಈ ಕಾರ್ಯಕ್ರಮವನ್ನು

ಈ ಕಾರ್ಯಕ್ರಮದಲ್ಲಿ ನಮ್ಮ ವಿದ್ಯಾರ್ಥಿಗಳು ತಮ್ಮ ವಿಚಾರಗಳನ್ನು ಪ್ರಸ್ತುತಪಡಿಸ್ತಾ ಕೆಲವು ಪ್ರಶ್ನೆಗಳನ್ನು ಕೇಳ್ತಾ ಅದರ ಆಧಾರದ ಮೇಲೆ ನಮ್ಮ ಚರ್ಚೆ ಮುಂದುವರಿಯಲಿದೆ. ಅನಂತನಾಗ್ ಅಂದ ತಕ್ಷಣನೇ ನನಗೆ ಮುಖ್ಯ ಆಗೋದು ಏನು ಅಂದ್ರೆ, ಅವರು ಹೊಸ ಅಲೆ ಮತ್ತು ಕಮರ್ಷಿಯಲ್ ಸಿನಿಮಾಗಳನ್ನ ಬ್ಲೆಂಡ್ ಮಾಡಿ ಒಂದು ಹೊಸದಾದ ಅಭಿನಯ ಸಂವೇದನೆಯನ್ನ ದಾಟಿಸುವಲ್ಲಿ ಯಶಸ್ವಿಯಾದ ನಟ ಅಂತ ನನಗೆ ನೆನಪಾಗುತ್ತೆ. ಬಹಳ ಸಂದರ್ಭಗಳಲ್ಲಿ ಏನಾಗುತ್ತೆ, ಕನ್ನಡವೂ ಸೇರದಂತೆ ಭಾರತದ ದೊಡ್ಡ ದೊಡ್ಡ ಸ್ಟಾರ್ ನಟರುಗಳಿದಾರಲ್ಲ, ಅವರೆಲ್ಲರೂ ತಮ್ಮ ವೃತ್ತಿಯಾನವನ್ನ ಶುರು ಮಾಡಿದ್ದು ಹೊಸ ಅಲೆಯ ಸಿನಿಮಾಗಳಿಂದಲೇ. ಹೊಸ ಅಲೆಯ ಸಿನಿಮಾಗಳ ಮುಖಾಂತರ ತಮ್ಮ ವೃತ್ತಿಯಾನ ಶುರು ಮಾಡಿ ನಂತರದಲ್ಲಿ ಕಮರ್ಷಿಯಲ್ ಅಂದ್ರೆ ನೀವೇನು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಅಂತ ಏನ್ ಕರೀತಿರಲ್ಲ, ಅಲ್ಲಿ ತುಂಬಾ ಭಿನ್ನವಾಗಿರುವಂತಹ ಸಿನಿಮಾಗಳಲ್ಲಿ ಅಭಿನಯಿಸಿ ಜನಮನವನ್ನ ಗೆದ್ದಿದ್ದಾರೆ. ಅದರಲ್ಲಿ ಆ ವಲಯದಲ್ಲಿ ನನಗೆ ಅನಂತನಾಗ್ ಪ್ರಮುಖವಾದ ಹೆಸರು ಅಂತ ಅನ್ಸುತ್ತೆ. ಅವರ ಜರ್ನಿ ಶುರುವಾಗಿದ್ದು ಹೊಸಾಲೆ ಸಿನಿಮಾಗಳ ಮುಖಾಂತರ ಅಂತ ನಾನು ಈಗಾಗಲೇ ಹೇಳಿದೆ. ಹೊಸಾಲೆ ಸಿನಿಮಾ ಅಂತಂದ್ರೆ ಹಿಂದಿಯಲ್ಲಿ ಅಂಕುರ್ ಅಂತ ಒಂದು ಸಿನಿಮಾ ಇದೆ, ಅವರು ಶ್ಯಾಮ್ ಬೆನಗಲ್ ಡೈರೆಕ್ಟ್ ಮಾಡಿದಂತ ಸಿನಿಮಾ. ಆ ಸಿನಿಮಾ ಏನ್ ಹೇಳತ್ತಂತಂದ್ರೆ, ಇಡೀ ಅಸಮಾನತೆಯ ಜಗತ್ತನ್ನ ಕಂಡರಿಸಿ ಸಮಾನತೆಯ ಕಡೆಗೆ ಇಡೀ ಸಮಾಜ ಮುಂದುವರಿಬೇಕು ಅನ್ನುವಂತ ತತ್ವವನ್ನ ಆ ಸಿನಿಮಾ ಕಾಣಿಸುವಲ್ಲಿ ಯಶಸ್ವಿ ಆಯ್ತು. ಆ ತರದ ಅನೇಕ ಸಿನಿಮಾಗಳಲ್ಲಿ ಅವರು ಅಭಿನಯಿಸಿದ್ರು. ಅದರ ಜೊತೆಗೆ ನನಗೆ ಇಲ್ಲಿ ಪ್ರಸ್ತಾಪ ಮಾಡಬಹುದಾದಂತ ಆರಂಭಿಕ ಪ್ರಯೋಗದ ಹೆಸರು ಸಂಕಲ್ಪ, ನಂಜರಾಜ ಅರಸು ಅವರು ನಿರ್ದೇಶನ ಮಾಡಿದ ಸಿನಿಮಾ. ಅವರು ಅಂದ್ರೆ ನಂಬಿಕೆ ಮತ್ತು ವೈಚಾರಿಕ ಜಗತ್ತನ್ನ ಮೊದಲ ಬಾರಿಗೆ ಕನ್ನಡದಲ್ಲಿ ಅಥೆಂಟಿಕ್ ಆಗಿ ಪ್ರೆಸೆಂಟ್ ಮಾಡಿದಂತ ಸಿನಿಮಾ ಅದು. ಇವತ್ತಿಗೂ ಕೂಡ ಅದಿದೆ, ಅಂದ್ರೆ ದೇವರನ್ನ ನಂಬಬೇಕಾ ಬೇಡವಾ, ನಂಬಿಕೆ ಜೊತೆ ಇರಬೇಕಾ ಬೇಡವಾ, ವೈಚಾರಿಕತೆ ಇಂಪಾರ್ಟೆಂಟ್ ಯಾವ್ದು ಇಂಪಾರ್ಟೆಂಟ್ ಅನ್ನೋದೊಂದು ಇವತ್ತಿಗೂ ಇರೋದ್ರಿಂದ ನನಗೆ ಅವರ ಸಂಕಲ್ಪ ಸಿನಿಮಾ ತುಂಬಾ ಮುಖ್ಯ ಅಂತ ಅನ್ಸುತ್ತೆ. ನನಗೆ ತರಾಸು ಅವರ ಕಾದಂಬರಿ ಆಧರಿಸಿದ ಹಂಸಗೀತೆ ಸಿನಿಮಾ ವಿಶೇಷವಾದ ಪ್ರಭಾವವನ್ನ ಮೂಡಿಸಿತ್ತು ಕನ್ನಡದಲ್ಲಿ. ಅದು ಕನ್ನಡದ ಬಹಳ ಪ್ರಮುಖವಾದ ಸಂಗೀತಾತ್ಮಕ ಚಿತ್ರ ಅಂತ ನಾನು ಕರಿತೀನಿ, ಯಾಕಂದ್ರೆ ಬಾಲ ಮುರುಳಿ ಕೃಷ್ಣ ಅವರು ಆ ಸಿನಿಮಾಕ್ಕೆ ಸಂಗೀತ ನೀಡಿದ್ರು. ತುಂಬಾ ಮಹತ್ವ, ನಾವು ಬಹಳ ಸಲ ಬಾಲಿವುಡ್ ಸಿನಿಮಾಗಳನ್ನೇ ರೆಫರ್ ಮಾಡ್ತೀವಿ, ಅಂದ್ರೆ ಹೆಚ್ಚು ಗೀತೆಗಳನ್ನು ಒಳಗೊಂಡಂತ ಸಿನಿಮಾ ಯಾವ್ದು ಅಂತಂದ್ರೆ ಹಮ್ ಆಪ್ಕೆ ಹೇ ಕೌನ್ ಅಂತ ಹೇಳ್ತೀವಿ, ಮೈನೆ ಫ್ಯಾರ್ಕೆ ಅಂತ ಒಂದು ಹಿಂದಿ ಸಿನಿಮಾ ರೆಫರ್ ಮಾಡ್ತೀವಿ. ಕನ್ನಡದಲ್ಲಿ ಯಾವ್ದಂದ್ರೆ ಪ್ರೇಮಲೋಕ ಅಂತ ಹೇಳ್ತೀವಿ, ರಣಧೀರ ಅಂತ ಹೇಳ್ತೀವಿ. ಹಂಗಲ್ಲ, ಅಂದ್ರೆ ನೀವು ಹಂಸಗೀತೆ ಅನ್ನುವಂತ ಹೊಸ ಅಲೆಯ ಸಿನಿಮಾವನ್ನು ನಿರ್ದೇಶಿಸಿದವರು ಜಿ ವಿ ಅಯ್ಯರ್ ಅವರು. ಆ ಜಿ ವಿ ಅಯ್ಯರ್ ಅವರ ನಿರ್ದೇಶನದ ಆ ಸಿನಿಮಾದಲ್ಲೇ ತುಂಬಾ ಹತ್ತಕ್ಕಿಂತಲೂ ಹೆಚ್ಚು ಹಾಡುಗಳಿದ್ವು. ಆ ಸಂಗೀತವನ್ನು ನೀಡಿದ್ದು ಬಾಲಮುರಳಿ ಕೃಷ್ಣ ಅವರು, ಸ್ವತಃ ಅವರು ಬಾಲಮುರಳಿ ಕೃಷ್ಣ ಅವರು ಅದರಲ್ಲಿ ಹಾಡಿದ್ದಾರೆ.

ಮತ್ತೆ ಅಲ್ಲಿ ಬಿ ಕೆ ಸುಮಿತ್ರ ಅನ್ನುವಂಥವ್ರು ಕೂಡ ಆ ಕಾಲದ ಹೊಸ ಪ್ರತಿಭೆ ಅದು. ನಂತರದಲ್ಲಿ ಭಾವಗೀತೆಯ ಪ್ರಪಂಚದಲ್ಲಿ ತುಂಬಾ ಹೆಸರು ಮಾಡಿದವರು ಅವರು. ಅವರ ಹಾಡುಗಳು ತುಂಬಾ ಮಹತ್ವದ್ದು ಅಂತ ಅನ್ಸುತ್ತೆ. ಅನಂತನಾಗ್ ಸಿನಿಮಾದಲ್ಲಿ ಸಂಗೀತಾತ್ಮಕ ಅಪ್ಪಟ ಶಾಸ್ತ್ರೀಯ ಅಂತ ಕರೆಯಬಹುದಾದಂತಹ ಗೀತೆಗಳು ಆ ಸಿನಿಮಾದಲ್ಲಿ ಮೂಡಿ ಬಂದವು. ಮುಖ್ಯವಾಗಿ ನಾನು ಹೇಳೋದು ಏನಂತಂದ್ರೆ, ಒಂದು ಸಂಗೀತಾತ್ಮಕ ಚಿತ್ರಗಳ ಪರಂಪರೆ ಕನ್ನಡದಲ್ಲಿ ಮುಂದುವರಿತು. ನಮಗೆ ಮಲಯ ಮಾರುತ ಅಂತ ಸಿನಿಮಾದಲ್ಲಿ ವಿಷ್ಣುವರ್ಧನ್ ಆಕ್ಟ್ ಮಾಡ್ತಾರೆ, ಕೆ ಎಸ್ ಎಲ್ ರವಿ ಅವರು ಅದನ್ನು ನಿರ್ದೇಶನ ಮಾಡ್ತಾರೆ. ತುಂಬಾ ಮಹತ್ವದ ಕಾಣಿಕೆಯಾಗಿ ಆ ಸಿನಿಮಾ ನಾವು ನೋಡಬಹುದು. ಇಲ್ಲಿ ಹಂಸಗೀತೆ ಅನಂತನಾಗ್ ಅವರ ತುಂಬಾ ಮಹತ್ವದ ಪ್ರತಿಭೆಯನ್ನು ಬಿಂಬಿಸಿದಂತ ಸಿನಿಮಾ ಆಗಿ ನಾವು ನೋಡೋದಕ್ಕೆ ಸಾಧ್ಯ ಇದೆ. ನನಗೆ ಅಂದ್ರೆ ಶಾಸ್ತ್ರೀಯ ಸಂಗೀತ ಕಲಾವಿದರು ಸಿನಿಮಾಕ್ಕೆ ಬಂದಿದ್ದು ಒಂದು ವಿಶೇಷ ಸಂಗತಿ. ಆ ದೃಷ್ಟಿಯಿಂದ ಈ ಸಿನಿಮಾ ಶಾಸ್ತ್ರೀಯವಾಗಿಯೂ ಇಂಪಾರ್ಟೆಂಟ್, ಜನಪ್ರಿಯ ನೆಲೆಗಟ್ಟಿನಲ್ಲಿ ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ನಾವು ಅದನ್ನ ಪರಿಗಣಿಸಬಹುದು. ಇದನ್ನು ಮುಂದುವರಿಸಿ ಹೇಳೋದಾದ್ರೆ, ಶಂಕರ್ ನಾಗ್ ಅವರು ಅಂದ್ರೆ ಅನಂತ್ ನಾಗ್ ಅವರ ತಮ್ಮ, ಇದಕ್ಕಿಂತ ಮುಂಚಿತವಾಗಿ ಹಂಸಗೀತೆ ಸಿನಿಮಾದ ಒಂದು ವಿಶೇಷ ಏನಂತಂದ್ರೆ, ಟೈಟಲ್ಸ್ಗಳು ಅಪಿಯರ್ ಆಗೋ ಕಾಲಕ್ಕೆನೆ, ಟೈಟಲ್ ಕಾರ್ಡ್ ಅಪಿಯರ್ ಆಗೋ ಕಾಲಕ್ಕೆನೆ ಆಲಾಪದ ಒಂದು ಗೀತೆ ಬರುತ್ತೆ. ಅದು ಆಲಾಪದ ಒಂದು ಫ್ರೇಮ್ ಹೆಂಗಿದೆ ಅಂತಂದ್ರೆ, ಅನಂತ್ ನಾಗ್ ಅವರ ವೃತ್ತಿ ಅನ್ನೋದ ಮುನ್ನುಡಿಯಾಗಿ ನೀವು ಗಮನಿಸಬಹುದು. ನೀವು ಯೂಟ್ಯೂಬ್ ಅಲ್ಲಿ ಗಮನಿಸಿದ್ರೆ ಗೊತ್ತಾಗುತ್ತೆ. ಅದನ್ನಂದ್ರೆ ಅನಂತ ಶಕ್ತಿ ಇರುವಂತವರು ಸಾಧನೆಯ ಯಾನವನ್ನ ತುಂಬಾ ಸುದೀರ್ಘವಾಗಿ ಮುಂದುವರಿಸಿಕೊಂಡು ಒಂದು ಮಹತ್ವದ ಕಾಣಿಕೆಗಳನ್ನು ನೀಡಬಹುದಾದ ಒಂದು ಸಾಧ್ಯತೆಯನ್ನ ಆ ಸಂಗೀತ ಕಾಣಿಸುತ್ತೆ ನನಗೆ. ಇವತ್ತಿಗೂ ಕೂಡ ಅದು ತುಂಬಾ ವಿಶೇಷ ಅಂತ ಅನ್ಸುತ್ತೆ. ಹಾಗಾಗಿ ಶಾಸ್ತ್ರೀಯ ಸಂಗೀತ ಕಲಾವಿದರು ಕನ್ನಡ ಸಿನಿಮಾಕ್ಕೆ ಬಂದಿದ್ದು ಅದರ ಸಾಕ್ಷಿಯಾಗಿ ಬಾಲಮುರಳಿ ಕೃಷ್ಣ ನನಗೆ ವಿಶೇಷವಾಗಿ ಕಾಣೋದು. ಆ ಪ್ರತಿಭಾನ್ವಿತ ಐಡೆಂಟಿಟಿಯನ್ನ ಕಾಣಿಸುವ ಹೊಣೆಗಾರಿಕೆಯನ್ನು ಅನಂತನಾಗ್.

ಶಂಕರ್ನಾಗ್ ನಂತರದ ದಿನಗಳಲ್ಲಿ ನೋಡಿ ಸ್ವಾಮಿ ನಾವಿರೋದು ಹೀಗೆ ಅಂತ ಒಂದು ಸಿನಿಮಾ ಮಾಡ್ತಾರೆ. ಆ ಸಿನಿಮಾದಲ್ಲಿ ಮತ್ತೆ ಭೀಮಸೇನ್ ಜೋಶಿ, ಆ ಕಾಲದ ದೊಡ್ಡ ಶಾಸ್ತ್ರೀಯ ಸಂಗೀತ ಕಲಾವಿದರು, ಅವರು ಹಾಡ್ತಾರೆ ಇವರಿಗಾಗಿ, ಅನಂತನಾಗಿ ಹಾಡ್ತಾರೆ. ಇವತ್ತಿಗೂ ಕೂಡ ಅದು ಯೂಟ್ಯೂಬ್ ಅಲ್ಲಿ ಕೇಳಲ್ಪಡ್ತದೆ, ಭಾಗ್ಯದ ಲಕ್ಷ್ಮಿ ಬಾರಮ್ಮ, ಅದು ಇವತ್ತಿಗೂ ಜನಜನಿತ ಅಂತ. ಅಂದ್ರೆ ಸಿನಿಮಾದ ಹಾಡಿನ ಮುಖಾಂತರ ಆ ಕಾಲಕ್ಕೆ ಜನಪ್ರಿಯವಾಗಿ ಇವತ್ತಿಗೂ ಕೂಡ ಅದು ಮತ್ತೆ ಗುಣಗಲ್ಪಡ್ತದೆ, ಭಾಗ್ಯದ ಲಕ್ಷ್ಮಿ ಬಾರಮ್ಮ. ಅನಂತನಾಗ್ ಅಲ್ಲಿ ಆ ಸಿನಿಮಾದಲ್ಲಿ ಸಿನಿಮಾದ ಹಾಡಿನಲ್ಲಿ ಕಾಣಿಸಿಕೊಳ್ತಾರೆ. ನನಗದು ಅನಂತನಾಗ್ ವಿಶೇಷತೆಯನ್ನ ಕುರಿತು ಮಾತನಾಡುವ ಕಾಲಕ್ಕೆಲ್ಲ ಚರ್ಚಿಸಲೇಬೇಕಾಗಿರುವಂತಹ ಗೀತೆಗಳು ಸಿನಿಮಾಗಳಿವು ಅಂತ ನನಗನ್ಸುತ್ತೆ.

ಮತ್ತೆ ಅವರ ಬೆಳದಿಂಗಳ ಬಾಲೆ, ನಾನು ಹೇಳಲೇಬೇಕಾಗಿರುವಂತ ಒಂದು ಸಿನಿಮಾದ ಹೆಸರು ಏನಂತಂದ್ರೆ ನೀವು ಗಮನಿಸಿರ್ಬೋದು, ಬೆಳದಿಂಗಳ ಬಾಲೆ ಅಂದ್ರೆ ಒಂದು ಮೌನದಲ್ಲಿ ಚಿತ್ರಕಥೆಯನ್ನ ಹೇಳಬಹುದು ಅನ್ನೋದನ್ನ ಕಮಲ್ ಹಾಸನ್ ಕನ್ನಡದಲ್ಲಿ ಆಕ್ಟ್ ಮಾಡಿ ತೋರಿಸಿದ್ದಾರೆ, ಅದರದೊಂದು ಪರಂಪರೆ ಇದೆ ನಮ್ಮಲ್ಲಿ. ಆಮೇಲೆ ನಾಯಕಿಯನ್ನು ಡಿಸಪಿಯರ್ ಮಾಡಿ ನಾಯಕ ತೊಡಲಾಡುವಂತ ಒಂದು ಪಾತ್ರದ ಮೊದಲ ಪ್ರಯೋಗವಾಗಿ ನನಗೆ ಬೆಳದಿಂಗಳ ಬಾಲೆ ಸಿನಿಮಾ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ನೀ ಯಾರೋ ನಾ ಅರಿಯನು ಅನ್ನುವಂತ ಹಾಡು ಬರುತ್ತೆ, ಅದು ಇವತ್ತಿಗೂ ಕೂಡ ತುಂಬಾ ಐಕಾನಿಕ್ ಹಾಡು ಅಂತ ನಾನು ಅದನ್ನು ಇಂಟರ್ಪ್ರಿಟ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಆ ಗೀತೆಯನ್ನ ಗುಣಸಿಂಗ್, ಆ ಸಿನಿಮಾಕ್ಕೆ ಗುಣಸಿಂಗ್ ಅವರು ಸಂಗೀತ ನೀಡಿದ್ರು, ಎಸ್ ಪಿ ಬಿ ಅವರು ಹಾಡಿದ್ರು, ಲಿರಿಕ್ಸ್ ಶ್ಯಾಮ್ ಸುಂದರ್ ಕುಲಕರ್ಣಿ ಅವರು ಬರೆದಿದ್ದಾರೆ.

ಇವೆಲ್ಲ ಸಿನಿಮಾಗಳು ಮತ್ತೆ ಬಹಳ ಮುಖ್ಯವಾಗಿ ಏನಂದ್ರೆ ಅನಂತನಾಗ್ ಅವರ ವಿಶೇಷತೆ ಏನಂತಂದ್ರೆ ಮಧ್ಯಮ ವರ್ಗವನ್ನ ರೆಪ್ರೆಸೆಂಟ್ ಮಾಡಿ ಮಧ್ಯಮ ವರ್ಗದ ತೊಳಲಾಟಗಳನ್ನ ಕಾಣಿಸಿದಂತ ವಿಶೇಷ ಪ್ರತಿಭೆಯಾಗಿ ಅವರು ಮುಖ್ಯ ಆಗ್ತಾರೆ. ಇವತ್ತೇನು ನೀವು ಜನ್ಜಿ ಅಂತ ಏನು ನೀವು ಕರಿತೀರಲ್ಲ ಅಂದ್ರೆ ನಿರುದ್ಯೋಗದ ಸಮಸ್ಯೆ ಬೇರೆ ಬೇರೆ ಸಮಸ್ಯೆಗಳ ಮಧ್ಯೆ ಹೊಸ ಕಾಲದ ಘಟ್ಟದ ಯುವಕರು ನಲುಗ್ತಾ ಇದ್ದಾರೆ ಅಂತ ಬಂದಾಗ ಆ ಕಾಲದಲ್ಲೇನೆ ಮಧ್ಯಮ ವರ್ಗದ ತೊಳಲಾಟಗಳನ್ನ ಮಧ್ಯಮ ವರ್ಗದ ಸಮಸ್ಯೆಗಳನ್ನ ಅವರ ಸಿನಿಮಾಗಳು ತುಂಬಾ ಅಥೆಂಟಿಕ್ ಆಗಿ ಮುಂದಿಟ್ಟು ಅಂತ ಅನ್ಸುತ್ತೆ. ನಾನು ಈಗ ಪ್ರಸ್ತಾಪ ಮಾಡಿದ ನೋಡಿ ಸ್ವಾಮಿ ನಾವಿರೋದು ಹೀಗೆ ಕೂಡ ಮಧ್ಯಮ ವರ್ಗದ ತೊಳಲಾಟದ ಒಂದು ಕಥನ.

ಅವರ ಹಾಸ್ಯದ ಕಥನದ ಸಿನಿಮಾಗಳು ಕೂಡ ಹಾಗೇನೆ. ಗೌರಿ ಗಣೇಶ ಆಗಿರ್ಬೋದು, ಗಣೇಶನ ಮದುವೆ ಆಗಿರಬಹುದು, ಅವೆಲ್ಲ ಸಿನಿಮಾಗಳು ಹಾಸ್ಯವನ್ನಷ್ಟೇ ಕಟ್ಟಿಕೊಡಲಿಲ್ಲ, ಹಾಸ್ಯದ ಹಿಂದೆ ಇರುವಂತ ಕಟು ವಾಸ್ತವಗಳನ್ನು ಕೂಡ ತೆರೆದಿಟ್ಟು ಅಂತ ಅನ್ಸುತ್ತೆ. ಅಂದ್ರೆ ಎಲ್ಲ ಇಲ್ಲಗಳ ಮಧ್ಯೆ ನಮ್ಮ ಭಾರತದ ಮಧ್ಯಮ ವರ್ಗ ಖುಷಿ ಖುಷಿಯಾಗಿ ಇರ್ತದೆ ಅನ್ನೋದನ್ನ ಬೇರೆ ರೀತಿಯಲ್ಲಿ ಕಾಣಿಸಿದಂತ ಪ್ರಯೋಗ ಫಣಿ ರಾಮಚಂದ್ರ ಆ ಸಿನಿಮಾದ ನಿರ್ದೇಶಕರಾಗಿ ಗಮನ ಸೆಳೆದ್ರು. ಹಾಗಾಗಿ ನನಗೆ ಹೊಸ ಅಲೆಯ ಸಿನಿಮಾಗಳ ಸಾಮಾಜಿಕ ಸಂವೇದನೆಯನ್ನ ಕಮರ್ಷಿಯಲ್ ಸಿನಿಮಾಗಳ ಮುಖಾಂತರ ಅವರು ದಾಟಿಸಿದ್ರು ಅಂತ ಅನ್ಸುತ್ತೆ. ಅನಂತನಾಗ್ ಅವರ ವಿಶೇಷತೆ ಅದು. ಹಾಗೆ ಇಲ್ಲಿ ಪ್ರಸ್ತಾಪ ಮಾಡಿದ ಹಂಸಗೀತೆ ಆಗಿರ್ಬೋದು, ನೋಡಿ ಸ್ವಾಮಿ ನಾವಿರೋದು ಹೀಗೆ ಸಿನಿಮಾಗಳಾಗಿರ್ಬಹುದು, ಬೆಳದಿಂಗಳ ಬಾಲೆ ಸಿನಿಮಾ ಆಗಿರ್ಬೋದು, ಬಹಳ ಜನಜನಿತ ಆಗಿರುವಂತ ಬಯಲುದಾರಿಯ ಸಿನಿಮಾದ ಹಾಡುಗಳಿರ್ಬೋದು, ಅವೆಲ್ಲ ಹಾಡುಗಳು ಆ ಕಾಲದ ಐಡೆಂಟಿಟಿಯನ್ನು ಅಷ್ಟೇ ರಿಫ್ಲೆಕ್ಟ್ ಮಾಡಲ್ಲ, ಅಂದ್ರೆ ಒಂದು ಮಾಧುರ್ಯದ ಒಂದು ಪ್ರೀತಿ ಪ್ರೇಮದ ಮಾಧುರ್ಯದ ಜೊತೆ ಜೊತೆಗೇನೆ ಸಾಮಾಜಿಕ ವಾಸ್ತವಗಳನ್ನು ಬೇರೆ ರೀತಿಯಲ್ಲಿ ಕಾಣಿಸಿದವು ಅಂತ ನನಗೆ ಅನ್ಸುತ್ತೆ. ಒಬ್ಬ ನಟನ ಮುಖಾಂತರ ಆಗಬಹುದಾದಂತ ಮಹತ್ವದ ಕೆಲಸ ಅಂತ ನನಗೆ ಅನ್ಸುತ್ತೆ. ಬಯಲುದಾರಿಯ ಸಿನಿಮಾದ ಒಂದು ವಿಶೇಷತೆ ಏನಂತಂದ್ರೆ ರಾಜನ್ ನಾಗೇಂದ್ರ ಅವರ ಸಂಗೀತದ ಸಿನಿಮಾ ಅದು. ಎಲ್ಲಿರುವೆ ಮನವ ಕಾಡುವ ರೂಪಸಿಯೇ ಅಂತ ಅನ್ನುವಂಥದ್ದು, ಯಾರ್ಯಾರು ಹುಡುಗಿನ ಹುಡುಕ್ತಿರ್ತಾರಲ್ಲ ಆ ಹಾಡು ನೆನಪಾಗತ್ತೆ ಅಂತ ತುಂಬಾ ತಮಾಷೆಯಾಗಿ ಬಹಳ ಸಲ ಬಹುತೇಕರು ಅಂದ್ರೆ ಮಿಲೇನಿಯಲ್ ತಲೆಮಾರು ಕೂಡ ನೆನಪು ಮಾಡಿಕೊಳ್ಳುತ್ತೆ, ನಂತರದ ತಲೆಮಾರು ಕೂಡ ಹಂಗೆ ನೆನಪು ಮಾಡಿಕೊಳ್ಳುತ್ತದೆ. ಆ ಸಿನಿಮಾದ ಒಂದು ವಿಶೇಷತೆ ಏನಂದ್ರೆ ಮೊದಲ ಬಾರಿಗೆ ಹೆಲಿಕಾಪ್ಟರ್ ಬಳಸಿದ್ದು ಕನ್ನಡದ ಸಿನಿಮಾದಲ್ಲಿ. ನೀವು ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ, ಹೆಲಿಕಾಪ್ಟರ್ ಅನ್ನು ಬಳಸಿ ಒಬ್ಬ ನಾಯಕ ಹೆಲಿಕಾಪ್ಟರ್ ನಲ್ಲಿ ಸುತ್ತಾಡಿ ಹಾಡು ಹಾಡುತ್ತಾ, ಉತ್ಸಾಹದಲ್ಲಿ ಹಾಡು ಹಾಡುತ್ತಾ ತನ್ನ ಮನದ ಆಲೋಚನೆಗಳನ್ನ ಮನದ ಉತ್ಸಾಹವನ್ನ ತೋರ್ಪಡಿಸಿಕೊಳ್ಳುವಂತ ಒಂದು ಗೀತೆ ಅದು. ಎಲ್ಲಿರುವೆ ಮನವ ಕಾಡುವ ರೂಪಸಿ.

ಅನಂತ ನಾಗ್ ಮುಖ್ಯ ಆಗೋದೇನಂತಂದ್ರೆ ಎಕ್ಸ್ಪ್ರೆಷನ್ಸ್ ಅಲ್ಲಿ. ನಿಮಗೆ ಆ ಕಾಲದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಫೇಮಸ್ ಆಗಿರ್ತಾರೆ, ವಿಷ್ಣುವರ್ಧನ್ ಜನಪ್ರಿಯತೆಯ ತುತ್ತ ತುದಿಯಲ್ಲಿರ್ತಾರೆ, ಅಂಬರೀಷ್ ಜನಪ್ರಿಯರಾಗಿರ್ತಾರೆ. ಆ ಸ್ಟಾರ್ಡಮ್ ಅಂತ ಕರಿತೀವಿ ನಾವು, ಅಂದ್ರೆ ಹೀರೋಗಳ ಯುಗ ಅದು. ಆ ತರದ ಹೀರೋಗಳ ಫೈಟ್ ಸೀನ್ ಇರಬೇಕು, ಡಾನ್ಸ್ ಮಾಡಬೇಕು, ಆ ತರದ ನಿಯಮಗಳನ್ನೆಲ್ಲ ಸೃಜನಶೀಲವಾಗಿ ಉಲ್ಲಂಘನೆ ಮಾಡಿ ಅನಂತ್ ನಾಗ್ ಮತ್ತೆ ಶಂಕರ್ ನಾಗ್ ಸಿನಿಮಾಗಳಲ್ಲಿ ಕಾಣಿಸಿಕೊಂಡು ಮಾರುಕಟ್ಟೆಯನ್ನ ಹಿಡಿತಾರೆ ಅಂತ. ಇವತ್ತು ನಾವು ಮಾರುಕಟ್ಟೆಯಲ್ಲಿನ ತಲುಪಬೇಕಾದ್ರೆ ಹಿಂಸೆ ಇರಬೇಕು, ಒಂದು ನೆಗೆಟಿವಿಟಿಯ ವೈಭವೀಕರಣ ಇರಬೇಕು ಅಂತ ಇವತ್ತು ಮಾತಾಡ್ತಾ ಇದೀವಲ್ಲ. ಸೊ ನೀವು ಅದನ್ನ ಅಲ್ಲಗಳೆಯುವ ಹಾಗೆ ಅನಂತ್ ನಾಗ್ ತುಂಬಾ ಸಾಫ್ಟ್ ಆಗಿ ಗೀತೆಗಳಲ್ಲಿ ಕಾಣಿಸ್ಕೊಳ್ತಾರೆ, ಸಂಭಾಷಣೆಯಲ್ಲಿ ಕಾಣಿಸ್ಕೊಳ್ತಾರೆ. ತಮ್ಮ ಒಂದು ಸಾಫ್ಟ್ ಆಗಿರುವಂತಹ ಅಪಿಯರೆನ್ಸ್ ನ ಮುಖಾಂತರನೇ, ಅಭಿನಯದ ಒಂದು ಶಕ್ತಿಯ ಮುಖಾಂತರನೇ ಕಥೆಯನ್ನ ದಾಟಿಸುವಂತ ಒಂದು ಶ್ರೇಷ್ಠ ಪ್ರತಿಭೆಯಾಗಿ ಅನಂತ್ ನಾಗ್ ಮುಖ್ಯ ಆಗ್ತಾರೆ. ಅಂದ್ರೆ ಎಕ್ಸ್ಪ್ರೆಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಅಂತ. ಅವರು ಕೂಡ ಥಿಯೇಟರ್ ನಿಂದ ಬಂದಿರೋದ್ರಿಂದ ಎಕ್ಸ್ಪ್ರೆಷನ್ಸ್, ಅವರು ನಡೀತಾ ನೀವು ಬಹುತೇಕ ಅವರ ಸಾಂಗ್ ಗಳನ್ನು ನೀವು ನೋಡಿದರೆ ಆ ಕಡೆಯಿಂದ ಈ ಕಡೆ ಬರ್ತಿರ್ತಾರೆ ಅಷ್ಟೇ. ಹೆಲಿಕಾಪ್ಟರ್ ಲೀಗ್ ಎಲ್ಲಿರುವೆ ಮನವ ಕಾಡುವ ರೂಪ ಸಿಎಸ್ ಹಾಡಲ್ಲಿ ಅವರು ಎಕ್ಸ್ಪ್ರೆಷನ್ ಅಲ್ಲೇ ಅವರು ಹಾಡಿನ ಅರ್ಥವನ್ನ ಕಾಣಿಸ್ತಾ ಹೋಗ್ತಾರೆ. ಆಮೇಲೆ ಅವ್ರ ಬಗ್ಗೆ ಅವರ ಹಾಡುಗಳು ಅಂತಂದಾಗ ನನಗೆ ಮತ್ತೆ ನೆನಪಾಗೋದಂದ್ರೆ ನಿನ್ನ ನಗುವು ಹೂ ಅಂತೆ ಅಂತ ಒಂದು ಸಾಂಗ್ ಇದೆ, ಬೆಂಕಿಯ ಬಲೆ ಸಿನಿಮಾದ ಹಾಡು. ಅದು ಕೂಡ ಹಾಗೇನೆ, ಅಂದ್ರೆ ರಾಜನ್ ನಾಗೇಂದ್ರ ಅವರು ತುಂಬಾ ಭಿನ್ನವಾಗಿ ಸಂಗೀತ ಸಂಯೋಜನೆ ಮಾಡಿದ್ದಾರೆ, ಉದಯ ಶಂಕರ್ ಅವರು ತುಂಬಾ ಭಿನ್ನವಾದ ಒಂದು ಕವಿತೆಯನ್ನು ಕಟ್ಟಿದ್ದಾರೆ. ಅದರ ಅರ್ಥವನ್ನು ಧ್ವನಿಸುವ ಹಾಗೆ ಅವರು ತಮ್ಮ ಮುಖದ ಚಹರೆಯ ಮುಖಾಂತರನೇ ಅವರು ಅಭಿನಯದ ಮುಖಾಂತರನೇ ಅರ್ಥವನ್ನು ದಾಟಿಸುವಂತ ಕೆಲಸವನ್ನು ಮಾಡ್ತಾರೆ.

ಹಾಗಾಗಿ ನನಗೆ ಇದೇ ಇದೇ ಬೆಂಕಿ ಬರಲಿ ಸಿನಿಮಾದ ಇನ್ನೊಂದು ಹಾಡು ಒಲಿದ ಜೀವ ಜೊತೆಯಲ್ಲಿರಲು ಬಾಳು ಸುಂದರ, ಅದು ಕೂಡ ಅಂದ್ರೆ ಬದುಕನ್ನ ಭಿನ್ನವಾಗಿ ವ್ಯಾಖ್ಯಾನಿಸುವಂತ ಗೀತೆ. ಅಲ್ಲೂ ಕೂಡ ಅವರ ಎಕ್ಸ್ಪ್ರೆಷನ್ಸ್ ಮುಖಾಂತರನೇ ಆ ಗೀತೆಯ ಸತ್ವ ನಮಗೆ ದಾಟಿಕೊಳ್ಳುತ್ತದೆ. ಮತ್ತೆ ನಾನು ಹೆಸರಿಸಬಹುದಾದಂತ ಮತ್ತೊಂದು ಸಿನಿಮಾದ ಗೀತೆ ಅರುಣರಾಗ, ಎಂ ರಂಗರಾವ್ ಸಂಗೀತ ನೀಡಿದಂತ ಹಾಡು ಅದು, ನಡೆದಾಡೋ ಕಾಮನ ಬಿಲ್ಲು. ಅದೊಂಥರ ಜೀವನ ಪ್ರೀತಿಯನ್ನ ಹೆಚ್ಚಿಸುವಂತ ಹಾಡು ಆಗಿ ನಾವು ನೋಡಬಹುದು.

ಹಾಗೆ ಅಂದ್ರೆ ಇಷ್ಟು ನಾವು ಇಂಟ್ರೊಡಕ್ಟರಿ ರಿಮಾರ್ಕ್ಸ್ಗಳ ಜೊತೆಗೆ ಅನಂತ್ ನಾಗ್ ಅವರನ್ನ ನಾವು ವಿಮರ್ಶೆ ಮಾಡಬಹುದು. ಯಾಕೆ ಅನಂತ್ ನಾಗ್ ಇಂಪಾರ್ಟೆಂಟ್ ಆಗ್ತಾರೆ ಅಂತಂದ್ರೆ, ಬಹಳ ಮಹತ್ವದ ಆಲೋಚನಾ ಕ್ರಮಗಳನ್ನ ತಮ್ಮ ಸಿನಿಮಾಗಳ ಮುಖಾಂತರ ದಾಟಿಸಿದ್ದಾರೆ. ಅದಕ್ಕೊಂದು ಕಲ್ಚರಲ್ ಸಿಗ್ನಿಫಿಕೆನ್ಸ್ ಅಂತ ನಾವು ಕರಿತೀವಿ. ಕನ್ನಡ ಸಂಸ್ಕೃತಿಯ ಕಥನದ ಶ್ರೇಷ್ಠತೆಯನ್ನ ಅವರು ತಮ್ಮದೇ ಆದ ಅಭಿನಯದ ಮುಖಾಂತರ ದಾಟಿಸಿದ್ರು. ಬಹಳ ಮುಖ್ಯವಾಗಿ ಅವ್ರ ಧಾರಾವಾಹಿಗಳು ಕೂಡ ಈಗೇನು ಮೆಗಾ ಸೀರಿಯಲ್ಗಳ ಟ್ರೆಂಡ್ ಬಂದಾಗ ಅಲ್ಲೂ ಕೂಡ ಅವ್ರು ಗೆದ್ರು ಅಂತ, ಪ್ರೀತಿ ಇಲ್ಲದ ಮೇಲೆ ಅಂತ ಒಂದು ಹಾಡು, ಅದು ತುಂಬಾ ಮಧ್ಯಮ ವರ್ಗದ ಒಂದು ಶ್ರೇಷ್ಠ ಗೀತೆಯಾಗಿ ಗಮನ ಸೆಳೆದಿತ್ತು. ಗರ್ವ ಅಂತ ಒಂದು ಧಾರಾವಾಹಿ ಬರ್ತಿತ್ತು, ಅಲ್ಲೂ ಕೂಡ ಅವರು ಜನರನ್ನ ಸೆಳೆದ್ರು. ಆಮೇಲೆ ನನಗೆ ತುಂಬಾ ಮುಖ್ಯ ಆಗೋದು ಭಕ್ತ ಪ್ರಹ್ಲಾದ ಸಿನಿಮಾ, ಅದು ತುಂಬಾ ಫೇಮಸ್ ಸಿನಿಮಾ. ಅದರಲ್ಲಿ ನಾರದ ಪಾತ್ರದಲ್ಲಿ ಅವ್ರು ಗಮನ ಸೆಳೀತಾರೆ. ಅದು ಪೌರಾಣಿಕ ಸಿನಿಮಾ, ಪೌರಾಣಿಕ ಸಿನಿಮಾಗಳಲ್ಲೂ ಕೂಡ ಅವರು ವಿಜೃಂಭಿಸ್ತಾರೆ ಅಂತ ಅಂದ್ರೆ ತುಂಬಾ ಸಾಫ್ಟ್ ಪಾತ್ರವಾಗಿ ಅವರು ಗಮನ ಸೆಳೀತಾರೆ.

ಅವರ ಪ್ರತಿಭಾನ್ವಿತ ಐಡೆಂಟಿಟಿ, ಅವರನ್ನು ಯಾಕೆ ನಾವು ವರ್ತಮಾನದಲ್ಲಿ ನೆನಪಿಸಿಕೊಂಡು ಅವರ ಕಾಂಟ್ರಿಬ್ಯೂಷನ್ಸನ್ನು ವಿಸ್ತೃತವಾಗಿ ಚರ್ಚೆ ಮಾಡಬೇಕು ಅನ್ನುವ ಕೇಂದ್ರ ಆಶಯವನ್ನು ದೃಷ್ಟಿಯಲ್ಲಿರಿಸಿಕೊಂಡು ಅವರ ಮುಂದಿನ

0: ರೋಗಮುಕ್ತ ಜಗತ್ತು. ನೆನಪಿರಲಿ, ನಾವು ಎಸೆಯುವ ಒಂದು ಸಣ್ಣ ಪ್ಲಾಸ್ಟಿಕ್ ಚೀಲ ಅಥವಾ ಕಸದ ತುಣುಕು ನೂರಾರು ವರ್ಷಗಳ ಕಾಲ ಮಣ್ಣಿನಲ್ಲಿ ಕರಗದೆ ಪರಿಸರವನ್ನು ನಾಶಪಡಿಸುತ್ತದೆ. ಕಸವನ್ನು ಎಲ್ಲೆಂದರಲ್ಲಿ ಎಸೆಯದೆ ಹಸಿ ಕಸ ಮತ್ತು ಒಣ ಕಸವನ್ನು ವಿಂಗಡಿಸಿ ಸೂಕ್ತವಾಗಿ ವಿಲೇವಾರಿ ಮಾಡೋಣ. ಸ್ವಚ್ಛತೆಯೇ ಸೇವೆ, ಸ್ವಚ್ಛತೆಯೇ ಆರೋಗ್ಯ. ಜನಹಿತಕ್ಕಾಗಿ ಉಜಿರೆ ಗ್ರಾಮ ಪಂಚಾಯತ್ನಿಂದ ಈ ಪ್ರಕಟಣೆ.
1: ಕಸ ಎಸೆದು ಮಾಲಿನ್ಯ ಮಾಡದಿರಿ.
2: ರೇಡಿಯೋ ನಿನಾದ 90.4 FM. ಇಂದು ತಂದೆ ತಾಯಿಯರು ಎಂದರೆ ದೇವರಿಗೆ ಸಮ ಎಂದು ಪುಸ್ತಕದಲ್ಲಿ ಮಾತ್ರವಿದೆಯೇ ವಿನಃ ಕಾರ್ಯರೂಪಕ್ಕೆ ಬಂದಿಲ್ಲ. ಇಂದಿನ ಆಧುನಿಕ ಯುಗದಲ್ಲಿ, ಮುಪ್ಪಿನ ಕಾಲದಲ್ಲಿ ತಂದೆ ತಾಯಿಯರನ್ನು ಮಕ್ಕಳು ಸರಿಯಾಗಿ ನೋಡಿಕೊಳ್ಳದೆ ಅವರನ್ನು ವೃದ್ಧಾಶ್ರಮಕ್ಕೆ ಸೇರಿಸುತ್ತಾರೆ. ಆದರೂ ತಂದೆ ತಾಯಿಯರ ಪ್ರೀತಿ ಎಂಥದ್ದು ಎಂದರೆ, ಮಕ್ಕಳು ತಂದೆ ತಾಯಿಯರಿಗೆ ಎಷ್ಟೇ ಕಷ್ಟವನ್ನು ಕೊಟ್ಟರೂ ಸಹ ತಂದೆ ತಾಯಿ ಮಕ್ಕಳಿಗೆ ಒಳ್ಳೆಯದನ್ನೇ ಆರಾಯಿಸುತ್ತಾ ಜೀವಿಸುತ್ತಾರೆ. ಮಕ್ಕಳು ಚಿಕ್ಕವರಿದ್ದಾಗ ತಂದೆ ತಾಯಿ ತನ್ನ ಮಕ್ಕಳಿಗೋಸ್ಕರ ದುಡಿಯುತ್ತಾರೆ, ಮಕ್ಕಳಿಗೆ ಯಾವುದೇ ಕಷ್ಟವನ್ನು ಬಾರದಂತೆ ನೋಡಿಕೊಳ್ಳುತ್ತಾರೆ. ಆದರೆ ವಿಪರ್ಯಾಸವೆಂದರೆ, ಮಕ್ಕಳು ಬೆಳೆದು ದೊಡ್ಡವರಾದ ಮೇಲೆ ಮಕ್ಕಳು ತಂದೆ ತಾಯಿಗೆ ಕಷ್ಟವನ್ನು ಕೊಡುತ್ತಾರೆ. ಮಕ್ಕಳು ಚಿಕ್ಕವರಿದ್ದಾಗ ಅವರ ವಿದ್ಯಾಭ್ಯಾಸಕ್ಕಾಗಿ ಸಾಲವನ್ನು ಮಾಡಿ ಮಕ್ಕಳನ್ನು ಓದಿಸುತ್ತಾರೆ. ತಮ್ಮ ಮಕ್ಕಳು ಇತರರ ಕೈ ಕೆಳಗೆ ಕೆಲಸ ಮಾಡದೆ ಸ್ವತಂತ್ರರಾಗಿ ಕೆಲಸ ಮಾಡಬೇಕು, ಉನ್ನತ ಹುದ್ದೆಯಲ್ಲಿ ಇರಬೇಕು ಎಂದು ಆಸೆ ಪೆಟ್ಟು ಅದರಂತೆ ಸಾಲವನ್ನು ಮಾಡಿಯಾದರೂ ಮಕ್ಕಳನ್ನು ಓದಿಸಿ ಉನ್ನತ ಹುದ್ದೆಯನ್ನು ತೆಗೆದುಕೊಳ್ಳುವಂತೆ ಮಾಡುತ್ತಾರೆ. ಆದರೆ ಹುದ್ದೆಯನ್ನು ತೆಗೆದುಕೊಂಡಂತಹ ಮಕ್ಕಳಿಗೆ ಅಹಂಕಾರ ಬಂದು ತಂದೆ ತಾಯಿಯರು ಮಾಡಿದ ಉಪಕಾರವನ್ನು ನೆನೆಯದೆ ಮುಪ್ಪಿನ ಕಾಲದಲ್ಲಿ ತಂದೆ ತಾಯಿಯರನ್ನು ಸಾಕುವುದೇ ದೊಡ್ಡ ಕಷ್ಟ ಅಂದುಕೊಳ್ಳುತ್ತಾರೆ. ಆದರೆ ಮಕ್ಕಳು ಚಿಕ್ಕವರಿದ್ದಾಗ ತಂದೆ ತಾಯಿ ಮಕ್ಕಳನ್ನು ಸಾಕುವುದು ಕಷ್ಟವೆಂದು ಅಂದುಕೊಂಡಿದ್ದಾರೆ, ಮಕ್ಕಳ ಭವಿಷ್ಯವೇನಾಗುವುದು? ಆದರೆ ತಂದೆ ತಾಯಿಯರ ಪ್ರೀತಿ ಎಂಥದ್ದು ಎಂದರೆ, ಎಂದಿಗೂ ಆ ರೀತಿ ಯೋಚನೆ ಮಾಡದೆ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಎಂದು ಸದಾ ಬಯಸುತ್ತಾರೆ. ತೊಂದರೆ, ಕಷ್ಟ, ನೋವು ಬಂದರೂ ಅದು ತನಗೆ ಮಾತ್ರ ಬರಲಿ, ತನ್ನ ಮಕ್ಕಳಿಗೆ ಆ ಕಷ್ಟ ಎಂದಿಗೂ ಬರದೇ ಇರಲಿ ಎಂದು ಬಯಸುವ ಜೀವ ತಂದೆ ತಾಯಿಯರದ್ದು. ತಂದೆ ತಾಯಿ ದೇವರಲ್ಲಿ ಬೇಡಿಕೊಳ್ಳುವಾಗ ತಮ್ಮ ಬಗ್ಗೆ ಏನನ್ನೂ ಬೇಡಿಕೊಳ್ಳದೆ ತಮ್ಮ ಮಕ್ಕಳು ಜೀವನದಲ್ಲಿ ಯಶಸ್ವಿಯಾಗಲಿ, ಅವರಿಗೆ ಯಾವಾಗಲೂ ಒಳ್ಳೆಯದೇ ಆಗಲಿ ಎಂದು ಸದಾ ದೇವರಲ್ಲಿ ಬೇಡಿಕೊಳ್ಳುತ್ತಾರೆ. ಆದರೆ ಮಕ್ಕಳು ಬೆಳೆದು ದೊಡ್ಡವರಾದ ಮೇಲೆ ತಂದೆ ತಾಯಿ ತಮಗೆ ಮಾಡಿದ ತ್ಯಾಗವನ್ನು ಗಮನಿಸಬೇಕು. ಅವರ ಪ್ರೀತಿಯನ್ನು ಲೆಕ್ಕಿಸದೆ, ತಂದೆ ತಾಯಿಯ ಬಗ್ಗೆ ಕಾಳಜಿ ವಹಿಸದೆ ಅವರನ್ನು ವೃದ್ಧಾಶ್ರಮಕ್ಕೆ ಸೇರಿಸುವ ಸಿದ್ಧತೆ ಮಾಡುತ್ತಾರೆ. ಆದರೂ ತಂದೆ ತಾಯಿ ವೃದ್ಧಾಶ್ರಮಕ್ಕೆ ಸೇರಿದ ನಂತರವೂ ಮಕ್ಕಳನ್ನು ಎಷ್ಟೊಂದು ಪ್ರೀತಿ ಮಾಡಿ ಸಾಕಿದೆವು, ಆದರೂ ನಮ್ಮನ್ನು ದೂರ ಸರಿಸಿದರು ಎಂದು ಬೇಸರ ಮಾಡಿಕೊಳ್ಳದೆ ಸದಾ ಮಕ್ಕಳ ಏಳಿಗೆಗಾಗಿ ಶ್ರಮಿಸುತ್ತಾ ದೇವರಲ್ಲಿ ಬೇಡಿಕೊಳ್ಳುತ್ತಾ ಮರಣ ಹೊಂದುತ್ತಾರೆ.
3: ಎಲ್ರಿಗೂ ನಮಸ್ಕಾರ. ನಾನು ಭವಾನಿ ಶಂಕರ್, ಕಾರ್ಯನಿರ್ವಾಹಕ ಅಧಿಕಾರಿ ಬೆಳ್ತಂಗಡಿ ತಾಲೂಕು ಪಂಚಾಯತ್. ವಿಬಿಜಿ ರಾಮ್ಜಿ ಯೋಜನೆಯ ಸದುಪಯೋಗವನ್ನು ಎಲ್ಲ ಗ್ರಾಮೀಣ ಜನರು ಪಡ್ಕೋಬೇಕು. ಅದ್ರ ಜೊತೆಗೆ ಈ ಮಾಹಿತಿ ಕಾರ್ಯಕ್ರಮ ಮಾಡಿಕೊಡಲು ಸಹಕರಿಸಿದ ರೇಡಿಯೋ ನಿನಾದ 90.4 ಇದನ್ನು ಎಲ್ಲ ಗ್ರಾಮೀಣ ಜನರು ಕೂಡ ಕೇಳಬೇಕೆಂದು ಕೇಳ್ಕೊಳ್ತೇನೆ.

ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿರಾ.

ಪ್ರಿಯಾರಾ ಕೇಳುಗರೆ, ಎಸ್ಡಿಎಂ ಕಾಲೇಜಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 ಎಫ್ಎಂಗೆ ನಿಮ್ಗೆಲ್ರಿಗೂ ಪ್ರೀತಿಯ ಸ್ವಾಗತ. ಖುಷಿ ಖಜಾನೆ ಕಾರ್ಯಕ್ರಮದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ಮಾತಾಡೋಣ. ನಾನ್ ನಿಮ್ಮ ಆರ್ಜೆ ಹರ್ಷಿತ ಶಿಶಿರ. ಇನ್ನೇನು, ಮಳೆಗಾಲ ಬಂದೇ ಬಿಡ್ತು. ಮಳೆಗಾಲ ಮಳೆ ಜೊತೆ ಕೆಲವು ಸಾಂಕ್ರಾಮಿಕ ರೋಗಗಳನ್ನು ಸಹ ಹೊತ್ತು ತರುತ್ತೆ. ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಬರೋ ರೋಗ ಅಂದ್ರೆ ಅದು ಡೆಂಗ್ಯೂ ಮತ್ತೆ ಮಲೇರಿಯಾ. ಇದು ಎಷ್ಟು ಸಾಮಾನ್ಯನೂ ಅಷ್ಟೇ ಪರಿಣಾಮಕಾರಿನೂ ಹೌದು. ಇಂತಹ ರೋಗಗಳನ್ನ ಸರಿಯಾಗಿ ಆರೈಕೆ ಮಾಡದೆ ಹೋದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡಿ ಕಾಯಿಲೆಯ ಮಟ್ಟವನ್ನ ಹೆಚ್ಚಿಸಬಹುದು. ಹಾಗಾದ್ರೆ ಈ ಡೆಂಗ್ಯೂ ಮಲೇರಿಯಾದ ಪರಿಣಾಮಗಳೇನು ಮತ್ತೆ ಇದನ್ನ ಹೇಗೆ ತಡೆಗಟ್ಟಬಹುದು ಅನ್ನೋ ಎಲ್ಲಾ ಮಾಹಿತಿನ ನಾನು ನಿಮ್ ಜೊತೆ ಹಂಚ್ಕೋತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡ್ ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಪ್ರೀತಿಯ ಆಜೆ ಹರ್ಷಿತಾ ಶಿಶಿಲ. ಮಳೆಗಾಲ ಅಂದ್ರೇನೆ ಹಾಗೆ ಅಲ್ವಾ, ರೋಗಗಳೆಲ್ಲ ಜಾಸ್ತಿನೆ. ಆದ್ರೆ ಮಳೆಗಾಲದಲ್ಲಿ ಮಾತ್ರ ಯಾಕೆ ರೋಗಗಳು ಜಾಸ್ತಿ ಅಂತ ಗೊತ್ತಾ? ಯಾಕಂದ್ರೆ ಮಳೆ ನೀರು ಅಲ್ಲಲ್ಲಿ ನಿಲ್ಲೋದ್ರಿಂದ ಅದರಲ್ಲಿ ಸೊಳ್ಳೆ ಹುಟ್ಟುತ್ತೆ. ಅದು ಸಾಮಾನ್ಯವಾದ ಸೊಳ್ಳೆ ಅಲ್ಲ, ಡೆಂಗ್ಯೂ ಮಲೇರಿಯಾನ ಬಾಯಲ್ಲಿಟ್ಕೊಂಡು ಒಬ್ರಿಂದ ಒಬ್ರಿಗೆ ಸಾಗಿಸುವಂತಹ ಮಾರಕ ಸೊಳ್ಳೆಗಳು. ನಾವು ಬೇಸಿಗೆಯಲ್ಲಿ ಕುಡಿದು ಎಸೆದಂತಹ ಎಳನೀರಿನ ಹೋಳು, ಐಸ್ ಕ್ರೀಮ್ ಡಬ್ಬಗಳು, ಕೂಲ್ ಡ್ರಿಂಕ್ಸ್ ಬಾಟಲ್ಗಳು, ಅಲ್ಲದೆ ಅಲ್ಲಲ್ಲಿ ಎಸೆದ ವಾಹನದ ಟೈರ್, ಪ್ಲಾಸ್ಟಿಕ್ ಕಪ್, ಹೀಗೆ ಹಲವಾರು ವಸ್ತುಗಳಲ್ಲಿ ಮಳೆಯ ನೀರು ನಿಂತು ನಿಂತು ಸೊಳ್ಳೆಗಳು ಮೊಟ್ಟೆ ಇಡೋದಕ್ಕೆ ಸಹಾಯ ಮಾಡುತ್ತೆ. ಇಷ್ಟೇ ಅಲ್ಲದೆ ಮಳೆಗಾಲದಲ್ಲಿ ಧಾರಾಕಾರವಾಗಿ ನೀರು ಹರಿಯೋದ್ರಿಂದ ಕೆಲವು ನದಿಗಳು ಮತ್ತೆ ಕೆಲವು ನೀರಿನ ಮೂಲಗಳು ಕಲುಷಿತವಾಗಿರುತ್ತೆ. ಜನರು ಇದೇ ನೀರನ್ನ ತಮ್ಮ ದಿನನಿತ್ಯದ ಕೆಲಸ ಕಾರ್ಯದಲ್ಲಿ ಬಳಸ್ತಾರೆ. ಹೀಗಾಗೋದ್ರಿಂದ ಜನ ಬೇಗ ಕಾಯಿಲೆ ಬೀಳ್ತಾರೆ. ಹಾಗಾದ್ರೆ ನಮ್ಗೆ ಡೆಂಗ್ಯೂ ಮಲೇರಿಯಾ ಬಂದಿದೆ ಅಂತ ಗೊತ್ತಾಗೋದಾದ್ರೂ ಹೇಗೆ? ಇದನ್ನ ಹೇಳ್ತೀನಿ ಮುಂದಿನ ಲಿಂಕ್ ನಲ್ಲಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

ಬ್ರೇಕ್ ನಂತರ ಮತ್ತೊಮ್ಮೆ ವೆಲ್ಕಮ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ನಿನಾದ 90.4 FM. ನಿಮ್ಮೊಂದಿಗಿರೋದು ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಮಳೆಗಾಲ ಅಂದ್ರೆ ಸಾಮಾನ್ಯವಾಗಿ ಶೀತ, ಕೆಮ್ಮು, ಜ್ವರ ಇದ್ದೇ ಇರುತ್ತೆ. ನಮ್ಮಲ್ಲಿ ತುಂಬಾ ಜನ ಅದನ್ನ ವೈರಲ್ ಫೀವರ್ ಅನ್ಕೊಂಡು ಸುಮ್ಮನಾಗ್ತಾರೆ. ಆದ್ರೆ ಅದು ತುಂಬಾ ತಪ್ಪು. ನಾವು ಯಾವ್ದೇ ಜ್ವರ ಆಗಿದ್ರು ಅದನ್ನ ನಿರ್ಲಕ್ಷ್ಯ ಮಾಡಬಾರ್ದು. ಯಾಕಂದ್ರೆ ಅದು ಮಾರಣಾಂತಿಕ ಡೆಂಗ್ಯೂ ಮಲೇರಿಯಾನೂ ಆಗಿರ್ಬೋದು. ಅದೇ ತುಂಬಾ ಜನ ವೈರಲ್ ಫೀವರ್, ಶೀತ, ಕೆಮ್ಮು ಇದನ್ನೆಲ್ಲ ಡೆಂಗ್ಯೂ ಮಲೇರಿಯಾ ಅನ್ಕೊಂಡು ಸುಮ್ನೆ ಟೆನ್ಷನ್ ತಗೋತಾರೆ. ಹಾಗಾದ್ರೆ ಈ ಸಾಂಕ್ರಾಮಿಕ ಡೆಂಗ್ಯೂ ಮಲೇರಿಯಾ ಬಂದಿದೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ? ಹೇಗೆ ಅಂದ್ರೆ, ಡೆಂಗ್ಯೂ ಜ್ವರ ಬಂದಾಗ ತೀವ್ರ ಜ್ವರ, ತಲೆನೋವು, ಕಣ್ಣುಗಳ ಹಿಂದೆ ನೋವು, ವಾಂತಿ ಜೊತೆಗೆ ಚರ್ಮದ ಮೇಲೆ ಕೆಂಪು ಚುಕ್ಕಿಗಳು ಕಾಣಿಸಿಕೊಳ್ಳುತ್ತೆ. ಅದೇ ಒಂದು ವೇಳೆ ಮಲೇರಿಯಾ ಬಂದಾಗ ಚಳಿ ಜ್ವರದ ಜೊತೆ ಮೈ ನಡುಕ ಬರುತ್ತೆ. ಜ್ವರ ಇದ್ರೂ ದೇಹ ಬೆವರುತ್ತೆ. ತಲೆನೋವು, ವಾಂತಿ ಜೊತೆ ಮೈ ಕೈ ನೋವು ಸಹ ಕಂಡು ಬರುತ್ತೆ. ಈ ಲಕ್ಷಣಗಳಿದ್ದಾಗ ಮಾತ್ರ ದೇಹಕ್ಕೆ ಬಂದಿರೋದು ಸಾಮಾನ್ಯ ಜ್ವರನ ಅಥವಾ ಡೆಂಗ್ಯೂ ಮಲೇರಿಯಾನ ಅಂತ ನಿರ್ಧಾರ ಮಾಡಬಹುದು. ಇದರಲ್ಲಿ ಯಾವುದೇ ಒಂದು ಲಕ್ಷಣ ಕಂಡು ಬಂದ್ರೂ ತಕ್ಷಣ ವೈದ್ಯರನ್ನ ನೇರವಾಗಿ ಭೇಟಿಯಾಗೋದು ಬಹಳ ಸೂಕ್ತ. ಹಾಗಾದ್ರೆ ಡೆಂಗ್ಯೂ ಮಲೇರಿಯಾ ಬರದೇ ಇರೋ ಹಾಗೆ ಯಾವ ಕ್ರಮ ಕೈಗೊಳ್ಬಹುದು ಅನ್ನೋದನ್ನ ಮುಂದೆ ಹೇಳ್ತೀನಿ. ಅದಕ್ಕೂ ಮುಂಚೆ ಎರಡು ಬ್ಯಾಕ್ ಟು ಬ್ಯಾಕ್ ಸಾಂಗ್ ಗಳನ್ನ ಕೇಳ್ಕೊಂಡು ಬರೋಣ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಕೇಳ್ತಾ ಇದ್ದೀರಾ 90.4 FM ರೇಡಿಯೋ ನಿನಾದ, ಇದು ಜನಮನದ ನಾದ ತರಂಗ.
1: ಖುಷಿ ಖಜಾನೆ ವಿತ್ ಆರ್ ಜೆ ಅರ್ಷಿತಾ ಶಿಶಿಲಾ.

ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ನಿನಾದ 90.4 FM. ನಾನು ನಿಮ್ಮ ಆರ್ಜಿ ಹರ್ಷಿತಾ ಶಿಶಿಲ. ಮಳೆಗಾಲದಲ್ಲಿ ನಾವು ಎಷ್ಟು ಜಾಗರೂಕರಾಗಿರ್ತೀವೋ ಅಷ್ಟೇ ಒಳ್ಳೇದು. ನೀರಿದ್ದ ಕಡೆ ಸೊಳ್ಳೆಗಳ ಉತ್ಪತ್ತಿ ಜಾಸ್ತಿ ಆಗೋದ್ರಿಂದ ಮನೆ ಸುತ್ತಮುತ್ತ ನೀರು ನಿಲ್ಲದ ರೀತಿಯಲ್ಲಿ ನೋಡ್ಕೋಬೇಕು. ಹಳೆಯ ಟೈರ್, ಡಬ್ಬ, ಎಳನೀರ ಹೋಳು ಯಾವುದ್ರಲ್ಲೂ ನೀರು ನಿಲ್ಲದಂತೆ ಗಮನ ಹರಿಸಬೇಕು. ಕುಡಿಯುವ ನೀರಿನ ಟ್ಯಾಂಕ್, ನೀರಿನ ಪಾತ್ರೆಗಳನ್ನ ಮುಚ್ಚಿಡಬೇಕು. ರಾತ್ರಿ ಸಮಯದಲ್ಲಿ ಮಲಗೋ ವೇಳೆ ಸೊಳ್ಳೆ ಪರದೆಯನ್ನ ಬಳಸಬೇಕು. ಸಂಜೆಯ ಸಮಯದಲ್ಲಿ ಮನೆಯ ಕಿಟಕಿ ಬಾಗಿಲುಗಳು ಮುಚ್ಚಬೇಕು. ಯಾಕಂದ್ರೆ ಸಂಜೆಯ ಹೊತ್ತಿಗೆನೆ ಜಾಸ್ತಿ ಸೊಳ್ಳೆಗಳು ಮನೆಯ ಒಳಗೆ ಬರೋಕೆ ನೋಡುತ್ತೆ. ಅಷ್ಟೇ ಅಲ್ಲ, ಹೊರಗಡೆ ಹೋಗುವಾಗ ಪೂರ್ಣ ಬಾಹು ಅಂದ್ರೆ ಫುಲ್ ಸ್ಲೀವ್ ಬಟ್ಟೆಗಳನ್ನೇ ಧರಿಸಬೇಕು. ಜೊತೆಗೆ ಪ್ರತಿದಿನವೂ ಬಿಸಿಯಾದ ನೀರು ಹಾಗೂ ಬಿಸಿಯಾದ ಆಹಾರವನ್ನೇ ಸೇವಿಸಬೇಕು. ಯಾವುದೇ ಕಾರಣಕ್ಕೂ ಮನೆಯ ಸುತ್ತಮುತ್ತ ಕಸ ಇಡಬಾರದು. ಇಷ್ಟೆಲ್ಲಾ ಮುಂಜಾಗ್ರತಾ ಕ್ರಮಗಳನ್ನ ನಾವು ಮಳೆಗಾಲದಲ್ಲಿ ತಪ್ಪದೇ ಮಾಡಬೇಕು. ಇನ್ನಷ್ಟು ಮಾಹಿತಿಯನ್ನ ಮುಂದಿನ ಲಿಂಕ್ ನಲ್ಲಿ ಕೊಡ್ತೀನಿ. ಅಲ್ಲಿವರೆಗೂ ಒಂದು ಸೂಪರ್ ಹಿಟ್ ಸಾಂಗ್ ಕೇಳ್ಕೊಂಡು ಬನ್ನಿ. ಸ್ಟೇ ಟ್ಯೂನ್ ಟು ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

90.4 FM. ನಾನ್ ನಿಮ್ಮ ಆರ್ಜೆ ಹರ್ಷಿತಾ ಶಿಶಿಲ. ಕೊನೆಯದಾಗಿ ತುಂಬಾ ಕೇರ್ಫುಲ್ ಆಗಿ ನೆನ್ಪಿಟ್ಕೋಬೇಕಾದ ವಿಷಯ ಅಂದ್ರೆ, ನಮ್ಗೆ ಸಣ್ಣ ಜ್ವರ ಬಂದಿದ್ರು ಕೂಡ ನಾವು ಮನೆಯಲ್ಲಿ ತಂದಿಟ್ಟ ಔಷಧಿನ ತಗೊಳ್ಳೇಬಾರದು. ಬದಲಾಗಿ ನೇರವಾಗಿ ವೈದ್ಯರ ಬಳಿಗೆ ಹೋಗಿ ಚಿಕಿತ್ಸೆ ಪಡಿಬೇಕು. ಅಷ್ಟೇ ಅಲ್ಲ, ಕೆಲ್ಸ ಇದೆ, ಬಿಜಿ ಇದ್ದೀನಿ, ಆಮೇಲೆ ಹೋಗೋಣ ಅಂತ ದಿನ ದುಡ್ಬಾರ್ದು. ಯಾಕಂದ್ರೆ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ತಗೊಂಡ್ರೆ ಮಾತ್ರ ಅದು ಫಲಕಾರಿಯಾಗೋದು. ಸ್ವಯಂ ಔಷಧಿ ತಗೊಳ್ಳೋದು, ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡೋದನ್ನ ಮೊದಲು ತಪ್ಪಿಸಬೇಕು. ಸರಿ, ಹಾಗಾದ್ರೆ ಇವತ್ತಿನ ಈ ಮಾಹಿತಿದಾಯಕ ಕಾರ್ಯಕ್ರಮ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಹೊಸ ವಿಷಯದೊಂದಿಗೆ ನಾನ್ ಬರ್ತೀನಿ. ಅಲ್ಲಿವರೆಗೂ ಕೇಳ್ತಾ ಇರಿ, ಚಿಲ್ ಆಗಿರಿ. ಇದು ನಿಮ್ಮ ನೆಚ್ಚಿನ ಸಮುದಾಯ ಬಾನುಲಿ ರೇಡಿಯೋ ನಿನಾದ 90.4 FM. ಇದು ಜನಮನದ ನಾದ ತರಂಗ.

0: ಮಾತೆರೆಗಳ ನಮಸ್ಕಾರ. ಯಾನ ಹಳ್ಳಿ ಮನೆ ಹೈದರಾಳಿ ಪಂಡದು ಕೊಯ್ಯೂರು. ಯಾನ್ಲ ರೇಡಿಯೋ ನೀನಾದ ಅಂತ ಏನಂದಿರ್ಲ ಐಕ್ ಸಹಕಾರ ಮಲ್ಪಲೆ ರೇಡಿಯೋ ನೀನಾದ 90.4 FM ಒಂದೇನು ನಿಗಳು ಮಾತಿರ್ಲ ಕೇಂದ್ರ ಖುಷಿ ಪಡೆಯಲೆ.
1: ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ.

ಮಕ್ಕಳು ಕೇಳಲು ರೇಡಿಯೋ ನಿನಾದ 90.4 FM. ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಹಾವಿದ್ಯಾಲಯದಿಂದ ಜನಸಮುದಾಯಕ್ಕೆ ಸಮರ್ಪಣೆ ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM. ಮಾಹಿತಿ ಮನೋರಂಜನೆಯೊಂದಿಗೆ ವೈವಿಧ್ಯಮಯ ಕಾರ್ಯಕ್ರಮಗಳ ಪ್ರಸಾರ ಇಲ್ಲಿದೆ ಜನಸಮುದಾಯದ ಧ್ವನಿ. ನಮ್ಮ ಕಾರ್ಯಕ್ರಮಗಳನ್ನು ರೇಡಿಯೋ ನಿನಾದ 90.4 FM ಕಂಪನಾಂಕದಲ್ಲಿ ಅಥವಾ ರೇಡಿಯೋ ನಿನಾದ ಮೊಬೈಲ್ ಆಪ್ನಲ್ಲಿ ಆಲಿಸಿ.

ಕೇಳುಗರೆ, ಇದು ಸಮುದಾಯ ಬಾನುಲಿ ಕೇಂದ್ರ ರೇಡಿಯೋ ನಿನಾದ 90.4 FM ಉಜಿರೆಯ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಿಂದ ಜನಸಮುದಾಯಕ್ಕಾಗಿ ಸಮರ್ಪಣೆ. ಕೇಳುಗರೆ, ಇಂದಿನ ಪ್ರಸಾರ ಕಾರ್ಯವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತಿದ್ದೇವೆ. ನಮ್ಮ ನಾಳಿನ ಪ್ರಸಾರ ಕಾರ್ಯ ಬೆಳಿಗ್ಗೆ 6 ಗಂಟೆಗೆ. ಸಮಸ್ತ ಕೇಳುಗರಿಗೆ ರೇಡಿಯೋ ನಿನಾದ 90.4 FM ಪರವಾಗಿ ವಿಕೆ ಕಡವ ಮಾಡುವ ನಮಸ್ಕಾರ, ಶುಭರಾತ್ರಿ, ಜೈ ಹಿಂದ್.